107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: 107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: 107.8 FM
0: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
2: Radio Sarang, 107.8 FM.
3: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
4: ಎಲ್ಲ ಸಹೃದಯರಿಗೆ ನಮಸ್ಕಾರ. ಯಾವುದೇ ಸಮಾಜದ ಆರ್ಥಿಕ ವ್ಯವಸ್ಥೆಯಲ್ಲಿ ಆರ್ಥಿಕದ ಚಿಂತನೆ ಮಾಡೋಣ. ಸ್ವಲ್ಪ ಹೇಗಿರುತ್ತೆ ಅಂದರೆ, ಎರಡು ಶ್ರಮ ಒಂದು ಬಂಡವಾಳ ಅಂತ ಎರಡು ಇರಬೇಕು. ಆರ್ಥಿಕ ವ್ಯವಸ್ಥೆ ಸರಿಯಾಗಿ ನಡೀಬೇಕಾದ್ರೆ ದುಡಿಯೋರೊಬ್ಬರು ಇರಬೇಕು, ಬಂಡವಾಳ ಹಾಕೋರೊಬ್ಬರು ಇರಬೇಕು, ಶ್ರಮ ಮತ್ತು ಬಂಡವಾಳ ಎರಡೂ ಇರಬೇಕು. ಬಸವಣ್ಣ ಬೆಂಬಲ ಮಾಡಿದ್ದು ಶ್ರಮವನ್ನು, ಶ್ರಮಜೀವಿಗಳಿಗೆ ಸರಿಯಾಗಿ ದುಡ್ಡು ಸಿಗಬೇಕು ಅಂತ ಪ್ರಯತ್ನ ಮಾಡಿದ್ದು, ಅವರಿಗೆ ಸಿಗಬೇಕು. ಆ ವ್ಯಾಪಾರ ಹೇಗಿರಬೇಕು ಅಂದರೆ, ನಿನ್ನ ಜೀವನ ನಡೆದಿರಬೇಕು, ಅವ್ರಿಗೂ ಅನುಕೂಲ ಆಗಿರಬೇಕು, ನೀನು ಲಾಭ ಮಾಡ್ಕೊಳ್ಳೋಕೆ ಹೋಗಬೇಡ, ಲಾಭಕ್ಕೋಸ್ಕರ ವ್ಯಾಪಾರ ಅಲ್ಲ ಅಂಥೇಳಿ ಒಂದು ಮಜಾ ಹೇಳ್ತಾರೆ ಅವರು, ಬಸವಣ್ಣವರು. ನನಗೆ ಇದನ್ನು ಕಲಿಸಿದವ್ರು ಯಾರು ಗೊತ್ತಾ, ಇಂಥ ವ್ಯಾಪಾರವನ್ನು ಒಬ್ಬ ಶೆಟ್ಟಿ ಇದ್ದಾನೆ, ಅವನು ಕಲಿಸಿದ್ದು ನನಗೆ ಅಂತ ಹೇಳ್ತಾರೆ ಬಸವಣ್ಣ. ಮಹಾದೇವ ಶೆಟ್ಟಿ ಅಂತ ಒಬ್ಬಿದ್ದಾನೆ, ಅವನ ಕಡೆಯಿಂದ ಕಲ್ತಿದ್ದೇನೆ ವ್ಯಾಪಾರವನ್ನು ಅಂತ. ಅದೆಷ್ಟು ಚೆನ್ನಾಗಿದೆ ನೋಡಿ, ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ ಹರದ ಕುಳ್ಳಿರ್ದ ನಮ್ಮ ಮಹಾದೇವ ಶೆಟ್ಟಿ. ಎಷ್ಟು ಚೆನ್ನಾಗಿರೋ ಮಾತು, ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ ಹರದ ಕುಳ್ಳಿರ್ದ ನಮ್ಮ ಮಹಾದೇವ ಶೆಟ್ಟಿ. ಒಮ್ಮನವಾದರೆ ಒಡನೆ ನುಡಿವನು, ಇಮ್ಮನವಾದರೆ ನುಡಿಯನು. ಕಾಣಿಯ ಸೋಲ ಅರ್ಧ ಕಾಣಿಯ ಗೆಲ್ಲ, ಜಾಣ ನೋಡವ್ವ ನಮ್ಮ ಕೂಡಲ ಸಂಗಮ ದೇವ. ಎಷ್ಟು ಚಂದದ ಮಾತು, ಇದಕ್ಕಿಂತ ಸುಲಭ ಕನ್ನಡ ಹೆಂಗೆ ಬರೆಯೋದು? ಧರಣಿಯ ಮೇಲೊಂದು ಭೂಮಿ ಮೇಲೆ ಹಿರಿದಪ್ಪ ಅಂಗಡಿಯ ನಿಕ್ಕಿ, ಒಂದು ದೊಡ್ಡ ಅಂಗಡಿ ಹಾಕ್ಬಿಟ್ಟಿದ್ದಾನೆ, ಸೂಪರ್ ಬಜಾರ್, ದೊಡ್ಡ ಸೂಪರ್ ಬಜಾರ್ ಹಾಕ್ಬಿಟ್ಟಿದ್ದಾನೆ. ಅದರಲ್ಲಿ ಇಲ್ಲದೇ ಇರುವಂಥ ಸಾಮಾನೆ ಇಲ್ಲ, ಬೀಜ ಆಗ್ಬೋದು, ಬಳ್ಳಿ ಆಗ್ಬೋದು, ಗಿಡ ಆಗ್ಬೋದು, ಮರ, ಮೋಡ, ಆಕಾಶ, ಸಮುದ್ರ, ನದಿ, ಏನು ಅಂತಿರೋ ಅದೆಲ್ಲ ಖನಿಜ ಪದಾರ್ಥಗಳು, ಮನುಷ್ಯರು ಎಲ್ಲರೂ ಇದ್ದಾರೆ. ಅಂಗಡಿ ಅವನದು, ದೊಡ್ಡ ಅಂಗಡಿ ಅದು. ಅವನೇನು ಮಾಡಿದ್ದಾನೆ, ಧರಣಿಯ ಮೇಲೆ ಭೂಮಿ ಮೇಲೆ ಹಿರಿದಪ್ಪ ಅಂಗಡಿಯ ನೆಕ್ಕಿ, ದೊಡ್ಡದಾದ ಅಂಗಡಿ ಹಾಕ್ಕೊಂಡು ಹರದ ಕುಳ್ಳಿರ್ದ, ಎಲ್ಲ ಹರಡ್ಕೊಂಡು ಕೂತಿದ್ದಾನೆ. ಯಾರು? ನಮ್ಮ ಮಹಾದೇವ ಶೆಟ್ಟಿ, ಶಿವ ಇದ್ದಾನಲ್ಲ ಕೂತಿದ್ದಾನೆ, ಅವನ ಅಂಗಡಿ ಅದು. ಎಲ್ಲ ಸಾಮಾನು ಹಾಕ್ಕೊಂಡಿದ್ದಾನೆ, ಯಾರಿಗೆ ಮಾರ್ತಾನೆ, ಏನು ಮಾರ್ತಾನೆ, ಯಾರಿಗೇನು ಬೇಕಾದರೂ ತೊಗೋಬೋದು ನೀವು ಅದರೊಳಗೆ. ಆದರೆ ಅವನು ಕೇಳಬೇಕು ಹೋಗಿ ಸಾಮಾನು ಕೊಡು ಅಂತ. ಕೇಳಿದರೆ ಯಾವಾಗ ಕೊಡ್ತಾನೆ ಗೊತ್ತಾ ಅವನು? ಒಮ್ಮನವಾದರೆ ಒಡನೆ ನುಡಿವನು,

0: रेडियो सारंग 107.8 FM।
1: ಏಕಾಗ್ರ ಚಿತ್ತದಿಂದ, ಒಮ್ಮನ ಅಂದರೆ ಏಕಮನಸ್ಸಿನಿಂದ, ಏಕಮನಸ್ಸಿನಿಂದ ಅವನು ಧ್ಯಾನ ಮಾಡ್ತಾ ಏಕಾಗ್ರ ಚಿಕ್ಕದಿಂದ ಅವನು ಏನಾದರೂ ಕೇಳಿಕೊಂಡ್ರೆ ಒಡನೆ ನುಡಿವನು, ತಕ್ಷಣ ಮಾತಾಡಿಬಿಡ್ತಾನೆ, ನಿಮಗೇನು ಬೇಕೋ ಸಾಮಾನು ತೊಗೊಂಡು ಹೋಗಿ ಅಂತಾನೆ. ಇಮ್ಮನವಾದರೆ ನುಡಿಯನು, ಇಮ್ಮನ ಎರಡು ಮನಸ್ಸು ಚಂಚಲ ಚಿತ್ತ ಆಗಿಬಿಟ್ರೆ ಏಕಾಗ್ರ ಭಗವಂತನಲ್ಲಿ ಬರದೇ ಹೋದರೆ ಆ ಶೆಟ್ಟಿ ಒಂದು ಚೂರು ಕೊಡೋರು, ಮಾತೇ ಆಡೋಲ್ಲ ನಿಮ್ಮ ಜೊತೆಗೆ. ನೋಡಿ, ಅಂಗಡಿಯಲ್ಲಿ ಹಾಕೊಂಡು ಕೂತಿದ್ದಾನೆ, ಕೊಡೋದು ಸಿಂಪಲ್, ಅವನೇನು ಜಾಸ್ತಿ ಕೇಳಲ್ಲ, ನಿಮ್ಮ ಕಡೆ ಕೇಳೋ ದುಡ್ಡು ಕಾಸು ಕೇಳಲ್ಲ. ನಿಮ್ಮ ಮನಸ್ಸನ್ನು ಏಕೀಭವಿಸಿ ಭಕ್ತಿಯಲ್ಲಿ ಸಮರ್ಪಣೆ ಮಾಡಿ ಏಕೋಭಾವದಿಂದ ಅವನನ್ನು ಏನು ಕೇಳಿದರೂ ಕೊಟ್ಬಿಡ್ತಾನೆ. ಅಂಗಡಿ ಇದೆಯಲ್ಲ, ಪೂರ್ತಿ ಎಲ್ಲ ಅವಂದೇ, ಏನು ಕೇಳಿದರೂ ಕೊಡ್ತಾನೆ. ಒಮ್ಮನವಾದರೆ ಒಡನೆ ನುಡಿವನು, ತಕ್ಷಣ ಕೊಡ್ತಾನೆ. ಇಮ್ಮನವಾದರೆ ಕೇಳೋ ಬೇಡೋ. ನಮ್ಮಲ್ಲಿ ಯಾವಾಗಲೂ ನಂಬಿಕೆ ಬಹಳ ಕಮ್ಮಿ. ಭಗವಂತ ಇದ್ದಾನೆ ಅಂತ ಅಂತೀವಿ, ನಿಜವಾಗ್ಲೂ ನಂಬಿಕೆ ಇದೆ ಅಂತ ಅನಿಸಲ್ಲ. ಎಷ್ಟೋ ಸಲ ಎಲ್ಲ ಚೆನ್ನಾಗಿದ್ದಾಗ ಎಲ್ಲರೂ ಭಗವಂತ ಇದ್ದಾನೆ ಅಂತಾರೆ, ತೊಂದರೆ ಬಂದಾಗ ಭಗವಂತನ ಕಣ್ಣೇ ಇಲ್ಲ, ಅವನು ಕಾಣಿಸೋದೇ ಇಲ್ಲ, ಭಗವಂತ ಇಲ್ಲ, ಕಂಪ್ಲೇಂಟ್ ಮಾಡೋದು ಜಾಸ್ತಿ. ಅವನು ಹೇಳ್ತಾನೆ, ಇಮ್ಮನವಾದರೆ ನುಡಿಯನು. ಯಾರೋ ಹೇಳ್ತಿದ್ರು, ಮನುಷ್ಯ ಹೋದಂತೆ ಕುದುರೆ ಮೇಲೆ, ಜೋರಾಗಿ ದೌಡಾಸ್ಕೊಂಡು ಹೋದ, ರಾತ್ರಿ ಕತ್ಲೆ ಆಗ್ತಾ ಇದೆ, ಕಾಡಲ್ಲಿ ಹೋಗ್ತಾ ಇದ್ದಾನೆ, ಹೋದ ಕುದುರೆ ಓಡ್ತಾ ಇತ್ತು, ಓಡಿಸ್ತಾ ಇದ್ದಾನೆ, ಅದು ಜೋರಾಗಿ ಅಗ್ದಿ ವಾಯು ವೇಗದಲ್ಲಿ ಹೋಯ್ತು, ಗುಡ್ಡ ತುದಿ ಬಂದ್ಬಿಡ್ತು. ತುದಿ ಬಂತು ಅಂದರೆ ಏನು, ಪ್ರಪಾತ ಮುಂದೆ ಅಸಾಧ್ಯ ಪ್ರಪಾತ, 10,000 ಅಡಿ ಪ್ರಪಾತ ಅಂತ ಇಟ್ಕೊಳ್ಳಿ. ಹೋ ಅಂತ ಹಾರ್ಕೊಂಬಿಟ್ಟೆ, ಸತ್ತೆ ಸತ್ತೆ ಹೋಗ್ಬಿಟ್ಟೆ ನಾನು ಅಂತ ಕೈ ಕಾಲು ಮಾಡಿ ಮುಣಿತು, ಎಲ್ಲಿ ಪ್ರಪಾತ ಬಿದ್ದೆ ಅಂತ ಕೈ ಮಾಡ್ದ, ಬೀಳ್ತಾ ಇದ್ದ ಕೈಗೆ ಏನೋ ಸಿಕ್ಕಾಕೊಂಬಿಡ್ತು, ಹಿಡ್ಕೊಂಡು ಎತ್ತಾಡ್ತಾ ಇದ್ದ, ಎಲ್ಲಿದ್ದೀನಿ ಏನು ಗೊತ್ತಿಲ್ಲ, ಕತ್ಲೆ ಆಗಿಬಿಟ್ಟಿದೆ ಪೂರ. ಆಗ ನೆನಪಿಗೆ ಬಂತು, ಭಗವಂತ ಇದ್ದಾನೆ, ಭಗವಂತ ಇದೆಯಾ ಅಂತ ಕೇಳ್ದ. ಯಾರೂ ಉತ್ತರ ಕೊಡಲಿಲ್ಲ. ಮತ್ತೆ ಜೋರಾಗಿ ಹೋಗಿದ, ಭಗವಂತ ನೀ ಇರೋದಾದರೆ ಹೌದು ಅನ್ನಪ್ಪ, ಇಷ್ಟು ದಿವಸ ನಂಬಿಲ್ಲ ನಿನ್ನ, ಆದರೆ ಇವತ್ತು ನಂಬ್ತೀನಿ, ನೀನು ಇರೋದಾದರೆ ನಂಬ್ತೀನಿ, ಇದೆಯಾ ಅಂತ ಕೇಳಿದಂತೆ. ಹಾಂ ಇದ್ದೇನೆ ಅಂತ ಧ್ವನಿ ಬಂತು. ಅಯ್ಯೋ ಭಗವಂತ ಇದ್ದಾನೆ ಹಾಗಾದರೆ, ಹಾಗಾದರೆ ಭಗವಂತ ನನ್ನ ಪಾರ್ ಮಾಡಪ್ಪ, ನನ್ನ ಪಾರ್ ಮಾಡಿ ಸುಸೂತ್ರನೆಲ್ಲ ಮುಟ್ಟಿಸ್ಬಿಡು ಅಂದರೆ ನಾನು ಪ್ರಪಂಚಕ್ಕೆಲ್ಲ ಹೋಗಿ ಸಾರ್ತೇನೆ, ಇಷ್ಟು ದಿವಸ ಮೂರ್ಖ ಆಗಿದ್ದೆ, ಈಗ ಭಗವಂತ ಇದ್ದಾನೆ ಅಂತ ಸಾರ್ಕೊಂಬರ್ತೇನೆ, ನಾನು ಪಾರ್ ಮಾಡು, ನೀ ಪಾರ್ ಮಾಡೋದಾದರೆ ಪ್ರಚಾರ ಮಾಡ್ತೀನಿ ಎಲ್ಲ ಕಡೆ ಹೋಗಿ ಅಂತ. ಭಗವಂತ ಎಂದ, ಹೌದಾ ನಿಜವಾಗೂ ಮಾಡ್ತೀಯಾ ಅಂತ ಕೇಳ್ದ. ನಿಜವಾಗ್ಲೂ ಸ್ವಾಮಿ, ನಾನು ಸುಳ್ಳು ಹೇಳ್ತೇನೆ ನಿನಗೆ, ನಿನ್ನ ಮೇಲೆ ನಂಬಿಕೆ ಬಂದ್ಬಿಟ್ಟಿದೆ ನನಗೀಗ, ನೀನು ಪಾರ್ ಮಾಡಿದ್ರೆ ಸಾಕು ನಾನು ಪ್ರಚಾರ ಮಾಡ್ತೀನಿ. ಹಾಗಾದರೆ ನಿನ್ನ ಕೈ ಏನು ಹಿಡ್ಕೊಂಡಿದ್ಯೋ ಬಿಡು ಅದನ್ನು ಅಂದ ದೇವ್, ಬಿಟ್ಬಿಡೋದನ್ನು ಅಂತ. ಅವನಂದ, ಹೌದಾ ಅಂದ, ಕಷ್ಟಪಟ್ಟು ಏನೋ ಸಿಕ್ಕಾಕ್ಕೊಂಡಿದ್ದೆ ಕೈಗೆ, ಅದನ್ನು ಬಿಟ್ಟರೆ ಗತಿ ಏನಂದು ಅಂತ ಹೇಳಿ ಬಿಡಲಿಲ್ಲ, ಹಾಗೆ ತೂಗಾಡ್ತಾ ಇದ್ದ. ಮರುದಿವಸ ಬೆಳಗಾದಾಗ ನೋಡ್ತಾನೆ, ನೆಲದಿಂದ 2 ಅಡಿ ಮಾತ್ರ ಇದ್ದ ಅವನ ಮೇಲೆ, ಬಿಟ್ಟಿದ್ರೆ ಬೇಗ ಮನೆ ಮುಟ್ಕೊಂಡ್ಬಿಡ್ತಿದ್ದ ಹೋಗಿ. ಅವ್ರು ಹೇಳ್ತಾರೆ, ಯಾವಾಗಲೂ ಹಾಗೆ ನಂಬುತ್ತೀವಿ ನಂಬೋದಿಲ್ಲ, ನಂಬುತ್ತೀವಿ ನಂಬೋದಿಲ್ಲ, ಇಲ್ಲಿ ಹಾಗೆ. ಅದಕ್ಕೆ ಹೇಳ್ತಾರೆ, ಇಮ್ಮನವಾದರೆ ನುಡಿಯನು, ಮಾತಾಡಿಸಲ್ಲ ನಿಮ್ಮನ್ನು. ಅವನು ಕಾಣಿಯ ಸೋಲ, ಕಾಣಿ ಅಂದರೆ ಒಂದು ನಾಣ್ಯ, ಒಂದು ಆಣೆ ಅಂತ ಇಟ್ಕೋಬೇಕು. ಅವನ ವ್ಯವಹಾರದಲ್ಲಿ ಒಂದು ಆಣೆ ಕೂಡ ಸೋಲಲ್ಲ, ಅವನು ಒಂದು ನಾಣ್ಯ ಕೂಡ ಸೋಲೋದಿಲ್ಲ. ಮುಖ್ಯವಾಗಿ ಅದಕ್ಕಿಂತ ಹೆಚ್ಚು, ಅರ್ಧ ಕಾಣಿಯ ಗೆಲ್ಲ, ಅವನು ಅರ್ಧ ಕಾಣಿ ಗೆಲ್ಲೋದು ಇಲ್ಲ, ಅವನು ಗೆಲ್ಲೋದಕ್ಕೆ ಬಂದವನಲ್ಲ. ಒಂದು ಕಾಣಿ ಸೋಲೋದಿಲ್ಲ, ಅರ್ಧ ಕಾಣಿ ಗೆಲ್ಲೋದಿಲ್ಲ, ಲಾಭ ಮಾಡೋದಕ್ಕೆ ಮಾಡಿದಂಥ ವ್ಯಾಪಾರ ಅಲ್ಲ ಅದು, ನಿಮ್ಮ ಮನಸ್ಸನ್ನು ಏಕಾಗ್ರ ಮಾಡೋದಕ್ಕೋಸ್ಕರ ಮಾಡಿದಂಥ ವ್ಯವಹಾರ. ಅದು ಏಕಾಗ್ರ ಆದರೆ ಕೇಳಿದ್ದನ್ನೆಲ್ಲ ಕೊಡ್ತಾನೆ, ಏಕಾಗ್ರ ಆಗದೆ ನಿಮ್ಮ ಮಾತೇ ಆಡಿಸಲ್ಲ. ಇಂಥ ವ್ಯಾಪಾರಿ ಕಡೆ ನಾನು ಕಲ್ತಿದ್ದೇನೆ. ಆದ್ದರಿಂದ ಆ ಶ್ರಮ ಇದೆಯಲ್ಲ, ಶ್ರಮಕ್ಕೂ ಮರ್ಯಾದೆ ಕೊಡಿ. ವ್ಯಾಪಾರ ಮಾಡೋದಾಗಲಿ, ಲಾಭ ಮಾಡೋದಕ್ಕಲ್ಲ, ಚೆನ್ನಾಗಿ ಬದುಕೋದಕ್ಕೆ ಅಂತ.

0: Radio Sarang 107.8 FM.
1: ವಿನಯಶೀಲತೆ ಕೂಡ ಒಂದು ಸಾಮಾಜಿಕ ಧರ್ಮ. ಯಾರಾದರೂ ಅಹಂಕಾರಿಗಳಾದರೆ ತಲೆಗೆ ಚೋಟ್ಟು ಸರಿಯಾಗಿ ಬೀಳುತ್ತೆ, ಅದು ಆಗಬಾರದು. ವಿನಯಶೀಲರಾಗಿರಬೇಕು ಅನ್ನೋದಕ್ಕೆ ಬಹುಶಃ ಬಸವಣ್ಣವ್ರಕ್ಕಿಂತ ದೊಡ್ಡ ಮಾದರಿ ಸಿಗೋದೇ ಇಲ್ಲ ಅನಿಸುತ್ತೆ. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸಾಕ್ಷಿ ಕೂಡಲ ಸಿಂಗಮದೇವ ನನಗಿದೇ ದಿವ್ಯ. ದಿವ್ಯಾನೋ ದಿವ್ಯ, ಇದು ನಮಗಿದೇ ನನಗೆ ದಿವ್ಯ ಅಂತ. ಎನಗಿಂತ ಕಿರಿಯರಿಲ್ಲ, ಇದಕ್ಕಿಂತ ದೊಡ್ಡ ಮಾತು ಬೇಕಿಲ್ಲ ಅನಿಸುತ್ತೆ. ನನಗಿಂತ ಸಣ್ಣವರು ಯಾರೂ ಇಲ್ಲ, ನಾನೇ ಸಣ್ಣವನು. ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದ ಸಾಕ್ಷಿ. ಇದೇ ಥರದ ಇನ್ನೊಂದು ಪದ್ಯ ವಚನ ಬರ್ತದೆ, ಹೊಗಳಿ ಹೊಗಳಿಯನ್ನು ಹೊನ್ನ ಶೂಲಕ್ಕೇರಿಸಿದರಯ್ಯ. ಮಾತಾಡಿ ಹೇಳಿ ದೊಡ್ಡವರು ಅಂತ ಹೇಳಿ ನಾನು ಹೊನ್ನ ಶೂಲಕ್ಕೆ ಹಾಕ್ಬಿಡ್ತಾರೆ ಅಂಥೇಳಿ. ಇದು ನಾನು ಕಿರಿಯ ಅನ್ನಿಸ್ಕೋಬೇಕು, ಇದು ಆಡಂಬರದ ಮಾತಲ್ಲ ಬಸವಣ್ಣವ್ರದ್ದು. ನಾನು ಬಹಳ ಸಣ್ಣವನು ಅಂಥೇಳಿ ಆಡಂಬರ ಮಾತಲ್ಲ. ಅವ್ರು ಹೇಳ್ತಾರೆ ಇದು ಅಹಂಕಾರ ನಿರಸನದ ಮಂತ್ರ ಅಂತ ಹೇಳ್ತಾರೆ. ಅಹಂಕಾರ ನಿರಸನ ಆಗಬೇಕು, ಅಹಂಕಾರ ಹೋಗಬೇಕು ಅಂತ ಅದೇ ಮಂತ್ರ ಜಪಿಸ್ಬೇಕು. ನಾನು ನನ್ನಷ್ಟು ಸಣ್ಣವ್ರು ಯಾರಿಲ್ಲ, ನನ್ನಷ್ಟು ಸಣ್ಣವ್ರು ಯಾರಿಲ್ಲ ಅಂತ ಜಪಿಸ್ಬೇಕು. ಅದಕ್ಕೆ ನಿಮ್ಮ ಪಾದ ಸಾಕ್ಷಿ, ನಿಮ್ಮ ಮನಸಾಕ್ಷಿ ಕೂಡಲ ಸಂಗಮದೇವ ನನಗಿದೇ ದಿವ್ಯ. ದಿವ್ಯ ಅಂದರೆ ಬೆಂಕಿಯಲ್ಲಿ ಹೋಗಿ ಬರುವಂಥ ಅಗ್ನಿ ಪರೀಕ್ಷೆ, ನನಗಿದು ಅಗ್ನಿ ಪರೀಕ್ಷೆ. ಇದು ನಿಮ್ಮ ಪಾದ ಮುಟ್ಟಿ ಹೇಳ್ತೀನಿ, ಅಕಸ್ಮಾತ್ ನಾನು ಸತ್ಯ ಹೇಳದೆ ಹೋದರೆ ನಿಮ್ಮ ಪಾದವೇ ಕಾದ ಕಬ್ಬಿಣ ಆಗಿ ನನ್ನ ಕೈಯನ್ನು ಸುಡಲಿ ಅಂತ. ಆಗ ದಿವ್ಯ ಅಂದರೆ ಕಬ್ಬಿಣದ ಕಾದಂಥ ಕಬ್ಬಿಣವನ್ನು ಕೈಯಲ್ಲಿ ಹಿಡ್ಕೋಬೇಕು. ಸುಟ್ಟರೆ ನೀ ಸುಳ್ಳು ಹೇಳ್ತೀಯ ಅಂತ, ಸುಡದೆ ಹೋದರೆ ನೀನು ಸತ್ಯ ಹೇಳ್ತೀಯ ಅಂತ ದಿವ್ಯ ಅಂತ ಅದು ನಡೆಸ್ತಿದ್ರು. ಅದು ಒಂದು ಘಟನೆ ಹೇಳ್ತಾರೆ, ಯಾಕೆ ಈ ಮಾತನ್ನು ಹೇಳ್ತಾರೆ. ಇನ್ನೊಂದೆರಡು ಪದ್ಯದಲ್ಲಿ ಈ ಥರದ್ದು ಬರ್ತದೆ.

0: Radio Sarang 107.8 FM.
1: ಸಾಕ್ರೆಟಿಸ್ ಒಂದು ಮಾತನ್ನು ಭಾಳ ಚೆನ್ನಾಗಿ ಹೇಳ್ತಾರೆ ಅವರು. ಅನುಯಾಯಿಗಳು ನಾಯಕರನ್ನು ದೊಡ್ಡವರು ದೊಡ್ಡವರು ಅಂತ ಹೇಳ್ತಾರೆ. ಹಿಂಬಾಲಕರು ನಮ್ಮ ನಾಯಕರು ಭಾಳ ದೊಡ್ಡವರು, ನಾಯಕರು ಭಾಳ ದೊಡ್ಡವರು ಅಂತಾರೆ. ಅವ್ರು ಹೇಳ್ಕೊಳ್ಳಿ, ಆದರೆ ನಾಯಕರು ನಾನು ಸಣ್ಣವನೇ ಅಂತ ಹೇಳ್ಕೊಂಡಿರಬೇಕು. ಅದು ಸಾಮರಸ್ಯ ಉಂಟಾಗುವಂಥ ರೀತಿ ಸಮಾಜದಲ್ಲಿ. ಅವ್ರು ನಾನೇ ದೊಡ್ಡವನು ಅಂದ್ಕೊಂಡ್ರೆ ಬೆಲೆ ಬರಲ್ಲ. ಸಾಕ್ರೆಟಿಸ್ ಒಂದು ಮಾದರಿ ಆಗ್ತಾನೆ. ಅವನು ಜೈಲಿನಲ್ಲಿದ್ದಾಗ ಅವನಿಗೆ ವಿಷ ಕೊಡಬೇಕು ಅಂತ ತೀರ್ಮಾನ ಆಗಿಬಿಡ್ತು. ಅವನು ಕೊಲ್ಲಬೇಕು, ಹೆಮ್ಲಾಕ್ ಅಂತ ವಿಷ ಅಂದು ಕೊಟ್ಟು ಕೊಲ್ಲಬೇಕು ಅಂತ ತೀರ್ಮಾನ ಆಗುತ್ತೆ. ಅಲ್ಲಿ ಒಂದು ದೇವಸ್ಥಾನ ಇದೆ, ಡೆಲ್ಫಿ ದೇವಸ್ಥಾನ. ಅಲ್ಲಿ ಬುದ್ಧಿವಂತರೆಲ್ಲ ಸೇರ್ಕೋತಾ ಇದ್ರು. ಅದನ್ನು ಒರಾಕಲ್ ಆಫ್ ದ ಟೆಂಪಲ್ ಆಫ್ ಡೆಲ್ಫಿ ಅಂತ ಕರೀತಾರೆ. ಆ ಡೆಲ್ಫಿ ದೇವಸ್ಥಾನದಲ್ಲಿ ಬುದ್ಧಿವಂತರು ಸೇರ್ಕೊಳ್ಳೋಂಥದ್ದು. ಒರಾಕಲ್ ಅಂದರೆ ಬುದ್ಧಿವಂತರ ಒಂದು ಗುಂಪು. ಅವ್ರು ದಿನ ಸೇರ್ಕೊಳ್ಳೋರು, ಚರ್ಚೆ ಮಾಡೋರು. ಇಡೀ ಜಗತ್ತು ಕಾಯ್ತಾ ಇತ್ತಂತೆ, ಒರಾಕಲ್ ಏನು ಹೇಳುತ್ತೆ ಇವತ್ತು, ಒರಾಕಲ್ ಏನು ಹೇಳುತ್ತೆ ಅಂತ ಕೇಳ್ತಾ ಇದ್ರಂತೆ. ಒಂದು ದಿವಸ ಇವನಿಗೆ ವಿಷ ಕೊಡಬೇಕು ಅಂತ ತೀರ್ಮಾನ ಆಗಿದೆ. ಆಗ ಒರಾಕಲ್ ಸೇರ್ಕೊಂಡು ಹೇಳಿದ್ರಂತೆ, ಜಗತ್ತಿನಲ್ಲಿ ಅತ್ಯಂತ ಮಹಾಜ್ಞಾನಿ ಅಂತ ಯಾರಾದರೂ ಇದ್ದರೆ ಅದು ಸಾಕ್ರೆಟಿಸ್ ಅಂತ ಹೇಳಿದ್ರಂತೆ. ಸಾಕ್ರೆಟಿಸ್ ಇಷ್ಟಿರಲಿಲ್ಲ ಪ್ಲೇಟೋ ಅವರೆಲ್ಲ, ಭಾಳ ಖುಷಿ ಆಯಿತು ಅವರಿಗೆ. ನಮ್ಮ ಗುರುಗಳನ್ನು ಪ್ರಪಂಚದ ಅತ್ಯಂತ ಮಹಾಜ್ಞಾನಿ ಅಂತ ಒರಾಕಲ್ ಹೇಳುತ್ತೆ ಇವತ್ತು ಅಂತ ಸಂತೋಷವಾಗಿ ಓಡಿ ಬಂದು ಸಾಕ್ರೆಟಿಸ್ ಹೇಳಿದ್ರಂತೆ, ಸಾಕ್ರೆಟಿಸ್ ಭಾಳ ಧನ್ಯ ಅನ್ನಿಸ್ತು ನಮಗೆ ಇವತ್ತು, ನಿಮಗೆ ಶಿಷ್ಯರಾಗಿದ್ದೀವಿ ನಾವು. ಈ ಒರಾಕಲ್ ಏನು ಹೇಳ್ತು ಗೊತ್ತಾ, ಇವತ್ತು ಪ್ರಪಂಚದ ಅತ್ಯಂತ ಮಹಾಜ್ಞಾನಿ ಅಂದರೆ ಸಾಕ್ರೆಟಿಸ್ ಅಂತ ಅವ್ರು ಹೇಳಿದರು ಅಂತ ಹೇಳ್ತಾರೆ. ಆಗ ಸಾಕ್ರೆಟಿಸ್ ಹೇಳ್ತಾನೆ, ಅವ್ರು ಯಾಕೆ ಹಿಂಗೆ ಮಾಡ್ತಾರೋ ಗೊತ್ತಿಲ್ಲಪ್ಪ, ನನಗಂತೂ ಏನೂ ಗೊತ್ತಿಲ್ಲ, ನನಗೇನೇನೂ ಗೊತ್ತಿಲ್ಲ ಅಂತ ಹೇಳ್ತಾನೆ. ಇವರು ವಾಪಸ್ ಹೋಗ್ತಾರೆ, ನೀವಾದರೂ ಅವನು ಮಹಾಜ್ಞಾನಿ ಅಂತೀರಿ, ಆತ ಕೇಳಿದ್ರೆ ಏನೂ ಗೊತ್ತಿಲ್ಲ ಅಂತಾನೆ, ಏನು ವಿಷಯ ಅಂತ. ಅವನು ಏನೂ ಗೊತ್ತಿಲ್ಲ ಅಂತಾನೆ ಅಂತ ಹೇಳಿ ಮಹಾಜ್ಞಾನಿ ಅಂತ ಕೊಟ್ಟದ್ದು. ಅವನು ನಿಜವಾಗಲೂ ಮಹಾಜ್ಞಾನಿ ಅಂತಿದ್ರೆ ಅವನು ಹಂಗೆ ಹೇಳ್ತಿರ್ಲಿಲ್ಲ. ಅವನು ಅತ್ಯಂತ ವಿನಯವಾಗಿದ್ದಾನೆ, ನನಗೇನೂ ಗೊತ್ತಿಲ್ಲ ಅಂತಾನಲ್ಲ, ಅದಕ್ಕೆ ದಟ್ಸ್ ವೈ ಹೀ ಈಸ್ ದ ವೈಸೆಸ್ಟ್ ಮ್ಯಾನ್ ಇನ್ ದ ವರ್ಲ್ಡ್.

0: Radio Sarang 107.8 FM.
1: ಈಗೊಂದು ಪ್ರಸಂಗ ಬರುತ್ತೆ, ಯಾಕೆ ಹೇಳ್ತೀವಿ ದಿವ್ಯ ಅಂತ ಬಂದಾಗ ಒಂದು ಮಾತು ಬರ್ತದೆ. ಇಂಥ ಒಂದು ಪ್ರಸಂಗ ಹಿಂದೆ ಆಗಿದೆ. ಬಸವಣ್ಣವರು ಸ್ವಲ್ಪ ಸಫರ್ ಆಗಿದ್ದಾರೆ. ಒಂದು ಸಲ ಇವ್ರು ಕಲ್ಯಾಣದಲ್ಲಿದ್ದಾಗ ದಾಸೋಹ ಮಾಡಬೇಕಲ್ಲ, ಯಾರ್ಯಾರೋ ಶಿವಶರಣ ಬರೋ ದಾಸೋಹ ಆಗೋದು. ಅಲ್ಲಿ ಒಬ್ಬ ಮನುಷ್ಯ ಬರ್ತಾನೆ, ಕಿನ್ನರಿ ಬ್ರಹ್ಮಯ್ಯ ಅಂತ. ಅವ್ನು ದೊಡ್ಡ ಪಾತ್ರ ಇದೆ, ಅದನ್ನು ನಾನು ಅಕ್ಕ ಮಹಾದೇವಿ ವಚನದಲ್ಲಿ ಬಿಟ್ಬಿಟ್ಟಿದ್ದೀನಿ, ಅದನ್ನು ಹೇಳಿಲ್ಲ. ಅದನ್ನು ಜಾಸ್ತಿ ಒಂದು ದೊಡ್ಡ ಪಾತ್ರ ವಹಿಸ್ತಾನೆ ನಡುವೆ. ಕಿನ್ನರಿ ಬೊಮ್ಮಯ್ಯ ಅಂತಾರೆ, ಬ್ರಹ್ಮಯ್ಯ ಅಂತಾನೆ. ಅವನು ಬರ್ತಾನೆ, ಬಂದು ಇವ್ರ ಜೊತೆಗೆ ಇರ್ತಾನೆ ಒಂದಿಷ್ಟು ದಿವಸ. ಮಹಾಮನೆ ಬಸವಣ್ಣ ಇರುವಂಥ ಮನೆ, ಮಹಾಮನೆ ದಾಸೋಹ ಹಾಕ್ತಿರ್ತಿದ್ರು. ಇವನಿಗೆ ಈರುಳ್ಳಿ ಅಂದರೆ ಭಾಳ ಇಷ್ಟ, ಕಿನ್ನರಿ ಬ್ರಹ್ಮಯ್ಯನಿಗೆ. ಅವನು ಹುಳಿ ಮಾಡ್ಕೋಬೇಕು ಅಂತ ಒಂದ್ಸಲ ಕೂತ್ಕೊಂಡು ತಾನೇ ಈರುಳ್ಳಿ ಇಟ್ಕೊಂಡು ಅದನ್ನು ಕತ್ತರಿಸ್ತಾ ಇರ್ತಾನೆ. ಈರುಳ್ಳಿ ಕತ್ತರಿಸಿದ್ರೆ ವಾಸನೆ ತುಂಬ ಅಲ್ವಾ? ಆ ಹೊತ್ತಿಗೆ ಬಸವಣ್ಣ ಬರ್ತಾನೆ. ಅವ್ನು ಈರುಳ್ಳಿ ತಿನ್ನೋ ಅಭ್ಯಾಸ ಇರಲಿಲ್ಲ ಅನ್ಸುತ್ತೆ. ನೋಡಿ ಇದೇನು ವಾಸನೆ, ಘಾಟ್ ವಾಸನೆ ಇದೆ, ಈರುಳ್ಳಿ ಯಾರು ಕೊರೆದಿದ್ದಾರೆ ಇಲ್ಲಿ ಹಾಂ ಅಂತಂದ್ಬಿಡ್ತಾರೆ, ಅಂದು ಹೋಗ್ಬಿಡ್ತಾರೆ. ಇವನಿಗೆ ಭಾಳ ಅಪಮಾನ ಆಯಿತು ಅನಿಸ್ಬಿಡ್ತೆ, ಛೇ ನಾನು ಬೇಕಾದಂತೆ ತಿನ್ನೋ ಅವಕಾಶ ಇಲ್ಲ ಇಲ್ಲಿ ಅಂತ ಹೇಳಿ ಕಲ್ಯಾಣ ಬಿಟ್ಟ, ಊರು ಬಿಟ್ಟು ಹೋಗ್ಬಿಟ್ಟ ಹೊರಗಡೆ ಸಿಟ್ಟು ಮಾಡಿಕೊಂಡು. ಆಮೇಲೆ ಬಸವಣ್ಣ ಕೇಳಿದ್ರೆ ಎಲ್ಲಿ ಹೋದ ಕೇನರಿ ಬೊಮ್ಮಯ್ಯ ಅಂತ, ನೀವೇನೋ ಈರುಳ್ಳಿ ಚೆನ್ನಾಗಿಲ್ಲ ತಿನ್ನಬಾರ್ದು ಅಂತ ಅಂದ್ಬಿಟ್ರೆ, ಅಥವಾ ಏನೋ ವಾಸನೆ ಇಷ್ಟ ಇಲ್ಲ ಅಂತಂದ್ರೋ ಏನೋ ಗೊತ್ತಿಲ್ಲ, ಅವ್ನು ಬೇಜಾರು ಮಾಡ್ಕೊಂಡು ಅಪಮಾನ ಆಯಿತು ಅಂತ ಹೋಗ್ಬಿಟ್ಟ ಅಂತ. ಇವ್ರು ಏನು ಮಾಡ್ತಾರೆ ಗೊತ್ತಾ? ಬಹಳ ದುಃಖ ಆಗುತ್ತೆ, ಮನೆಗೆ ಬಂದು ಶಿವಶರಣ ಊಟ ಮಾಡಲಾರ್ದೆ ಹಾಗೆ ಹೋದ್ನಲ್ಲ, ಈರುಳ್ಳಿಯಿಂದ ಅಪಮಾನ ಆಗಿದೆಯಲ್ಲ ಅವನಿಗೆ, ಅದನ್ನು ಈರುಳ್ಳಿಯಿಂದನೇ ಪರಿಹರಿಸಬೇಕು ಅಂತ. ಹೆಂಗ್ ಮಜಾ ಮಾಡ್ತಾರೆ, ವಿಚಿತ್ರ ಆದ ಘಟನೆ ಅದು. ಹರಿಹರ ಬರೆಯುವಂಥ ರಗಳೆ, ಬಸವರಾಜ ದೇವರ ರಗಳೆಯಲ್ಲಿ ಬರುವಂಥ ಮಾತು ಭಾಳ ಚಂದ ಬರೀತಾನೆ. ಒಂದು 10 ಪೇಜ್ ಬರೀತಾನೆ ಅದ್ರ ಬಗ್ಗೆ. ಏನು ಮಾಡ್ತಾರೆ ಬಸವಣ್ಣವ್ರು ಅಂದರೆ, ಇಡೀ ಕಲ್ಯಾಣ ನಗರವನ್ನು ಈರುಳ್ಳಿಯಿಂದ ಅಲಂಕಾರ ಮಾಡ್ತಾರಂತೆ. ಎಲ್ಲ ಕಡೆ ಈರುಳ್ಳಿ ತೋರಣ, ಈರುಳ್ಳಿ ಎಲ್ಲ ಹಾಕಬೇಕು. ಆಮೇಲೆ ಇವರೇ ಕೂಡ ಈರುಳ್ಳಿಯನ್ನು, ಅದು ಪದ ನೋಡಿ ಹೆಂಗಿದೆ, ಅವ್ರದ್ದು ಹೆಂಗಿದೆ ಅದು, ತಾನು ಈರುಳ್ಳಿಯನ್ನು ಉಟ್ಟು ತೊಟ್ಟು ಸುತ್ತಿ ಹೊದೆದು ತನ್ನ ಬಟ್ಟೆಗೆಲ್ಲ ಈರುಳ್ಳಿ ಕಟ್ಕೊಂಡು ಕಟ್ಕೊಂಡು ಈರುಳ್ಳಿ ಮಯ ಹಾಕೊಂಡ್ಬಿಟ್ಟು ಅಲ್ಲಿ ಹೋದ್ರಂತೆ. ಅವನ ಮನಸ್ತಾಪವನ್ನು ತೆಗಿಬೇಕು ಅಂತ ಹೇಳಿ ಕಿನ್ನರಿ ಬೊಮ್ಮಯ್ಯನ ಹತ್ರ ಹೋಗಿ ಅವನ ಮೆರವಣಿಗೆಯಲ್ಲಿ ಕರ್ಕೊಂಬಂದರು, ಈರುಳ್ಳಿ ಮೆರವಣಿಗೆಯಲ್ಲಿ ಕರ್ಕೊಂಬಂದು ಅವನು ಹುಳಿ ಮಾಡಿ ತಿನ್ನಿಸಿದರು. ಅಷ್ಟಲ್ಲ, ಅಷ್ಟೇ ಅಲ್ಲದೇ ಹೇಳಿದ್ರಂತೆ, ಪ್ರತಿ ವರ್ಷ ಈರುಳ್ಳಿ ಹಬ್ಬ ಮಾಡ್ತೀನಿ ಒಂದು ದಿವಸ ಅಂತ ಮಾತು ಒಪ್ಕೊಂಡ್ರದ್ದು. ಅವತ್ತು ಈರುಳ್ಳಿ ಹಬ್ಬ ಮಾಡಬೇಕು ಅಂತ ಉದ್ದೇಶ ಇಷ್ಟೇ. ಯಾವುದೋ ಒಂದು ಸಣ್ಣ ಕಾರಣಕ್ಕೆ ಶಿವಶರಣ ಬೇಜಾರು ಮಾಡಿಕೊಂಡಲ್ಲ ಅಂತ ಭಕ್ತಿ ಭಂಡಾರಿ ಆಗಿದ್ದವರು, ಅಧಿಪತಿ ಆಗಿದ್ದಂಥವರು ಹೋಗಿ ಅವನ ಕ್ಷಮೆ ಕೇಳಿ ಕರ್ಕೊಂಬಂದು ಮಾಡುವಂಥ ಕಾರಣ ಏನಿತ್ತು? ಕಾರಣ ಇಷ್ಟೇ, ನನಗಿಂತ ಕಿರಿಯರಿಲ್ಲ, ಶಿವಶರಣರಿಗಿಂತ ಹಿರಿಯರಲ್ಲ ಅಂತ ಮಾತಾಡೋದಷ್ಟೇ ಅಲ್ಲ, ನಡೆದು ತೋರಿಸಿದರು. ಅದಕ್ಕೆ ಬರೀತಾನೆ ಅವನು, ಹರಿಹರ ಬರೀತಾನೆ, ಬ್ರಾಹ್ಮಣನಾಗಿ ಹುಟ್ಟಿದಂಥ ಬಸವಣ್ಣ ತಮ್ಮ ಚಿಕ್ಕಂದಿನ ಪರಿಸರದಿಂದಾಗಿ ಮೈಗೂಡಿದ್ದ ಕೆಲವು ಆಹಾರ ವಿಧಾನಗಳನ್ನು ಶರಣರಿಗೋಸ್ಕರ ಬದಲಾಯಿಸಿಕೊಂಡ್ರು ಅಂತ.

0: Radio Sarang 107.8 FM.
1: ಈ ಸಾಮಾಜಿಕವಾಗಿ ಹೇಳಬೇಕಾದ್ರೆ ಇದೊಂದು ದೊಡ್ಡ ಮೌಲ್ಯ, ಬಹಳ ಮುಖ್ಯವಾದ ಮೌಲ್ಯ ಇದು. ಸಮಾಜದಲ್ಲಿ ಯಾರು ಚೆನ್ನಾಗಿ ಬದುಕ್ತಾರೆ ಅಂದರೆ ಯಾರು ಸಹವಾಸ ಚೆನ್ನಾಗಿದೆಯೋ ಅವ್ರು ಚೆನ್ನಾಗಿ ಬದುಕ್ತಾರೆ. ಎಷ್ಟು ವಿಚಾರಗಳನ್ನು ಸಾಮಾಜಿಕವಾಗಿ ನೋಡ್ಕೊಂಡು ಬಂದಿದ್ದೀವಿ ನಾವು. ಹೇಳ್ತಾರೆ ಸಮಾಜ ಜೀವನ ಚೆನ್ನಾಗಿ ಆಗಬೇಕಾದ್ರೆ ನನ್ನ ಜೊತೆಗಿರುವಂಥವ್ರು ಚೆನ್ನಾಗಿರಬೇಕು. ಅದು ಇಂಗ್ಲೀಷಲ್ಲಿ ಮಾತಿದೆ, ಟೆಲ್ ಮೀ ಹೂ ಯುವರ್ ಫ್ರೆಂಡ್ಸ್ ಆರ್, ಐಲ್ ಟೆಲ್ ಯು ಹೂ ಯು ಆರ್. ನಿನ್ನ ಸ್ನೇಹಿತರು ಯಾರು ಅಂತ ಹೇಳಿದ್ರೆ ನೀನು ಯಾರು ಅಂತ ಹೇಳ್ತೇನೆ ಅಂತ. ನನ್ನ ಜೊತೆಗಾರರು ಸರಿಯಾಗಿರಬೇಕು, ಆರಿಸ್ಕೋಬೇಕು ನಾವು. ಜೊತೆಗಾರರು ಸೆಕ್ಕಾಡ್ಸ್ತೇನೆ ಇರ್ತಾರೆ, ನಾವು ಆರಿಸ್ಕೋಬೇಕಲ್ವ ಅಂತವ್ರನ್ನ. ಅದಕ್ಕೆ ಹೇಳ್ತಾರೆ ಅವರ ಸಂಘ ಸಹವಾಸಗಳು ಮುಖ್ಯ. ಈ ಸಹವಾಸಗಳು ತರಬಹುದಾದ ಸಂದಿಗ್ಧತೆ, ಮೋಸದ ಸನ್ನಿವೇಶಗಳು ಹೇಗಿದ್ದಾವೆ ಅಂದರೆ ಎಷ್ಟು ಚೆನ್ನಾಗಿದೆ. ಸಾರ ಸಜ್ಜನರ ಸಂಗವ ಮಾಡುವುದು, ದೂರ ದುರ್ಜನರ ಸಂಘ ಬೇಡವಯ್ಯ. ಸಾರ ಸಜ್ಜನರ ಸಂಗವ ಮಾಡುವುದು, ದೂರ ದುರ್ಜನರ ಸಂಘ ಬೇಡವಯ್ಯ. ಆವ ಹಾವಾದೊಡೆಯನು ವಿಷ ಒಂದೇ, ಆವ ಹಾವಾದೊಡೆಯನು ವಿಷ ಒಂದೇ. ಅಂಥವರ ಸಂಘ ಬೇಡವಯ್ಯ. ಅಂತರಂಗ ಶುದ್ಧವಿಲ್ಲದವರ ಸಂಘ ಸಿಂಗಿ ಕಾಳಕೂಟ ವಿಷವೋ ಕೂಡಲ ಸಂಗಮ ದೇವ. ಎಂಥ ವಿಷ ಅದು, ಸಿಂಗಿ ಕಾಳಕೂಟ ವಿಷ. ಸಾರ ಈ ಹೊಸ ಥರದ ವಚನ ಭಾಳ ಚೆನ್ನಾಗಿ ಬರೆದಿರುವಂಥದ್ದು. ಸಾರು ಅಂದ್ರೆ ಹತ್ತಿರ ಬಾ ಅಂತ. ಸಾರ ಸಜ್ಜನರ ಸಂಗವ ಮಾಡುವುದು, ಸಜ್ಜನರೇನಾದರೂ ಕಂಡ್ರೆ ಅವ್ರ ಹತ್ರ ನೀನಾಗಿ ಹೋಗಿ ಸಂಸ್ನೇಹ ಮಾಡ್ಕೋ, ಅವ್ರ ಸ್ನೇಹ ಮಾಡ್ಕೋ, ಅವ್ರ ಜೊತೆಗಿರು. ಸಜ್ಜನರ ಸಂಗವ ಮಾಡುವುದು ಸಾರ, ಅದು ಬೇಗ ಹೋಗು, ಅವ್ರ ಕಡೆ ಹೋಗು, ಸ್ನೇಹ ಮಾಡ್ಕೋ. ದೂರ ದುರ್ಜನರ ಸಂಘ ಬೇಡವಯ್ಯ. ಇದು ಭಾಳ ಅಂತ ಹೇಳ್ತಾರೆ. ಹೃದಯ ಚೆನ್ನಾಗಿಲ್ಲದವರ ಸಂಘ ಭಯಂಕರ ನಾಗರ ಹಾವಿನ ವಿಷಕ್ಕಿಂತ ಕೆಟ್ಟದು ಅಂತ.

0: ಸಾಗರ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ.
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

0: ನಮಸ್ಕಾರ ಕೇಳುಗರೆ, ಕೇಳ್ತಾ ಇರುವುದು ಇದು ರೇಡಿ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಇದೀಗ ಒಂದಿಷ್ಟು ಸುದ್ದಿಗಳನ್ನು ಕೇಳ್ತಾ ಬರೋಣ. ರಾಜ್ಯದಲ್ಲಿ ಗರಿಗೆದರಿದ ಸಂಪುಟ ರಚನೆ ಕಸರತ್ತು. ದಿಲ್ಲಿಯಲ್ಲಿ ಬೀಡು ಬಿಟ್ಟ ಡಿಕೆಶಿ ಸಿದ್ದರಾಮಯ್ಯ. ಡಿಕೆಶಿ ಸಂಪುಟದಲ್ಳಿ ಹಳೆ ಬೇರು ಹೊಸ ಚಿಗುರು, ಯತೀಂದ್ರ ಖಚಿತ. ನೂತನ ಸರ್ಕಾರದ ಸಂಪುಟ ರಚನೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಹೊಸಬರ ನೇಮಕ ಹಾಗೂ ಉಪಮುಖ್ಯಮಂತ್ರಿ ಸ್ಥಾನದ ಕುರಿತಂತೆ ಪಕ್ಷದ ಹೈಕಮಾಂಡ್ ಜತೆ ಚರ್ಚಿಸಿ ಎಲ್ಲವನ್ನ ಅಂತಿಮಗೊಳಿಸಲು ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಉಸ್ತುವಾರಿ ಸಿಎಂ ಸಿದ್ದರಾಮಯ್ಯ ಹೊಸ ದಿಲ್ಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಜೂನ್ 3 ಸಂಜೆ 4-5 ಗಂಟೆಗೆ ನೂತನ ಮುಖ್ಯಮಂತ್ರಿಯ ಪದಗ್ರಹಣ ಕಾರ್ಯಕ್ರಮ ನಿಗದಿಯಾಗಿದ್ದು, ಈ ವೇಳೆ 8-10 ಮಂದಿ ಸಚಿವರನ್ನು ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳಲು ಹೈಕಮಾಂಡ್ ನಿರ್ಧರಿಸಿದ್ದು, ಮೊದಲ ಹಂತದಲ್ಲಿ ಯಾರನ್ನೆಲ್ಲ ಸಚಿವರನ್ನಾಗಿಸಬೇಕೆಂಬ ಕುರಿತು ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಜತೆ ಚರ್ಚಿಸಿ ಪಟ್ಟಿ ಅಂತಿಮಗೊಳಿಸುವ ಸಾಧ್ಯತೆಗಳಿದೆ. ಮೊದಲ ಹಂತದಲ್ಲಿ ಸುಮಾರು 10-12 ಮಂದಿ ಸಚಿವರಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜೊತೆಗೆ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆಂದು ಪಕ್ಷದ ಮೂಲಗಳು ತಿಳಿಸಿವೆ. ಸಚಿವ ಸ್ಥಾನಕ್ಕೆ ಹಲವು ಹೆಸರನ್ನು ಸ್ವತಃ ಸಿದ್ದರಾಮಯ್ಯನವರೇ ಸೂಚಿಸಿದ್ದರು ಎನ್ನಲಾಗಿದೆ. ಆದಾಗ್ಯೂ ಅಂತಿಮ ನಿರ್ಧಾರವನ್ನು ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಳಲಿದೆ ಎಂದು ಹೇಳಲಾಗಿದೆ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಎಂದು ಘೋಷಣೆ ಮಾಡಿದ್ದು, ನೂತನ ಸಿಎಂ ಅಧಿಕಾರ ಸ್ವೀಕಾರಕ್ಕೆ ಕ್ಷಣಗಣನೆ ಆರಂಭವಾಗಿರುವ ಬೆನ್ನಲ್ಲೇ ಪ್ರತಿಪಕ್ಷ ಬಿಜೆಪಿಯಲ್ಲಿ ರಾಜಕೀಯ ಚಟುವಟಿಕೆ ಆರಂಭವಾಗಿದ್ದು, ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಲಾಗುತ್ತದೆ ಎಂಬ ಸುದ್ದಿ ಕೂಡ ಹರಿದಾಡ್ತಾ ಇದೆ. ಮುಂಬರುವ 2028 ವಿಧಾನಸಭಾ ಚುನಾವಣೆ ಗಮನದಲ್ಲಿಟ್ಟುಕೊಂಡು ಬಿಜೆಪಿ ಮತ್ತು ಸಂಘ ಪರಿವಾರ ತನ್ನ ರಾಜಕೀಯ ರಣತಂತ್ರವನ್ನು ಬದಲಾಯಿಸಕ್ಕೆ ಮುಂದಾಗಿದೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುತ್ತಿರುವುದರಿಂದ ಮುಂಬರುವ ಚುನಾವಣೆಗಳು ತೀರಾ ಕ್ಲಿಷ್ಟಕರವಾಗುವ ಸಾಧ್ಯತೆ ಇದ್ದು, ಬಿಜೆಪಿ ತನ್ನ ಕಾರ್ಯತಂತ್ರ ಬದಲಾಯಿಸಲು ನಿರ್ಧರಿಸಿದೆ ಎಂದು ಹೇಳಲಾಗಿದೆ. ರಾಜ್ಯಸಭೆಯ 27 ಸ್ಥಾನಗಳು ಮತ್ತು 3 ರಾಜ್ಯಗಳ ವಿಧಾನ ಪರಿಷತ್ತಿಗೆ ನಡೆಯುವ ಚುನಾವಣೆ ವೇಳಾಪಟ್ಟಿಯನ್ನು ಭಾರತ ಚುನಾವಣಾ ಆಯೋಗ ಸೋಮವಾರ ಪ್ರಕಟಿಸಿದೆ. ಎಲ್ಲ ಸ್ಥಾನಗಳಿಗಾಗಿ ಮತದಾನ ಜೂನ್ 18 ಬೆಳಿಗ್ಗೆ 8-4 ಗಂಟೆಯವರೆಗೆ ನಡೆಯಲಿದೆ. ಮತ ಎಣಿಕೆಯು ಅದೇ ದಿನ 5 ಗಂಟೆಗೆ ನಡೆಯಲಿದೆ. ನಾಮಪತ್ರ ಸಲ್ಲಿಕೆ ಜೂನ್ 1 ಆರಂಭಗೊಂಡಿದ್ದು 8 ಕೊನೆಯ ದಿನವಾಗಿರುತ್ತೆ. ಜೂನ್ 9 ನಾಮಪತ್ರಗಳ ಪರಿಶೀಲನೆ ನಡೆಯಲಿದ್ದು, ನಾಮಪತ್ರಗಳನ್ನು ವಾಪಸ್ ಪಡೆದುಕೊಳ್ಳಲು ಜೂನ್ 11 ಕೊನೆಯ ದಿನಾಂಕವಾಗಿರುತ್ತೆ. 10 ರಾಜ್ಯಗಳಲ್ಲಿರುವ 24 ರಾಜ್ಯಸಭಾ ಸ್ಥಾನಕ್ಕೆ ದ್ವೈವಾರ್ಷಿಕ ಚುನಾವಣೆ ನಡೆಯಲಿದೆ ಎಂದು ಆಯೋಗ ತಿಳಿಸಿದೆ. ಮಹಾರಾಷ್ಟ್ರ, ತಮಿಳುನಾಡು ಮತ್ತು ಒಡಿಶಾ ರಾಜ್ಯದಲ್ಲಿರುವ ತಲಾ 1 ಉಪಚುನಾವಣೆ ನಡೆಯಲಿದೆ. ಇನ್ನು ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಯ 4 ಮತ್ತು ವಿಧಾನ ಪರಿಷತ್ತಿನ 7 ಜೂನ್ 18 ನಡೆಯಲಿರುವ ಚುನಾವಣೆಗೆ ಸೋಮವಾರ ವಿಧಾನಸಭೆಯ ಕಾರ್ಯದರ್ಶಿಯೂ ಆಗಿರುವ ಚುನಾವಣಾಧಿಕಾರಿ ಎಂಕೆ ವಿಶಾಲಾಕ್ಷಿ ಅಧಿಸೂಚನೆ ಹೊರಡಿಸಿದ್ದಾರೆ. ಮುಂದಿನ 2-3 ದಿನಗಳಲ್ಲಿ ನೈಋತ್ಯ ಮುಂಗಾರು ಕೇರಳ ತಲುಪುವ ಸಾಧ್ಯತೆ ಇದ್ದು, ದಕ್ಷಿಣ ಭಾರತದ ಹಲವು ಭಾಗದಲ್ಲಿ ಕ್ರಮೇಣ ವ್ಯಾಪಿಸಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. ನೈಋತ್ಯ ಮತ್ತು ಆಗ್ನೇಯ ಅರಬ್ಬಿ ಸಮುದ್ರದ ಕೆಲವು ಭಾಗಗಳು, ಲಕ್ಷದ್ವೀಪ, ಕೇರಳ ಮತ್ತು ತಮಿಳುನಾಡಿಗೆ ಮುಂಗಾರು ವ್ಯಾಪಿಸಲು ಪೂರಕ ವಾತಾವರಣ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಇದೇ ಅವಧಿಯಲ್ಲಿ ಬಂಗಾಳಕೊಲ್ಲಿಯ ಕೆಲವು ಭಾಗಗಳು, ಅದರ ಸಮೀಪದ ಪ್ರದೇಶಕ್ಕೆ ನೈಋತ್ಯ ಮುಂಗಾರು ಮತ್ತಷ್ಟು ವ್ಯಾಪಿಸಲು ಪರಿಸ್ಥಿತಿ ಅನುಕೂಲಕರವಾಗಲಿದೆ ಎಂದು ತಿಳಿಸಿದೆ. ಹವಾಮಾನ ಇಲಾಖೆ ಈ ಹಿಂದೆ ಮೇ 26 ಮುಂಗಾರು ಕೇರಳ ಪ್ರವೇಶಿಸಲಿದೆ ಎಂಬ ಮುನ್ಸೂಚನೆ ನೀಡಿತ್ತು. ಆದರೆ ಮುಂಗಾರು ಆಗಮನ ವಿಳಂಬವಾಗಿದ್ದರಿಂದ ಅದು ಮುಂದಿನ ವಾರ ಪ್ರವೇಶಿಸಬಹುದು ಎಂದು ಇಲಾಖೆ ಮೇ 29 ತಿಳಿಸಿತ್ತು. ಕಳೆದ ವಾರ ಬಿಡುಗಡೆ ಮಾಡಿದ ತನ್ನ ಪರಿಷ್ಕೃತ ಮುನ್ಸೂಚನೆಯಲ್ಲಿ ಈ ವರ್ಷ ಮಳೆಗಾಲದ ಮಳೆಯ ಪ್ರಮಾಣ ವಾಡಿಕೆಗಿಂತ ಕಡಿಮೆ ಇರುತ್ತದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಹೇಳಿದೆ. ಪ್ರವಾಸಕ್ಕೆ ಬಂದಿದ್ದ ಹಾವೇರಿ ಮೂಲದ ವಿದ್ಯಾರ್ಥಿಯೋರ್ವ ಹೊಳೆ ನೀರಿನಲ್ಲಿ ಮುಳುಗಿ ಮೃತಪಟ್ಟ ಘಟನೆ ಸೋಮವಾರ ಬೆಳಿಗ್ಗೆ ಶಿರೂರು ಸಂಕದ ಅಡಿಯಲ್ಲಿ ನಡೆದಿರುವುದು ವರದಿಯಾಗಿದೆ. ಮೃತರನ್ನ ಆಯುಷ್, 16 ಎಂದು ಗುರುತಿಸಲಾಗಿದೆ. ಹಾವೇರಿ ಸಮೀಪದ ಕೃಷಿ ನಗರದ ಒಟ್ಟು 7 ಮುರುಡೇಶ್ವರ, ಕನ್ಯಾಕುಮಾರಿ ಪ್ರವಾಸಕ್ಕೆ ಬಂದಿದ್ದರು. ಮುರುಡೇಶ್ವರ ಪ್ರವಾಸ ಮುಗಿಸಿ ಶಿರೂರು ಸಂಕದ ಗುಂಡಿ ಹೊಳೆ ಬಳಿ ವಿಶ್ರಾಂತಿಗೆ ನಿಲ್ಲಿಸಿದ್ರು. ಈ ಸಂದರ್ಭ ಮನೆಯವರೆಲ್ಲ ಊಟದ ತಯಾರಿಯಲ್ಲಿರುವಾಗ ಇಬ್ಬರು ಮಕ್ಕಳು ಪಕ್ಕದಲ್ಲಿರುವ ನದಿ ಸ್ಥಾನಕ್ಕೆ ತೆರಳಿದ್ದು, ಈ ವೇಳೆ ಆಯುಷ್ ಹೊಳೆಯ ಆಳ ಪ್ರದೇಶದಲ್ಲಿ ಮುಳುಗಿದ್ದರು ಎನ್ನಲಾಗಿದೆ. ತಕ್ಷಣ ಇನ್ನೊಬ್ಬ ಸಹೋದರ ಮನೆಯವರಿಗೆ ವಿಷಯ ತಿಳಿಸಿದ್ದು ರಕ್ಷಿಸುವ ಪ್ರಯತ್ನ ನಡೆಸಿದರೂ ಫಲಕಾರಿಯಾಗಲಿಲ್ಲ ಎಂದು ತಿಳಿದು ಬಂದಿದೆ. ನದಿಯಲ್ಲಿ ಅಗ್ನಿಶಾಮಕ ದಳ, ಸ್ಥಳೀಯರು ಸುಮಾರು 1 ಕಾಲ ಶೋಧ ಕಾರ್ಯ ನಡೆಸಿ ಮೃತದೇಹವನ್ನು ನೀರಿನಿಂದ ಮೇಲಕ್ಕೆತ್ತಿದ್ರು. ಈ ಬಗ್ಗೆ ಬೈಂದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕರಾವಳಿಗೆ ಜೂನ್ 4ರಿಂದ ಮುಂಗಾರು ಪ್ರವೇಶವಾಗುವ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಸಂಭವನೀಯ ಕೃತಕ ನೆರೆ ಪ್ರವಾಹ ಸೇರಿದಂತೆ ಪ್ರಾಕೃತಿಕ ವಿಕೋಪದ ಪರಿಸ್ಥಿತಿಯನ್ನು ಎದುರಿಸಲು ಜಿಲ್ಲಾಡಳಿತ ಸಕಲ ಸಿದ್ಧತೆ ನಡೆಸಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ತಿಳಿಸಿದ್ದಾರೆ. ಪಡೀಲ್ನ ಪ್ರಜಾಸೌಧದಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 115 ಕಾಳಜಿ ಕೇಂದ್ರವನ್ನು ಗುರುತಿಸಲಾಗಿದೆ. ತಹಶೀಲ್ದಾರ್ ಹಂತದಲ್ಲಿ ವಿವಿಧ ತಾಲೂಕುಗಳಲ್ಲಿ ತುರ್ತು ಪರಿಹಾರ ಕ್ರಮಕ್ಕಾಗಿ ಒಟ್ಟು ಜಿಲ್ಲೆಯಲ್ಲಿ 1.5 ಕೋಟಿ ರೂಪಾಯಿ ಲಭ್ಯ ಇದ್ದು, ಅಗತ್ಯವಿದ್ದಲ್ಲಿ ಇನ್ನೂ ಹೆಚ್ಚಿನ ಅನುದಾನ ಒದಗಿಸಲಾಗುವುದು ಎಂದರು. ಮುಂಗಾರು ಸಂದರ್ಭ ರಾತ್ರಿ ವೇಳೆ ಪ್ರಾಕೃತಿಕ ವಿಕೋಪಗಳಾದ ಸಂದರ್ಭ ಅಧಿಕಾರಿಗಳು ದೂರವಾಣಿ ಕರೆ ಎತ್ತುವುದಿಲ್ಲ ಎಂಬ ದೂರಿನ ಹಿನ್ನೆಲೆಯಲ್ಲಿ 24/7 ಮೊಬೈಲ್ ಕರೆಯನ್ನು ಡೈವರ್ಟ್ ಮಾಡುವ ಸೂಚನೆಯನ್ನು ನೀಡಲಾಗಿದೆ. ಕರೆ ಬಂದಾಗ ಅದನ್ನು ಸ್ವೀಕರಿಸಿ ತಕ್ಷಣ ಸಂಬಂಧಪಟ್ಟವರಿಗೆ ಸಂದೇಶ ಕಳುಹಿಸುವ ರೀತಿಯ ಪ್ರಯೋಗವನ್ನು ಮಾಡಲಾಗುತ್ತಿದೆ ಎಂದವರು ತಿಳಿಸಿದರು. ಪಾಲಿಕೆಯ 60 ವಾರ್ಡ್ಗಳಿಗೆ ಇಂಜಿನಿಯರ್ಗಳನ್ನು 223 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪಿಡಿಒಗಳು, 13 ಸ್ಥಳೀಯ ಸಂಸ್ಥೆಯಲ್ಲಿ ಮುಖ್ಯ ಅಧಿಕಾರಿಯನ್ನು ಇನ್ಸಿಡೆಂಟ್ ಕಮಾಂಡರ್ಗಳಾಗಿ ನೇಮಕ ಮಾಡಲಾಗಿದೆ. ಜಿಲ್ಲಾಡಳಿತದಿಂದ ವಿವಿಧ ಪ್ರದೇಶಕ್ಕೆ ನೇಮಿಸಲಾಗಿರುವ ಇನ್ಸಿಡೆಂಟ್ ಕಮಾಂಡರ್ಗಳು ಜಾಗೃತರಾಗಿದ್ದು ಸಾರ್ವಜನಿಕ ದೂರಿಗೆ ಸ್ಪಂದಿಸುವುದು, ಜಿಲ್ಲಾಧಿಕಾರಿ ಕಚೇರಿಯ ನಿಯಂತ್ರಣ ಕೊಠಡಿಯ ಒಳಗಡೆ ನಿರಂತರ ಸಂಪರ್ಕದಲ್ಲಿರಲು ನಿರ್ದೇಶನ ಕೊಡಲಾಗಿದೆ ಎಂದವರು ಹೇಳಿದರು. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಶಾಲಾ ಶೈಕ್ಷಣಿಕ ವರ್ಷದ ಆರಂಭೋತ್ಸವವನ್ನು ಸೋಮವಾರ ಹಮ್ಮಿಕೊಳ್ಳಲಾಗಿತ್ತು. ಸುಮಾರು 2 ತಿಂಗಳ ಬೇಸಿಗೆ ರಜೆ ಮುಗಿಸಿ ಮಕ್ಕಳು ಹೊಸ ಸಮವಸ್ತ್ರ ಬ್ಯಾಗ್ನೊಂದಿಗೆ ಶಾಲೆಯತ್ತ ಹೆಜ್ಜೆ ಹಾಕಿದರೆ ಅವರ ಜೊತೆ ಪೋಷಕರು ಮಕ್ಕಳನ್ನು ಶಾಲೆಯ ಪ್ರವೇಶದ ದ್ವಾರದವರೆಗೂ ಕರೆದೊಯ್ದು ಖುಷಿಪಟ್ಟರು. ಕೆಲವೊಂದು ಶಾಲೆಗಳು ಬಣ್ಣ ಬಳಿದುಕೊಂಡು ತಳಿರು ತೋರಣಗಳಿಂದ ಸಿಂಗಾರಗೊಂಡಿದ್ದವು. ಶಾಲೆಗಳಲ್ಲಿ ಶಿಕ್ಷಕರು, ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಸದಸ್ಯರು ವಿದ್ಯಾರ್ಥಿಗಳನ್ನು ಸ್ವಾಗತಿಸುತ್ತಾ ನೂತನ ಶೈಕ್ಷಣಿಕ ವರ್ಷಕ್ಕೆ ಮಕ್ಕಳಿಗೆ ಶುಭ ಹಾರೈಸಿದರು. ಕೆಲ ಶಾಲೆಯಲ್ಲಿ ಮಕ್ಕಳಿಗೆ ಆರತಿ ಬೆಳಗಿ ಪನ್ನೀರ ಸಿಂಚನ ಹೂವು ನೀಡಿ ಸ್ವಾಗತಿಸಲಾಯಿತು. ಬಹುತೇಕ ಶಾಲೆಗಳಲ್ಲಿ ಹಬ್ಬದ ಸಡಗರ ಮನೆ ಮಾಡಿತು. ಬಲೂನು ಹಾರಿಸಿ ಮೆರವಣಿಗೆ ಜಾಥಾ ನಡೆಸಿ ಮೊದಲ ದಿನ ಮಕ್ಕಳಿಗೆ ಸಂತಸದ ವಾತಾವರಣ ಕಲ್ಪಿಸಲಾಯಿತು. ಮೊದಲ ದಿನ ರಜೆಯ ದಿನದ ಬಗ್ಗೆ ಮಕ್ಕಳು ಪರಸ್ಪರ ಸಂತಸದ ಸಮಯವನ್ನು ವಿನಿಮಯ ಮಾಡಿಕೊಂಡರು. ಶಾಲಾ ಆರಂಭದ ಮೊದಲ ದಿನ ಸಿಹಿಯೂಟ ಬಡಿಸಲಾಯಿತು. ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಪಠ್ಯಪುಸ್ತಕ ಸಮವಸ್ತ್ರವನ್ನು ವಿತರಿಸಲಾಯಿತು. ದಕ್ಷಿಣ ಕನ್ನಡ ಜಿಲ್ಲೆಯ 1014 ಸರ್ಕಾರಿ ಶಾಲೆಯಲ್ಲಿ ಸೋಮವಾರ 1-5 ತರಗತಿಯವರೆಗೆ ಕನ್ನಡದ ಜೊತೆ ಆಂಗ್ಲ ಮಾಧ್ಯಮ ಆರಂಭಗೊಂಡಿತು. ಆಂಗ್ಲ ಮಾಧ್ಯಮಕ್ಕಾಗಿ ಶಾಲಾ ಶಿಕ್ಷಕರ ಜೊತೆ ಅತಿಥಿ ಶಿಕ್ಷಕರನ್ನು ನೇಮಿಸಿಕೊಳ್ಳಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸರ್ಕಾರಿ ಕಿರಿಯ ಪ್ರಾಥಮಿಕ, ಹಿರಿಯ ಪ್ರಾಥಮಿಕ, ಪ್ರೌಢಶಾಲೆ ಸೇರಿದಂತೆ ಒಟ್ಟು 1054 ಶಾಲೆಯಲ್ಲಿ ಸೋಮವಾರ ಶಾಲಾ ಪ್ರಾರಂಭೋತ್ಸವ ನೆರವೇರಿದೆ. ಮಂಗಳೂರು ನಗರದಲ್ಲಿ ರಾಜಕಾಲುವೆಗಳಲ್ಲಿ ಹರಿಯುತ್ತಿರುವ ಒಳಚರಂಡಿ ಕೊಳಚೆ ನೀರಿನಿಂದಾಗಿ ನಗರದ ವಿವಿಧ ಕಡೆಯ ಬಾವಿಯ ನೀರು ಕಲುಷಿತವಾಗುತ್ತಿದ್ದು 30 ಅಧಿಕ ಬಾವಿಯ ನೀರನ್ನು ಕುಡಿಯಲು ಅಯೋಗ್ಯವಾಗಿದೆ ಎಂಬ ಆಘಾತಕಾರಿ ಅಂಶ ಬೆಳಕಿಗೆ ಬಂದಿದೆ. ಫಳ್ನೀರ್, ಬಿಜೈ, ಮಜಿಲಾ, ತೋಕೂರು ಸಹಿತ ವಿವಿಧ ಕಡೆಯಲ್ಲಿ ಬಾವಿಯ ನೀರನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮೂಲಕ ಪರೀಕ್ಷೆ ಮಾಡಲಾಗಿದ್ದು, ನೀರು ಕುಡಿಯಲು ಬಳಸುವುದು ಅಪಾಯಕಾರಿ ಎಂಬ ವರದಿ ಸಿಕ್ಕಿದ್ದು ಅರಣ್ಯ ಪರಿಸರ ಮತ್ತು ಹವಾಮಾನ ಬದಲಾವಣೆ ಸಂಘ ಇದರ ವಿರುದ್ಧ ರಾಷ್ಟ್ರೀಯ ಹಸಿರು ನ್ಯಾಯಾಧೀಕರಣದಲ್ಲಿ ದಾವೆ ಹೂಡಲು ಮುಂದಾಗಿದೆ. ಬಾವಿ ನೀರು ಕಲುಷಿತಗೊಂಡಿರುವುದನ್ನು ಪರಿಹರಿಸುವ ಜತೆಗೆ ಸಂತ್ರಸ್ತರಿಗೆ ಪರಿಹಾರ ಒದಗಿಸುವುದು ಸಂಘದ ಉದ್ದೇಶ. ನಗರದ ಜನತೆಯಲ್ಲಿ ಜಾಗೃತಿಯನ್ನು ಮೂಡಿಸುವ ಕೆಲಸ ಸಂಘ ಮಾಡುತ್ತಿದ್ದು, ಈಗಾಗಲೇ ತೋಕೂರು ಸಹಿತ ವಿವಿಧ ಕಡೆಯಲ್ಲಿ 50 ಹೆಚ್ಚು ಮನೆಗಳಿಗೆ ಭೇಟಿ ನೀಡಿ ಬಾವಿ ನೀರು ಮಾಲಿನ್ಯದ ಬಗ್ಗೆ ಅರಿವು ಮೂಡಿಸುವ ಕೆಲಸವಾಗಿದೆ. ಇದು ನಿರಂತರವಾಗಿ ಮುಂದುವರಿಸಲು ಸಂಘ ತೀರ್ಮಾನಿಸಿದೆ. ಈಗಾಗಲೇ ಕಲುಷಿತ ನೀರು ಸೇರಿಕೊಂಡಿರುವ ಬಾವಿಗಳಿಂದ ನೀರನ್ನು ಜನ ಸೇವಿಸುತ್ತಾ ಇದ್ದರು ಎನ್ನುವುದು ಆತಂಕಕಾರಿ. ಫಲ್ಗುನಿ ನದಿ ನೀರು ಹೂಳಿನ ಮಾದರಿಯನ್ನು ಸಂಗ್ರಹಿಸಿ ಎನ್ಐಟಿಕೆಯ ಪ್ರಯೋಗಾಲಯಕ್ಕೆ ಮತ್ತು ಬೈಕಂಪಾಡಿ ಕೈಗಾರಿಕಾ ಪ್ರದೇಶದ ನೀರನ್ನು ಮತ್ತೊಂದು ಪ್ರಯೋಗಾಲಯಕ್ಕೆ ಹಸ್ತಾಂತರಿಸಲಾಗಿದೆ. ಇದರ ವರದಿಗಳು 15 ದಿನದಲ್ಲಿ ಕೈ ಸೇರುವ ನಿರೀಕ್ಷೆ ಇದೆ ಎಂದು ಸಂಘ ತಿಳಿಸಿದೆ. ಫಲ್ಗುನಿ ನದಿಯಲ್ಲಿ ಮೀನುಗಳ ಮಾರಣ ಹೋಮದ ಬಗ್ಗೆ ಎನ್ಜಿಟಿಯಲ್ಲಿ ಸ್ವಯಂ ಪ್ರೇರಿತ ದೂರು ದಾಖಲಾಗಿದ್ದು ತನಿಖಾ ಹಂತದಲ್ಲಿದೆ. ಇನ್ನು ಹವಾಮಾನ ಬದಲಾವಣೆ ಸಂಘ ಇದರ ಕಾರ್ಯದರ್ಶಿಯಾಗಿರುವ ಬೆನೆಡಿಕ್ಟ್ ಸಿ ಫರ್ನಾಂಡಿಸ್, ನಗರದಲ್ಲಿ ರಾಜಕಾಲುವೆಗಳಲ್ಲಿ ಹರಿಯುವ ಕೊಳಚೆ ನೀರಿಗೆ ಮುಕ್ತಿ ಸಿಗಬೇಕು, ನದಿ ಮಾಲಿನ್ಯ ತಡೆಯಬೇಕು, ಬಾವಿಗಳಿಗೆ ಸೇರುತ್ತಿರುವ ಕೊಳಚೆ ನೀರಿಗೆ ಮುಕ್ತಿ ಸಿಗಬೇಕು, ಸಂತ್ರಸ್ತರಿಗೆ ಮೊದಲ ಹಂತದಲ್ಲಿ ಪರಿಹಾರ ಸಿಗುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಹಸಿರು ನ್ಯಾಯಾಧೀಕರಣದಲ್ಲಿ ಹೋರಾಟ ನಡೆಸುತ್ತೇವೆ, ಬಳಿಕ ಯಾವ ಅಧಿಕಾರಿ ತಪ್ಪು ಎಸಗಿದ್ದಾರೆ ಅವರ ವೇತನದಿಂದಲೇ ಆ ಮೊತ್ತವನ್ನು ರಿಕವರಿ ಮಾಡುವ ನಿಟ್ಟಿನಲ್ಲಿ ನಮ್ಮ ಹೋರಾಟ ಮುಂದುವರಿಯಲಿದೆ ಎಂದು ಹೇಳಿದರು. ಇನ್ನು ಮಂಗಳೂರು ಪಾಲಿಕೆ ಆಯುಕ್ತರಾದ ರವಿಚಂದ್ರ ನಾಯ್ಕ ಅವರು ಕೂಡ ಮಾತನಾಡಿ, ಮಂಗಳೂರು ಸುಯೋಜಿತವಲ್ಲದ ನಗರವಾಗಿರುವ ಹಿನ್ನೆಲೆ ಒಳಚರಂಡಿ ರಸ್ತೆಯ ಸಮಸ್ಯೆ ಪ್ರಮುಖವಾಗಿದೆ. ಸುಮಾರು 5 ದಶಕಗಳ ಹಿಂದಿನ ಒಳಚರಂಡಿ ವ್ಯವಸ್ಥೆಯಾಗಿರುವ ಹಿನ್ನೆಲೆಯಲ್ಲಿ ನಗರದ ಅನೇಕ ಕಡೆಯಲ್ಲಿ ಸೋರಿಕೆಯಾಗಿ ಬಾವಿಗಳಿಗೆ ಕೊಳಚೆ ನೀರು ಸೇರ್ತಾ ಇದೆ. ಒಳಚರಂಡಿ ಜಾಲವನ್ನು ಮೇಲ್ದರ್ಜೆಗೆ ಏರಿಸುವ ನಿಟ್ಟಿನಲ್ಲಿ ಅಧ್ಯಯನ ಮಾಡಿ ಸುಮಾರು 1,250 ಕೋಟಿ ರೂಪಾಯಿ ಯೋಜನೆಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. ಸರ್ಕಾರ ಅದಕ್ಕೆ ಸ್ಪಂದಿಸಿದ್ದಲ್ಲಿ ಒಳಚರಂಡಿ ವ್ಯವಸ್ಥೆಯಿಂದ ಉಂಟಾಗುವ ಸಮಸ್ಯೆಯನ್ನು ನಿವಾರಿಸಬಹುದು ಎಂದು ಹೇಳಿದರು. ಇನ್ನು ನಗರದಲ್ಲಿ ಸಿಎನ್ಜಿ ಕೊರತೆ ಎದುರಾಗಿದ್ದು ರಾತ್ರಿಯವರೆಗೆ ಹಿರಿಯಡ್ಕ ಹೊರತುಪಡಿಸಿ ಬೇರೆಲ್ಲೂ ದೊರೆಯದ ಸ್ಥಿತಿ ನಿರ್ಮಾಣವಾಗಿ ತಾತ್ಕಾಲಿಕ ಕೊರತೆ ಎದುರಾದ ಪರಿಣಾಮ 100ಕ್ಕೂ ಮಿಕ್ಕಿ ರಿಕ್ಷಾ ಚಾಲಕರು ಪಂಪ್ ಮುಂದೆ ಸಾಲಾಗಿ ನಿಂತು ಗ್ಯಾಸ್ ತುಂಬಿಸಿಕೊಂಡ ಘಟನೆ ಸೋಮವಾರ ಸಂಭವಿಸಿದೆ. ಸಿಎನ್ಜಿಯ ಪ್ರಸ್ತುತ ಬೆಲೆ ಕೆಜಿಗೆ 93.70 ರೂಪಾಯಿ ಆಗಿದ್ದು ಕಳೆದ ಕೆಲವು ದಿನಗಳಿಂದ ಯಾವುದೇ ಬದಲಾವಣೆ ಕಂಡಿಲ್ಲ. ಆದರೆ ಮಂಗಳವಾರ ಹೆಚ್ಚಿನ ಪ್ರಮಾಣದಲ್ಲಿ ಸಿಎನ್ಜಿ ಲಭ್ಯವಾಗುತ್ತಾದರೂ ಬೆಲೆಯೂ ಏರಬಹುದು ಎಂಬ ಅನುಮಾನವನ್ನು ರಿಕ್ಷಾ ಚಾಲಕರು ವ್ಯಕ್ತಪಡಿಸಿದ್ದಾರೆ. ಇನ್ನು ಗುಂಡಿಬೈಲು ಸಹಿತ ಹಲವೆಡೆ ಎಲ್ಪಿಜಿ ಲಭ್ಯವಿದ್ದು ಕೆಜಿಗೆ 96.90 ರೂಪಾಯಿಗೆ ಹಲವು ದಿನಗಳಿಂದ ಪೂರೈಕೆಯಾಗ್ತಾ ಇದೆ. ಈ ವಾರದಲ್ಲಿ ಎಲ್ಪಿಜಿ ಬೆಲೆಯೂ ಏರಬಹುದು ಎಂಬ ಅಭಿಪ್ರಾಯ ಜನರಿಂದ ಕೇಳಿಬಂದಿದೆ. ಇದರ ಜೊತೆ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಬೆಲೆ ಒಂದೇ ದಿನದಲ್ಲಿ 47 ರೂಪಾಯಿಗೆ ಏರಿಕೆಯಾಗಿದೆ. 3,067 ರೂಪಾಯಿಗೆ ದೊರಕುತ್ತಿದ್ದ ಗ್ಯಾಸ್ ಸಿಲಿಂಡರ್ ಬೆಲೆ ಇದೀಗ 3,114 ರೂಪಾಯಿ ಆಗಿದ್ದು ಹೋಟೆಲ್ ಮಾಲಕರು ಬೀದಿ ಬದಿ ಕ್ಯಾಂಟೀನ್ ನಡೆಸುವವರಿಗೆ ಮತ್ತೆ ದೊಡ್ಡ ಬರೆ ಎಳೆದಂತಾಗಿದೆ. ಇನ್ನು ಜಿಲ್ಲೆಯ ಪೆಟ್ರೋಲ್ ಬಂಕ್ಗಳಲ್ಲಿ ರೈತಾಪಿ ವರ್ಗದ ಜನರಿಗೆ ಕೃಷಿ ಚಟುವಟಿಕೆಗಾಗಿ ಚಿಲ್ಲರೆ ಪೆಟ್ರೋಲ್ ಡೀಸೆಲ್ ಅನ್ನು ಕ್ಯಾನ್ಗಳಲ್ಲಿ ನೀಡಲು ವ್ಯವಸ್ಥೆ ಮಾಡುವಂತೆ ಸಂಸದ ಮತ್ತು ಕುಂದಾಪುರ ಶಾಸಕರು ಸೂಚಿಸಿದರು. ಈ ಹಿನ್ನೆಲೆಯಲ್ಲಿ ಜಿಲ್ಲೆಯ ಎಲ್ಲ ತಾಲೂಕುಗಳ ಪೆಟ್ರೋಲ್ ಮತ್ತು ಡೀಸೆಲ್ ಬಂಕ್ಗಳ ಮಾಲಕರ ಸಭೆಯನ್ನು 2 ಜೂನ್ ಮಧ್ಯಾಹ್ನ 12ಕ್ಕೆ ಜಿಲ್ಲಾಧಿಕಾರಿ ಕಚೇರಿಯ ನ್ಯಾಯಾಲಯದ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಆಹಾರ ನಾಗರಿಕ ಸರಬರಾಜು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದು ಉಡುಪಿಯ ವರದಿ. ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಮಲಯಾಳಂ ಭಾಷಾ ಕಾಯ್ದೆ 2025 ಭಾಷಾ ಅಲ್ಪಸಂಖ್ಯಾತರ ಸಾಂವಿಧಾನಿಕ ಹಕ್ಕು ಉಲ್ಲಂಘನೆ ಪ್ರಶ್ನಿಸಿ 7 ಮಂದಿ ವಿದ್ಯಾರ್ಥಿಗಳು ಕೇರಳ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ಕನ್ನಡದ ದೀಕ್ಷಾ, ತನಿತಾ, ಧನುಷ್, ಹರ್ಷಶ್ರೀ, ಮೊಹಮ್ಮದ್, ಶಿವಾಜಿತ್, ಮೊಹಮ್ಮದ್ ರಿಯಾಜ್ ಅವರ ತಂಡ ಕಾನೂನು ಹೋರಾಟ ಆರಂಭಿಸಿದೆ. ಪ್ರಸ್ತಾವಿತ ಕಡ್ಡಾಯ ಕಾಯ್ದೆ ಸಂವಿಧಾನದ ಮೂಲ ಹಕ್ಕುಗಳ ಉಲ್ಲಂಘನೆಯಾಗಿದೆ ಎಂದು ವಿದ್ಯಾರ್ಥಿಗಳು ಪ್ರತಿಪಾದಿಸಿದ್ದಾರೆ. ಅರ್ಜಿದಾರರ ಪರ ವಕೀಲರು ಅಲ್ಪಸಂಖ್ಯಾತರ ಭಾಷಾ ಹಕ್ಕುಗಳನ್ನು ರಕ್ಷಿಸುವ ಮತ್ತು ವಿಧಿಗಳಿಗೆ ಸಂಪೂರ್ಣವಾಗಿ ವಿರುದ್ಧ ಎಂದು ವಾದಿಸಿದ್ದಾರೆ. ನ್ಯಾಯಮೂರ್ತಿ ಜಸ್ಟಿಸ್ ಬೆಚ್ಚು ಕುರಿಯನ್ ಥಾಮಸ್ ಅವರ ಏಕಸದಸ್ಯ ಪೀಠ ರಾಜ್ಯ ಸರ್ಕಾರ ಮತ್ತು ಸಾಮಾನ್ಯ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಗಳಿಗೆ ತುರ್ತು ನೋಟಿಸ್ ಜಾರಿ ಮಾಡಿದೆ. ಮಧ್ಯಂತರ ತಡೆಯಾಜ್ಞೆಯ ಮನವಿಯನ್ನು ಪರಿಗಣಿಸುವ ಕುರಿತು ವಿಚಾರಣೆಯನ್ನು 9 ನಿಗದಿಪಡಿಸಲಾಗಿದೆ. ಶ್ರೋತೃಗಳೇ, ಇದಿಂದಿನ ಮಾತಿನ ಸುದ್ದಿ ಕಾರ್ಯಕ್ರಮದ ಒಂದಿಷ್ಟು ಸುದ್ದಿಗಳು. ನಿರಂತರವಾಗಿ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಇಷ್ಟೊತ್ತು ಸುದ್ದಿಗಳನ್ನು ಓದಿದವರು ನಾನು ನಿಮ್ಮ RJ ಸೈಫುಲ್ಲಕುತ್ತಾರ್. ನಮಸ್ಕಾರ.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ.
2: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ಕೇಳುಗರೆ, ಇದುವರೆಗೆ ಮಾಧ್ಯಮ ಸುದ್ದಿ ಕಾರ್ಯಕ್ರಮವನ್ನು ಕೇಳಿದ್ರೆ. ಇನ್ನು ಮುಂದೆ ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಮೂಡಿ ಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರಗಳು. ಇದೀಗ ಆರೋಗ್ಯ ಸಾರಂಗ್ ಕಾರ್ಯಕ್ರಮ ಪ್ರಸಾರವಾಗುವುದಾದರೆ 8:30 ಕೊಂಕಣಿ ಕಾರ್ಯಕ್ರಮ, 9:00 ಬ್ಯಾರಿ ಕಾರ್ಯಕ್ರಮ, 9:30 ಕನ್ನಡ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅನುರಾಧ ಕ್ರೂಜಿ ಅವರ ಮಾತುಗಳು ಪ್ರಸಾರ. 10:00 ತಾಳೋ ಉಮಾಳು ಕೊಂಕಣಿ ನೇರ ಪ್ರಸಾರ ಕಾರ್ಯಕ್ರಮ, 11:00 ಯಕ್ಷಗಾನ ಪಗರಿದ ಸಂಕ ಭಾಗ 6 ಪ್ರಸಾರ, 11:30 ತುಳು ಕಾರ್ಯಕ್ರಮದಲ್ಲಿ ಯಜ್ಞ ಛಾಯಾ ಚಿತ್ರ ಅನಾವರಣ, ಹಾಗೆಯೇ ಮಧ್ಯಾಹ್ನ 3:00 ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮ, ಸಂಜೆ 6:00 ರೇಡಿಯೋ ಸಂಜೆ ನೇರ ಪ್ರಸಾರ, ರಾತ್ರಿ 8:00 ಯಕ್ಷಗಾನ ಮರುಪ್ರಸಾರ, ರಾತ್ರಿ 8:30 ಎಂದು ಮರೆಯದ ಹಾಡುಗಳು ಪ್ರಸಾರ. ಇದು ಒಂದಿಷ್ಟು ಸಂಕ್ಷಿಪ್ತ ವರದಿಗಳು. ಕೇಳುಗರೆ, ಇದು ಇಂದಿನ ಕಾರ್ಯಕ್ರಮದ ಒಂದಿಷ್ಟು ಕಾರ್ಯಕ್ರಮದ ಬಗ್ಗೆ. ಹಾಗೆಯೇ ಕೇಳುಗರೆ, ನಿರಂತರವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಆಲಿಸ್ತಾ ಇರಿ, ಪ್ರೋತ್ಸಾಹಿಸ್ತಾ ಇರಿ ಅಂತ ಹೇಳುತ್ತಾ, ಈ ದಿನ ಎಲ್ರಿಗೂ ಶುಭವನ್ನು ತರಲಿ ಅಂತ ಹೇಳುತ್ತಾ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗ್ 107.85, ಬಣ್ಣ ಬಣ್ಣದ ಬದುಕು.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಾನು ಡಾಕ್ಟರ್ ಅರ್ಪಿತಾ ಭಟ್, ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ವೈದ್ಯೆ, ವೇದ ವೆಲ್ನೆಸ್ ಸೆಂಟರ್ ನಿಸರ್ಗ ಮನೆ ಸಿರ್ಸಿ. ಕಬ್ಬಿಣಾಂಶ, ಐರನ್ ಅಂತ ಏನ್ ಹೇಳ್ತೀವಿ, ಇದು ದೇಹಕ್ಕೆ ಪ್ರಮುಖವಾಗಿ ಬೇಕಾದಂತಹ ಖನಿಜಗಳಲ್ಲಿ ಒಂದು. ಸೊ ಈ ಐರನ್ ಏನಿದೆ, ಇದು ನಮ್ಮ ಬಾಡಿಯಲ್ಲಿ ತುಂಬಾ ಫಂಕ್ಷನ್ಗೆ ಸಹಾಯಕಾರಿ. ಈ ಐರನ್ ಕಬ್ಬಿಣಾಂಶ ಅಂತ ಏನ್ ಹೇಳ್ತೀವಿ, ಇದರ ಕೊರತೆ ನಾವು ಸಾಮಾನ್ಯವಾಗಿ ಮನುಷ್ಯರಲ್ಲಿ ಕಾಣಬಹುದು. ಅದರಲ್ಲೂ ವೆಜಿಟೇರಿಯನ್ಸ್ ಅಲ್ಲಿ ಈ ಕಬ್ಬಿಣಾಂಶದ ಕೊರತೆಯನ್ನು ನಾವು ಜಾಸ್ತಿ ಆಗಿ ಕಾಣಬಹುದು. ಯಾಕೆ ವೆಜಿಟೇರಿಯನ್ಸ್ ಅಲ್ಲಿ ಇದು ಜಾಸ್ತಿ ಅಂತ ನೋಡಕ್ ಹೋದ್ರೆ, ಮಾಂಸಾಹಾರದಲ್ಲಿ ಹೀಮ್ ಐರನ್ ಅಂತ ಏನ್ ಕರಿತೀವಿ ಅದು ಇರುತ್ತೆ. ಈ ಹೀಮ್ ಐರನ್ ಏನಿದೆ, ಅದು ನಮ್ಮ ದೇಹ ತುಂಬಾ ಬೇಗ ಅಬ್ಸಾರ್ಪ್ಷನ್ ಮಾಡ್ಕೊಳ್ಳುತ್ತೆ, ಹೀರಿಕೊಳ್ಳುತ್ತೆ. ಆದ್ರೆ ಸಸ್ಯಾಹಾರದಲ್ಲಿ ಏನಿದೆ, ಅದು ನಾನ್ ಹೀಮ್ ಐರನ್. ಈ ನಾನ್ ಹೀಮ್ ಐರನ್ ಅನ್ನ ನಮ್ಮ ದೇಹ ಅಷ್ಟು ಬೇಗ ಹೀರಿಕೊಳ್ಳೋದಿಲ್ಲ. ಹಾಗಾಗಿ ಸಸ್ಯಾಹಾರಿಗಳಲ್ಲಿ ಈ ಕಬ್ಬಿಣಾಂಶದ ಕೊರತೆಯನ್ನು ನಾವು ಜಾಸ್ತಿ ಆಗಿ ನೋಡಬಹುದು. ಕಬ್ಬಿಣಾಂಶ ನಮ್ಮ ದೇಹದಲ್ಲಿ ಹಲವು ಕೆಲಸಗಳನ್ನ ಮಾಡುತ್ತೆ. ಪ್ರಮುಖವಾಗಿ ಹಿಮೋಗ್ಲೋಬಿನ್ ರಚನೆ ಮಾಡಕ್ಕೆ ಕಬ್ಬಿಣಾಂಶ ಬೇಕೇ ಬೇಕು. ಹಿಮೋಗ್ಲೋಬಿನ್ ಏನ್ ಮಾಡುತ್ತೆ ಅಂತ ನೋಡಕ್ ಹೋದ್ರೆ, ಇದು ಒಂದು ಪ್ರೋಟೀನ್, ನಮ್ಮ ರಕ್ತದಲ್ಲಿ ಇರುವಂತಹ ಒಂದು ಪ್ರೋಟೀನ್, ಕೆಂಪು ರಕ್ತ ಕಣದಲ್ಲಿ ಇರುತ್ತೆ. ಇದರ ಕೆಲಸ ಏನು ಅಂತಂದ್ರೆ, ನಮ್ಮ ಶ್ವಾಸಕೋಶದಿಂದ ದೇಹದ ಉಳಿದ ಭಾಗಕ್ಕೆಲ್ಲ ಆಕ್ಸಿಜನ್ ಸಪ್ಲೈ ಮಾಡುವಂಥದ್ದು. ಸೊ ಇದು ಇದರ ಕೆಲಸವನ್ನ ಕರೆಕ್ಟ್ ಆಗಿ ಮಾಡ್ಬೇಕಂತಂದ್ರೆ ನಮ್ಮ ದೇಹದಲ್ಲಿ ಕಬ್ಬಿಣಾಂಶ ಕರೆಕ್ಟ್ ಆಗಿ ಇರಬೇಕು. ಅದೇ ರೀತಿ ಮಾಂಸಖಂಡಗಳಿಗೆ ತುಂಬಾ ಬೇಕಾದಂತಹ ಒಂದು ಪ್ರೋಟೀನ್ ಅಂತಂದ್ರೆ ಮಯೋಗ್ಲೋಬಿನ್. ಇದರ ರಚನೆಗೆ ಕೂಡ ಈ ಐರನ್ ಏನಿದೆ ಅದು ತುಂಬಾ ಅತ್ಯವಶ್ಯಕ. ಹಾಗೇನೆ ಇದು ಕೆಲವೊಂದು ಎನ್ಝೈಮ್ನ ರಚನೆಗೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಎನ್ಝೈಮ್ ಸಿಂಥಸಿಸ್ ಅಲ್ಲೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಅದೇ ರೀತಿ DNA ರಚನೆಯಲ್ಲೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಹಾಗೇನೆ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಕೂಡ ಇದು ಹೆಲ್ಪ್ ಮಾಡುತ್ತೆ. ಅದೇ ರೀತಿ ನಮ್ಮ ಬಾಡಿಯಲ್ಲಿ ಇಮ್ಯುನಿಟಿ ಕರೆಕ್ಟ್ ಆಗಿ ಇರಬೇಕಂತಂದ್ರೆ ಕೂಡ ಐರನ್ ತುಂಬಾ ಅತ್ಯವಶ್ಯಕ. ಹಾಗೇನೆ ನಮ್ಮ ಬ್ರೈನ್ ಫಂಕ್ಷನ್, ನಮ್ಮ ಮೆದುಳು ಕರೆಕ್ಟ್ ಆಗಿ ಕೆಲಸ ಮಾಡ್ಬೇಕಂತಂದ್ರೆ ಐರನ್ ಬೇಕು. ಹಾಗಾದ್ರೆ ಈ ಐರನ್ ಡಿಫಿಷಿಯನ್ಸಿ, ಕಬ್ಬಿಣಾಂಶದ ಕೊರತೆ ಯಾಕಾಗುತ್ತೆ ಅಂತ ನೋಡಕ್ ಹೋದ್ರೆ ಮೂರು ರೀಸನ್ ಇದೆ. ಮೊದಲನೇದಾಗಿ ಐರನ್ ನ ಡಿಮ್ಯಾಂಡ್ ಜಾಸ್ತಿ ಇರುವಾಗ, ನಮ್ಮ ದೇಹ ನಾವು ತಗೊಳ್ತಾ ಇರುವಂತಹ ಐರನ್ಗಿಂತ ಜಾಸ್ತಿ ಡಿಮ್ಯಾಂಡ್ ಮಾಡಿದಾಗ ಐರನ್ ಕೊರತೆ ಆಗ್ಬಹುದು. ಇದು ಯಾವ್ಯಾವಾಗ ಆಗುತ್ತೆ ಅಂತಂದ್ರೆ ಬೆಳವಣಿಗೆ ಟೈಮಲ್ಲಿ ಅದು ಇದು ಆಗ್ಬಹುದು. ಅದೇ ರೀತಿ ಪ್ರೆಗ್ನೆನ್ಸಿ, ಪ್ರೆಗ್ನೆಂಟ್ ವುಮೆನ್ ಅಲ್ಲಿ ಇನ್ನೊಂದು ಜೀವ ಅಲ್ಲಿ ಬೆಳೀತಾ ಇರೋದ್ರಿಂದ ಐರನ್ ಡಿಮ್ಯಾಂಡ್ ಜಾಸ್ತಿ ಆಗ್ಬಹುದು. ಅದೇ ರೀತಿ ಹಾಲುಣಿಸುತ್ತಿರುವ ತಾಯಿಯಲ್ಲೂ ಕೂಡ ಐರನ್ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಹಾಗೇನೆ ಇನ್ನೊಂದು ಐರನ್ ಲಾಸ್, ಐರನ್ ಲಾಸ್ ಆಗಿ ಕೂಡ ಈ ಕಬ್ಬಿಣಾಂಶದ ಕೊರತೆ ಆಗ್ಬಹುದು. ಹಾಗಿದ್ರೆ ಕಬ್ಬಿಣಾಂಶ ಯಾವಾಗ ಲಾಸ್ ಆಗುತ್ತೆ ಅಂತ ನೋಡಕ್ ಹೋದ್ರೆ ತುಂಬಾ ಬ್ಲೀಡಿಂಗ್ ಆದಾಗ. ಅದು ಒಂದು, ನಾವು ಮೆನಿಸ್ಟ್ರುಯೇಷನ್ ಅಲ್ಲಿ ಜಾಸ್ತಿ ಬ್ಲೀಡಿಂಗ್ ಆಗ್ತಾ ಇದ್ರೆ ಹೆಣ್ಣು ಮಕ್ಕಳಲ್ಲಿ ಇದನ್ನ ನೋಡಬಹುದು. ಅದೇ ರೀತಿ ಡೆಲಿವರಿ ಆದ ನಂತರ ಆ ಮಹಿಳೆಯರಲ್ಲೂ ಕೂಡ ಈ ಕಬ್ಬಿಣಾಂಶದ ಕೊರತೆಯನ್ನ ನಾವು ನೋಡಬಹುದು. ಯಾಕಂದ್ರೆ ಅತಿಯಾದ ರಕ್ತ ಅಲ್ಲಿ ಲಾಸ್ ಆಗಿರುತ್ತೆ. ಹಾಗೇನೆ ಏನಾದ್ರೂ ಟ್ರಾಮಾ ಅಥವಾ ಇಂಜುರಿ, ನಿಮಗೆ ಏನಾದ್ರೂ ಬಹಳ ದೊಡ್ಡ ಗಾಯ ಆಗಿ ಅಲ್ಲಿಂದ ತುಂಬಾ ರಕ್ತ ಹೋಗಿದ್ರು ಕೂಡ ಈ ರೀತಿಯ ಒಂದು ಐರನ್ ಲಾಸ್ ನಾವು ನೋಡಬಹುದು. ಹಾಗೇನೆ ಏನಾದ್ರೂ ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆ ಇದ್ದು ನಿಮಗೆ ಮೋಷನ್ ಅಲ್ಲಿ ರಕ್ತ ಹೋಗ್ತಾ ಇದ್ರೆ ಕೂಡ ಈ ಒಂದು ಐರನ್, ಕಬ್ಬಿಣಾಂಶದ ಕೊರತೆ ಕಾಣಿಸ್ಕೊಳ್ಬಹುದು. ಇನ್ನೊಂದು ರೀಸನ್, ಮೂರನೇ ರೀಸನ್ ಯಾವುದು ಈ ಕಬ್ಬಿಣಾಂಶದ ಕೊರತೆಗೆ ಅಂತ ನೋಡಕ್ ಹೋದ್ರೆ, ನಾವು ಕಡಿಮೆ ಕಬ್ಬಿಣಾಂಶವನ್ನ ತೆಗೆದುಕೊಳ್ತಾ ಇದ್ರೆ ಅಥವಾ ನಮ್ಮ ಹೊಟ್ಟೆಯಲ್ಲಿ ಕಬ್ಬಿಣಾಂಶ ಕರೆಕ್ಟ್ ಆಗಿ ಹೀರಿಕೊಳ್ಳದೆ ಇದ್ರೆ. ಸೊ ಇದು ಯಾವಾಗ ಆಗುತ್ತೆ ಅಂದ್ರೆ ಹೊಟ್ಟೆಯಲ್ಲಿ ಏನಾದ್ರೂ ತೊಂದರೆ ಇದ್ದಾಗ. ಅದು ಯಾವ ತೊಂದರೆ ಅಂತಂದ್ರೆ ಕ್ರೋನ್ಸ್ ಡಿಸೀಸ್ ಅಥವಾ ಇನ್ಫ್ಲಮೇಟರಿ ಬೋವೆಲ್ ಡಿಸೀಸ್ ಅಥವಾ ಇಲಿಯಾಕ್ ಡಿಸೀಸ್, ಈ ರೀತಿಯ ಕೆಲವೊಂದು ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆಗಳಿದ್ರೆ ಆಗ ಅಲ್ಲಿ ಐರನ್ ಅಬ್ಸಾರ್ಪ್ಷನ್, ಕಬ್ಬಿಣಾಂಶದ ಅಬ್ಸಾರ್ಪ್ಷನ್ ಏನಿದೆ ಅದು ಕಡಿಮೆ ಆಗುತ್ತೆ. ಹಾಗಿದ್ರೆ ಈ ಕಬ್ಬಿಣಾಂಶ ಕಡಿಮೆ ಆಗಿದೆ ಅಂತ ನೀವು ಹೇಗೆ ತಿಳ್ಕೊಳ್ಬಹುದು? ಕಬ್ಬಿಣಾಂಶ ಕಡಿಮೆ ಆದಾಗ ಏನೇನ್ ಸಿಂಪ್ಟಮ್ಸ್, ಏನೇನ್ ಲಕ್ಷಣಗಳು ನಿಮ್ಮಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ತುಂಬಾ ಸುಸ್ತಾಗುವಂಥದ್ದು, ಒಂದು ಸ್ವಲ್ಪ ಕೆಲಸ ಮಾಡಿದ್ರು ಕೂಡ ಏದುಸಿರು ಬರುವಂಥದ್ದು, ದೈನಂದಿನ ಮನೆಯಲ್ಲಿ ಮಾಡುವಂತಹ ಕೆಲಸವನ್ನು ಮಾಡಿದ್ರು ಕೂಡ ನಿಮ್ಗೆ ಈ ರೀತಿ ತೊಂದರೆ ಆಗ್ತಿರುವಂಥದ್ದು. ಅದೇ ರೀತಿ ಮಸ್ಕ್ಯುಲರ್ ಕ್ರ್ಯಾಂಪ್ಸ್, ನಿಮ್ಮ ಮಾಂಸ ಖಂಡಗಳಲ್ಲಿ ನೋವು ಬರುವಂಥದ್ದು, ಇದನ್ನ ನಾವು ಸಾಮಾನ್ಯವಾಗಿ ಕಬ್ಬಿಣಾಂಶದ ಕೊರತೆ ಇರುವಾಗ ನೋಡಬಹುದು. ಹಾಗೇನೆ ಇನ್ನೊಂದು ಮೇಲೆ ನೋಡಿದ ತಕ್ಷಣ ಕಾಣುವಂತಹ ಒಂದು ಲಕ್ಷಣ ಅಂತಂದ್ರೆ ಚರ್ಮ ಬಿಳಿಚಿಕೊಳ್ಳುವಂಥದ್ದು, ವಿವರ್ಣತೆ ಅಂತ ಏನು ಕರಿತೀವಿ, ಚರ್ಮದ ಕಲರ್ ಕಡಿಮೆ ಆಗುವಂಥದ್ದು. ಅದು ಯಾವುದೇ ಕಲರ್ ಇರಲಿ, ಬಿಳುಚಿಕೊಳ್ಳುವಂತೆ ಆ ಮನುಷ್ಯ ಕಾಣುವಂಥದ್ದು. ಇದು ಕಬ್ಬಿಣಾಂಶದ ಕೊರತೆ ಇದ್ದಾಗ ಸಾಮಾನ್ಯವಾಗಿ ಕಂಡುಬರುತ್ತೆ. ಅದೇ ರೀತಿ ಉಗುರುಗಳು ಸ್ಪೂನ್ ಶೇಪಲ್ಲಿ ಆಗುವಂಥದ್ದು, ಸ್ಪೂನ್ ನೇಲ್ಸ್ ಅಂತ ಏನು ಕರಿತೀವಿ, ಉಗುರು ಸ್ಪೂನ್ ಶೇಪಲ್ಲಿ ಕಾಣಿಸುವಂಥದ್ದು. ಹಾಗೆಯೇ ನಮ್ಮ ಕೂದಲು ಮತ್ತು ಸ್ಕಿನ್ ತುಂಬ ಬಿರುಸಾಗುವಂಥದ್ದು, ಹೇರ್ ಫಾಲ್ ಕೂಡ ತುಂಬ ಜಾಸ್ತಿ ಆಗುವಂಥದ್ದು, ಇದು ಕಬ್ಬಿಣಾಂಶದ ಕೊರತೆ ಇರುವವರಿಗೆ ಸಾಮಾನ್ಯವಾಗಿ ಕಂಡುಬರುವಂತಹ ಒಂದು ಲಕ್ಷಣ. ಹಾಗೆಯೇ ಇಮ್ಯುನಿಟಿ ಕಡಿಮೆ ಆಗೋದ್ರಿಂದ ನಮ್ಮ ಚರ್ಮಕ್ಕೆ ಇನ್ಫೆಕ್ಷನ್ ಆಗುವಂತಹ ಚಾನ್ಸಸ್ ಜಾಸ್ತಿ ಆಗುತ್ತೆ. ಎಸ್ಪೆಷಲಿ ತುಟಿಗಳ ಕಾರ್ನರ್ ಅಲ್ಲಿ ನಾವು ಇನ್ಫೆಕ್ಷನ್ ಆಗುವಂಥದ್ದನ್ನ ನೋಡಬಹುದು. ಆಂಗ್ಯುಲರ್ ಚೀಲೈಟಿಸ್ ಅಂತ ಏನ್ ಕರಿತೀವಿ, ಈ ರೀತಿಯ ತೊಂದರೆಗಳು ಕಾಣಿಸ್ಕೊಳ್ಳುವಂಥದ್ದು, ಫಂಗಲ್ ಇನ್ಫೆಕ್ಷನ್, ಯೀಸ್ಟ್ ಇನ್ಫೆಕ್ಷನ್, ಈ ರೀತಿಯ ಚರ್ಮದ ಸೋಂಕುಗಳು ಕಾಣಿಸ್ಕೊಳ್ಳುವಂಥದ್ದು. ಹಾಗೆಯೇ ನಾಲಿಗೆಯಲ್ಲಿ ಚೇಂಜಸ್ ಆಗುವಂಥದ್ದು, ಗ್ಲಾಸೈಟಿಸ್ ಅಂತ ಏನ್ ಕರಿತೀವಿ, ನಾಲಿಗೆಯಲ್ಲಿರುವಂತಹ ಟೇಸ್ಟ್ ಬಡ್ಸ್ ಕಡಿಮೆ ಆಗಿ ನಾಲಿಗೆ ಸ್ಮೂತ್ ಆಗಿ ಕೆಂಪಗೆ ದಪ್ಪಗೆ ಆಗುವಂಥದ್ದು, ಈ ಗ್ಲಾಸೈಟಿಸ್ ಕೂಡ ನಾವು ಕಬ್ಬಿಣಾಂಶ ಕಡಿಮೆ ಆದರೆ ನೋಡಬಹುದು. ಹಾಗೆಯೇ ಇಂದು ಇನ್ನೊಂದು ಸ್ಪೆಸಿಫಿಕ್ ಲಕ್ಷಣ ಈ ಐರನ್ ಕಡಿಮೆ ಆದಾಗ ಕಾಣಿಸ್ಕೊಳ್ಳೋದು ಅಂತಂದರೆ ಮಣ್ಣು, ಐಸ್ ಅಥವಾ ಚಾಕ್ ಪೀಸ್ ತಿನ್ನುವಂಥದ್ದು, ಈ ರೀತಿ ಆಹಾರ ಅಲ್ಲದೆ ಇರುವಂತಹ ವಸ್ತುಗಳನ್ನು ತಿನ್ನಬೇಕು ಅಂತ ಅನಿಸುವಂಥದ್ದು. ಎಸ್ಪೆಷಲಿ ಇದು ಕಬ್ಬಿಣಾಂಶ ಕೊರತೆಯಾಗದರಲ್ಲಿ ಸ್ಪೆಷಲ್ ಆಗಿ ಕಾಣುವಂತಹ ಒಂದು ಪರ್ಟಿಕ್ಯುಲರ್ ಲಕ್ಷಣ ಅಂತಲೇ ಹೇಳ್ಬೋದು. ಹಾಗಿದ್ರೆ ಈ ಐರನ್ ಅಂಶ, ಕಬ್ಬಿಣಾಂಶ ಕಡಿಮೆ ಆಗಿದೆ ಅಂತಂದ್ರೆ ನೀವು ಮನೆಯಲ್ಲಿಯೇ ಏನ್ ಮಾಡಬಹುದು, ಏನೇನು ಮನೆಮದ್ದನ್ನ ತಗೊಂಡು ನೀವು ಕಬ್ಬಿಣಾಂಶವನ್ನ ಜಾಸ್ತಿ ಮಾಡಬಹುದು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಲೆಮನ್ ಹನಿ ಜ್ಯೂಸ್ನ ತಗೊಳ್ಳುವಂಥದ್ದು. ಈ ಲೆಮನ್ ಹನಿ ಜ್ಯೂಸ್ ಏನ್ ತಗೊಂಡ್ರೆ ಹನಿಯಲ್ಲಿ ಕಬ್ಬಿಣಾಂಶ ಜಾಸ್ತಿ ಇರುತ್ತೆ, ಹಾಗೆಯೇ ಲೆಮನ್ ಅಲ್ಲಿ ವಿಟಮಿನ್ ಸಿ ಇರುತ್ತೆ. ಈ ವಿಟಮಿನ್ ಸಿ ಏನಿದೆ ಅದು ನಮ್ಮ ದೇಹದಲ್ಲಿ ನಮ್ಮ ಹೊಟ್ಟೆಯಲ್ಲಿ ಕಬ್ಬಿಣಾಂಶವನ್ನು ಹೀರಿಕೊಳ್ಳಕ್ಕೆ ಏಡ್ ಮಾಡುತ್ತೆ, ಸಹಾಯಕಾರಿಯಾಗಿದೆ. ಅದಕ್ಕೆ ಇವೆರಡನ್ನು ಜೊತೆಯಲ್ಲಿ ತೆಗೆದುಕೊಂಡಾಗ ನಮ್ಮ ದೇಹದಲ್ಲಿ ಕಬ್ಬಿಣಾಂಶವನ್ನು ಜಾಸ್ತಿ ಮಾಡ್ಕೊಳ್ಬಹುದು. ಇದನ್ನ ನೀವು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಬಹುದು. ಹಾಗೆಯೇ ಇನ್ನೊಂದು ಉಪಯುಕ್ತವಾದಂತಹ ಒಂದು ಜ್ಯೂಸ್ ಅಂತಂದ್ರೆ ಬೀಟ್ರೂಟ್ ಜ್ಯೂಸ್. ಬೀಟ್ರೂಟ್ ಜ್ಯೂಸ್ ಅನ್ನ ಪ್ರತಿನಿತ್ಯ ಒಂದು ಗ್ಲಾಸು ಕುಡಿಯೋದ್ರಿಂದ ನಿಮಗೆ ಕಬ್ಬಿಣಾಂಶ ಜಾಸ್ತಿ ಆಗುತ್ತೆ. ಇದನ್ನ ನೀವು ಹಾಗೇನೆ ಕುಡಿಬಹುದು ಅಥವಾ ಅದಕ್ಕೆ ಬೆಲ್ಲವನ್ನ ಸೇರಿಸಿ ಕೂಡ ಕುಡಿಬಹುದು. ಡಯಾಬಿಟೀಸ್ ಇದ್ರೆ ಬರೀ ಬೀಟ್ರೂಟ್ ಜ್ಯೂಸ್ ಕುಡಿಯೋದು ಉತ್ತಮ. ಹಾಗೆಯೇ ಇನ್ನೊಂದು ಗ್ರೀನ್ ಜ್ಯೂಸ್ ಥೆರಪಿ. ಇದರಲ್ಲಿ ಸ್ಪೆಷಲ್ ಆಗಿ ಪಾಲಕ್ ಸೊಪ್ಪು ಅಥವಾ ನುಗ್ಗೆ ಸೊಪ್ಪು, ಇವೆರಡು ಸೊಪ್ಪನ್ನ ಸೇರಿಸಿ ಮಿಶ್ರಣ ಮಾಡಿ ಜ್ಯೂಸ್ ಮಾಡಿ ಕುಡಿದ್ರು ತೊಂದರೆ ಇಲ್ಲ. ಸಪ್ರೇಟ್ ಆಗಿ ಪಾಲಕ್ ಸೊಪ್ಪಿನ ಜ್ಯೂಸ್ ಒಂದನ್ನೇ ಅಥವಾ ನುಗ್ಗೆ ಸೊಪ್ಪಿನ ಜ್ಯೂಸ್ ಒಂದನ್ನೇ ಕುಡಿದ್ರು ತೊಂದರೆ ಇಲ್ಲ. ಈ ಜ್ಯೂಸ್ನ ಪ್ರತಿನಿತ್ಯ ಕುಡಿಯೋದ್ರಿಂದ ಕೂಡ ನಿಮಗೆ ದೇಹದಲ್ಲಿ ಕಬ್ಬಿಣಾಂಶ ಜಾಸ್ತಿ ಆಗುತ್ತೆ. ಇವೆರಡು ಸೊಪ್ಪುಗಳಲ್ಲಿ ಕಬ್ಬಿಣಾಂಶ ಜಾಸ್ತಿ ಇರೋದ್ರಿಂದ ಈ ಒಂದು ಸಹಾಯ ಈ ಜ್ಯೂಸ್ ಇಂದ ಆಗುತ್ತೆ. ಹಾಗೆಯೇ ಇನ್ನೊಂದು ಮನೆಯಲ್ಲಿಯೇ ಮಾಡಬಹುದಾದಂತಹ ಒಂದು ಸರಳವಾದ ಮನೆ ಮದ್ದು ಅಂತಂದ್ರೆ ಖರ್ಜೂರ ಮತ್ತೆ ದ್ರಾಕ್ಷಿಯನ್ನ ರಾತ್ರಿ ನೆನೆ ಹಾಕಿ ಬೆಳಗ್ಗೆ ತಿನ್ನುವಂಥದ್ದು. ಒಂದು 5 ಖರ್ಜೂರ 5 ಒಣ ದ್ರಾಕ್ಷಿಯನ್ನ ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇಲ್ಲ ಏನಾದರೂ ಈ ನೀವು ಲೆಮನ್ ಹನಿ ಜ್ಯೂಸ್ ತಗೊಂಡ ಮೇಲೆ ಕೂಡ ಇದನ್ನ ತಿನ್ಬಹುದು. ಇದನ್ನ ಆ ನೀರು ನೆನೆಸಿಟ್ಟ ನೀರಿನ ಜೊತೆಗೆ ತಗೊಳ್ಳುವಂಥದ್ದು. ಇದರಿಂದ ಕೂಡ ನಿಮಗೆ ದೇಹದಲ್ಲಿ ಐರನ್ ಅಂಶ ಏನಿದೆ ಅದು ಜಾಸ್ತಿ ಆಗುತ್ತೆ. ಹಾಗೆಯೇ ಇನ್ನೊಂದು ಮನೆಯಲ್ಲಿ ಇದು ಮನೆ ಮದ್ದು ಅಂತ ಹೇಳೋಕ್ಕಿಂತ ಒಂದು ಮೆಥಡ್ ಅಂತ ಹೇಳ್ಬೋದು. ಕಾಪರ್ ವೆಸಲ್, ತಾಮ್ರದ ಪಾತ್ರೆಯಲ್ಲಿ ನೀರನ್ನ ಸ್ಟೋರ್ ಮಾಡಿಟ್ಟು ಅದನ್ನ ಕುಡಿಯುವಂಥದ್ದು. ಪ್ರತಿನಿತ್ಯ ನೀವು ನೀರನ್ನ ಏನು ಸೇವಿಸ್ತೀರಾ ಅದನ್ನ ನಾರ್ಮಲ್ ಸ್ಟೀಲ್ ಅಥವಾ ಯಾವುದು ಫಿಲ್ಟರ್ ಇಂದ ನೀವು ಕುಡಿಯೋದಕ್ಕಿಂತ ಕಾಪರ್ ವೆಸಲ್ ಅಲ್ಲಿ ಆ ನೀರನ್ನ ಸ್ಟೋರ್ ಮಾಡಿಟ್ಟು ಕುಡಿಯೋದ್ರಿಂದ ನಿಮಗೆ ದೇಹದಲ್ಲಿ ಕಬ್ಬಿಣಾಂಶ ಜಾಸ್ತಿ ಆಗುತ್ತೆ. ಹಾಗೆಯೇ ಇನ್ನೊಂದು ತುಂಬಾ ಉಪಯುಕ್ತವಾದಂತಹ ಒಂದು ಹಣ್ಣು ಅಂತಾನೆ ಹೇಳ್ಬೋದು, ಅದು ದಾಳಿಂಬೆ. ದಾಳಿಂಬೆ ಹಣ್ಣನ್ನ ಡೈರೆಕ್ಟ್ ಆಗಿ ಸೇವಿಸುವಂಥದ್ದು, ಜ್ಯೂಸ್ ಮಾಡಿ ಕುಡಿಯೋದ್ಕಿಂತ ದಾಳಿಂಬೆ ಹಣ್ಣನ್ನ ಹಾಗೆ ಸೇವಿಸುವುದರಿಂದ ನಿಮಗೆ ನಿಮ್ಮ ದೇಹದಲ್ಲಿ ಕಬ್ಬಿಣಾಂಶವನ್ನ ಜಾಸ್ತಿ ಮಾಡ್ಕೊಳ್ಬಹುದು. ಹಾಗೆಯೇ ಪಂಪ್ಕಿನ್ ಸೀಡ್ಸ್, ಕುಂಬಳಕಾಯಿಯ ಬೀಜವನ್ನ ನೀವು ತೆಗೆದುಕೊಳ್ಳುವುದರಿಂದ ಕೂಡ ನಿಮ್ಮ ದೇಹದಲ್ಲಿ ಕಬ್ಬಿಣಾಂಶ ಜಾಸ್ತಿ ಆಗುತ್ತೆ. ಹಾಗೆಯೇ ನೀವು ಇವಾಗ ನಾನು ಮೇಲೆ ಹೇಳಿರುವಂತಹ ಯಾವುದೇ ಆಹಾರವನ್ನ ಸಲಾಡ್ ರೀತಿಯಲ್ಲಿ ತಗೊಳ್ಬಹುದು. ಆದ್ರೆ ಈ ಸಲಾಡ್ ರೀತಿಯಲ್ಲಿ ತಗೊಳ್ಳುವಾಗ ಅದ್ರ ಮೇಲೆ ನಿಂಬೆ ರಸವನ್ನ ಹಿಂಡಿ ತಗೊಳ್ಳೋದ್ರಿಂದ ಈ ಕಬ್ಬಿಣಾಂಶ ಏನಿದೆ ಅದು ಜಾಸ್ತಿ ನಿಮ್ಮ ದೇಹ ಹೀರಿಕೊಳ್ಳುತ್ತೆ. ಯಾಕಂದ್ರೆ ವಿಟಮಿನ್ ಸಿ ದೇಹದಲ್ಲಿ ಹೊಟ್ಟೆಯಲ್ಲಿ ಕಬ್ಬಿಣಾಂಶವನ್ನ ಹೀರಿಕೊಳ್ಳಕ್ಕೆ ತುಂಬಾ ಹೆಲ್ಪ್ಫುಲ್. ಸೊ ನೀವು ಯಾವುದೇ ಕಬ್ಬಿಣಾಂಶ ಜಾಸ್ತಿ ಇರುವ ಆಹಾರವನ್ನು ತೆಗೆದುಕೊಳ್ಳುವಾಗ ಅದಕ್ಕೆ ವಿಟಮಿನ್ ಸಿ ಇರುವ ಆಹಾರ ಅದ್ರ ಜೊತೆಗೆ ಮಿಶ್ರಣ ಮಾಡಿ ತೆಗೆದುಕೊಳ್ಳೋದ್ರಿಂದ ಕಬ್ಬಿಣಾಂಶ ನಿಮ್ಮ ದೇಹಕ್ಕೆ ಜಾಸ್ತಿ ಆಗಿ ಸಿಗುತ್ತೆ. ನಾನು ಇವತ್ತು ಹೇಳಿರೋ ಮನೆ ಮದ್ದನ್ನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಧನ್ಯವಾದಗಳು.
2: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ರೀ, ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣ.
1: ಖಂಡಿತ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in ನಲ್ಲಿ.

ತಾನು ಮಿಂಜುಗಾಯಿಟ್ಟು ತಿನ್ನಡೇ ಚಲ್ರೋ ಓರ್ಮೆ ಇನ್ಸಾನಯ್ಯೋನಿಗೂ ಜೀವನದಲ್ಲಿ ಬೇನೆ ಹೊರತು ತಿನ್ನುಗಾಯಿಟ್ಟು ಮಿಂಜಿಡ ಪೋಲೆ ತಪ್ಪು ಕಲ್ಪನೆ ಜೀವನದಲ್ಲಿ ಎಪ್ಪೂ ಮಿಕ್ಕೋಗುತ್ತೀರ. ಆ ಪೀರ್ಸ ಪಾಡ್, ಆ ಓರ್ಮೆ ಪಾಡ್, ಆ ನೇರ್, ಆ ವಿಶ್ವಾಸ ಪಿನ ಪ್ರಾಮಾಣಿಕತೆ ಜೀವನದಲ್ಲಿ ನಂಗೆ ಅಳವಡಿಸಿಯಪ್ಪಮೆ ನಂಗಲೆ ಆದರ್ಶ ಜೀವನ ಅವಡು, ಅರ್ಥಪೂರ್ಣ ಜೀವನ ಅವಡು.

0: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ?
1: ಜೀರೋ.
0: ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದ್ದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PMSooryaghar.gov.in.
2: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜ್ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PMSooryaghar.gov.in.
3: ಕೇಳ್ತಿರುವುದು ರೇಡಿಯೋ ಸಾರಂಗ್ 107.8 FM. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾತನಾಡಿದ ಡಾಕ್ಟರ್ ಅನುರಾಧ ಕುರುಂಜಿ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
4: ಗದ್ಯ ಪದ್ಯಗಳ ಸೇರ್ಪಡೆ ಹೊಸ ದಾರಿಯ ತೆರೆದು ಸಂಸ್ಕೃತಿ ಸಿರಿವಂತಿಕೆ ಸಾಹಿತ್ಯದಿ ಬೆಳೆದು ಸ್ಥಿತ್ಯಂತರಗಳ ಪಥದಿ ಸಾಗುತ್ತಿರುವ ಕಲೆಯಿದು, ಮಾನವ ಮನದ ಪ್ರತಿಧ್ವನಿಯೇ ಸಾಹಿತ್ಯವಿದು. ಹೌದು ಆತ್ಮೀಯರೇ, ಈ ಗೋಷ್ಠಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಹಿತ್ಯದ ಸ್ಥಿತ್ಯಂತರಗಳು ವಿಷಯದ ಕುರಿತು ನನ್ನ ತಿಳುವಳಿಕೆಯ ಪರಿಧಿಯೊಳಗೆ ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ಪ್ರಸ್ತಾಪಿಸಲು ನಾನಿಲ್ಲಿ ಸಂತೋಷ ಪಡ್ತೇನೆ. ನಾನಿಲ್ಲಿ ದಕ್ಷಿಣ ಕನ್ನಡ ಸಾಹಿತ್ಯದ ಸ್ಥಿತ್ಯಂತರಗಳು ಅಂದಾಗ ಒಂದಿಷ್ಟು ವಿಚಾರಗಳನ್ನು ಗಮನಿಸಿದಾಗ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನಾನು ತೆಗೆದುಕೊಂಡು ಉಡುಪಿಯೂ ಸೇರಿದಂತೆ ಒಂದಷ್ಟು ವಿಚಾರಗಳನ್ನು ತಮ್ಮ ಮುಂದೆ ಹೇಳುವಂಥ ಪ್ರಯತ್ನವನ್ನು ನಾನಿಲ್ಲಿ ಮಾಡ್ತೇನೆ. ಯಾಕಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಈ ಎರಡೂ ಜಿಲ್ಲೆ ಸೇರಿದಂತೆ ದಕ್ಷಿಣ ಕನ್ನಡದ ಅವಿಭಜಿತ ಜಿಲ್ಲೆಯಲ್ಲಿ ಬಹಳ ಪ್ರಮುಖವಾಗಿ ಮತ್ತು ಶಾಶ್ವತವಾಗಿ ದಾಖಲಾದಂಥ ಸ್ಥಿತ್ಯಂತರಗಳು 10 ಹಲವು. ಆರಂಭದಲ್ಲಿ ಬಾಸೆಲ್ ಮಿಸನ್ನ ಸದುಪಯೋಗವನ್ನು ಪಡೆದುಕೊಂಡಂಥ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಹಿತಿಗಳು ಸಾಹಿತ್ಯದಲ್ಲಿ ಒಂದು ಕ್ರಾಂತಿಕಾರಿ ಚಿಂತನೆಗಳನ್ನೇ ತಂದಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಪ್ರಾಚೀನ ಕಾಲದಿಂದ ಹಿಡಿದು ನವೋದಯ, ಪ್ರಗತಿಶೀಲ, ನವ್ಯ ಸಾಹಿತ್ಯದ ಹರಿವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಾಗಿದೆ. ಸಾಹಿತ್ಯದ ಸ್ಥಿತ್ಯಂತರಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ನಾವು ಬಹಳಷ್ಟು ರೀತಿಯಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಅದರಲ್ಲೂ ಕೂಡ ಇಂದು ನಡೆಯುತ್ತಿರುವಂಥ ಈ ಸಾಹಿತ್ಯ ಸಮ್ಮೇಳನ ಬಂಟ್ವಾಳ ತಾಲೂಕಿನಲ್ಲಿ ಇಲ್ಲಿ ನಡೀತಾ ಇದೆ. ಇಲ್ಲಂತೂ ಸಾಹಿತ್ಯ ದಿಗ್ಗಜರೇ ತುಂಬಿ ಹೋಗಿದ್ದಾರೆ. ಅಂತಹ ಒಂದು ಸಾಹಿತ್ಯ ದಿಗ್ಗಜರಿರುವಂಥ ಈ ತವರೂರಿನಲ್ಲಿ ಬಹಳಷ್ಟು ಸಾಹಿತಿಗಳು ಜನ್ಮ ತಳೆದಂಥ ಈ ಊರಿನಲ್ಲಿ ಇವತ್ತು ಕನ್ನಡ ಸಾಹಿತ್ಯದ ಸ್ಥಿತ್ಯಂತರಗಳ ಕುರಿತು ಒಂದಿಷ್ಟು ವಿಚಾರಗಳನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಆರಂಭದಲ್ಲಿ ನಾನಿಲ್ಲಿ ಗಮನಿಸುವಂಥದ್ದು 16ನೇ ಶತಮಾನದ ರತ್ನಾಕರ ವರ್ಣಿಯಾದಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಹೊಸ ಹೊಸ ಪ್ರಯೋಗಗಳಿಗೆ ಎಡೆಮಾಡಿಕೊಟ್ಟುದು ಇಲ್ಲಿಯ ಸಾಹಿತಿಗಳು. 1557ರಲ್ಲಿ ಮೂಡಬಿದ್ರೆಯಲ್ಲಿ ಜನಿಸಿದ ರತ್ನಾಕರ ವರ್ಣಿಯವರು ಸಾಂಗತ್ಯಕ್ಕೆ ಭದ್ರ ಬುನಾದಿಯನ್ನು ಹಾಕಿದವರು. ಬಹಳ ಮುಖ್ಯವಾಗಿ ಇಲ್ಲಿ ನಾವು ಸಾಹಿತ್ಯದ ಸ್ಥಿತ್ಯಂತರವನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಭರತೇಶ ವೈಭವದಂಥ ವಿದ್ವತ್ಪೂರ್ಣ ಕೃತಿಯನ್ನು ಸಹೃದಯ ಲೋಕಕ್ಕೆ ಕೊಟ್ಟವರು, ಸಾಂಗತ್ಯದಲ್ಲಿ ರಚಿಸಿದವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು. ಆ ನಂತರ ನಾವು ಗಮನಿಸ್ತಾ ಹೋದಾಗ ನಮಗೆ ಕಾಣುವಂಥದ್ದು ಗೋವಿಂದ ಪೈಗಳು, ಬಹುಶಃ ಕನ್ನಡದ ಮೊದಲ ರಾಷ್ಟ್ರಕವಿಗಳು. ಮಂಜೇಶ್ವರದವರಾದರೂ ಕೂಡ ಅವರ ಶಿಕ್ಷಣ ಮತ್ತು ಸಾಹಿತ್ಯ ಸೇವೆ ನಡೆದದ್ದು ಮಂಗಳೂರಿನಲ್ಲಿ. ಆ ಕಾರಣಕ್ಕಾಗಿ ನಾವು ಸಾಹಿತ್ಯದ ಸ್ಥಿತ್ಯಂತರ ಅಂತ ಬಂದಾಗ ಗೋವಿಂದ ಪೈ ಅವರನ್ನು ನಾವಿಲ್ಲಿ ನೆನಪಿಸಿಕೊಳ್ಳಲೇಬೇಕು. ಬಹಳ ಮುಖ್ಯವಾಗಿ ಗೋವಿಂದ ಪೈಗಳನ್ನು 22 ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಹೊಂದಿದಂತಹ ಗೋವಿಂದ ಪೈಗಳು ಮಾಡಿದಂಥ ಸೇವೆ ಅತ್ಯಮೂಲ್ಯವಾದದ್ದು. ಇಲ್ಲಿ ನೆನಪಿಗೆ ಬರುವಂಥದ್ದು ಗೋವಿಂದ ಪೈಗಳು ಅಂದಾಗ ಅವರು ಪ್ರಾಸತ್ಯಾಗ ಮಾಡಿ ಒಂದು ದೊಡ್ಡ ಸ್ಥಿತ್ಯಂತರವನ್ನೇ ಸಾಹಿತ್ಯದಲ್ಲಿ ತಂದಿರುವಂಥದ್ದು. ಆ ಪ್ರಾಸತ್ಯಾಗ ಮಾಡಿದಂಥ ಒಂದು ಉದಾಹರಣೆಯನ್ನು ಇಲ್ಲಿ ಗಮನಿಸುತ್ತಿದ್ದರೆ, ದೇವ ನಿನ್ನಯ ಸನ್ನಿಧಿಗೆ ಬಂದೇನೊಬ್ಬನೇ ನಾನು, ಕಾಣದೇ ಕಳೆದಿಹ ಹಿರಿಯ ನಿಧಿಯನ್ನು ಹುಡುಕಿ. ಇಲ್ಲಿ ಈ ಒಂದು ಸಾಲಿನಲ್ಲಿ ಎರಡನೇ ಪದ ಅಲ್ಲಿ ಎಲ್ಲೂ ಪ್ರಾಸ ನಮಗೆ ಕಾಣುವುದಿಲ್ಲ. ಈ ಸಾಲುಗಳಲ್ಲಿ ಪ್ರಾಸ ಕಾಣುವುದಿಲ್ಲ. ಅರ್ಥಾತ್ ಗೋವಿಂದ ಪೈಗಳು ಪ್ರಾಸತ್ಯಾಗವನ್ನು ಮಾಡಿದಂತಹ ಮೊತ್ತ ಮೊದಲ ಕವಿಯಾಗಿ ಕಾಣಿಸಿಕೊಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಗೋವಿಂದ ಪೈಗಳ ಬಗ್ಗೆ ಹೇಳ್ತಾ ಹೋದ್ರೆ ಬಹುಶಃ ವಿಷಯಗಳು ಅಪಾರ. ಸೋನೆಟ್ ಶೈಲಿ ಎನ್ನುವುದನ್ನು ಪರಿಚಯಿಸಿದವರು ಕೂಡ ಈ ಗೋವಿಂದ ಪೈಗಳು. ಸೋನೆಟ್ ಶೈಲಿ ಅಂತ ಹೇಳಿದ್ರೆ 16 ಶ್ಲೋಕ ಅಥವಾ ಸಾಲುಗಳುಳ್ಳ ಒಂದು ಕಾವ್ಯ ರಚನೆ. ಅದರಲ್ಲಿ ಮೊದಲ 8 ಸಾಲುಗಳನ್ನು ಆಕ್ಟೇಟ್ ಅಂದ್ರೆ ವಿಷಯ ಪರಿಚಯ ಅಂತ ಹೇಳ್ತಾರೆ. ಹಾಗೇನೆ ಕೊನೆಯ 6 ಸಾಲುಗಳನ್ನು ಸೆಕ್ಟೇಟ್ ಅಂತ ಅಂದ್ರೆ ಭಾವನೆಗಳ ಸಮ್ಮಿಶ್ರಣ ಅದರಲ್ಲಿ ಇದೆ ಅಂತ ಹೇಳ್ತಾರೆ. ಇಂಥ ಒಂದು ಅಪರೂಪದ ಒಂದು ಶೈಲಿಯನ್ನು ಪರಿಚಯಿಸಿದವರು ಕೂಡ ಗೋವಿಂದ ಪೈಗಳು. ಸೊ ಅದರೊಂದಿಗೆ ಸಂಶೋಧನೆಗೆ ಒಂದು ಮಾಡೆಲ್ ಅನ್ನು ಕ್ರಿಯೇಟ್ ಮಾಡಿದವರು ಅಂತಿದ್ರೆ ಕೂಡ ಅದು ಗೋವಿಂದ ಪೈಗಳು. ಸೊ ಇಷ್ಟೆಲ್ಲ ವಿಚಾರಗಳನ್ನು ತಂದಂಥ ಗೋವಿಂದ ಪೈಗಳು ನಮ್ಮ ದಕ್ಷಿಣ ಕನ್ನಡದಲ್ಲಿ ಮಂಗಳೂರಿನಲ್ಲಿ ನೆಲೆ ನಿಂತು ಸಾಹಿತ್ಯಕ್ಕೆ ಅಪಾರವಾದಂತಹ ಕೊಡುಗೆಯನ್ನು ಕೊಟ್ಟು ಹೊಸಗನ್ನಡದ ಅರುಣೋದಯದ ಕಾಲದಲ್ಲಿ ಹೊಸಗನ್ನಡದ ಅರುಣೋದಯದ ಆದ್ಯ ಲೇಖಕರು ಅಂತ ಕರೆಸಿಕೊಂಡವರು ಕೂಡ ಗೋವಿಂದ ಪೈಗಳು. ಸೊ ಇವರ ಜೊತೆಗೆ ಇನ್ನು ಇರುವವರು ಮುದ್ದಣ್ಣ. ಮುದ್ದಣ್ಣನ ಬಗ್ಗೆ ಕೂಡ ಹೇಳ್ತಾ ಹೋದ್ರೆ ಅಂದ್ರೆ ಪ್ರಾಚೀನ ಕಾಲದಿಂದ ಹಿಡಿದು ಹೊಸಗನ್ನಡದವರೆಗೆ ಕೂಡ ಎಂಥ ಅಭೂತಪೂರ್ವವಾದಂತಹ ಸಾಹಿತಿಗಳು ಎಂಥ ಸ್ಥಿತ್ಯಂತರಗಳನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಂದಿದ್ದಾರೆ ಎನ್ನುವುದನ್ನು ನಾವಿಲ್ಲಿ ಗಮನಿಸಬೇಕು. ಮುದ್ದಣ್ಣ ಬಹುಶಃ ಯಕ್ಷಗಾನ ಅಂತ ಹೇಳಿದಾಗ ನಮಗೆ ನೆನಪಾಗುವುದು ಮುದ್ದಣ್ಣನನ್ನು. ನಂದಳಿಕೆ ಲಕ್ಷ್ಮೀನಾರಾಯಣಯ್ಯ ಎನ್ನುವ ಮೂಲ ನಾಮಾಂಕಿತದೊಂದಿಗೆ ಯಕ್ಷಗಾನಕ್ಕೆ ಭದ್ರ ಬುನಾದಿಯನ್ನು ಹಾಕಿದವರು ಮುದ್ದಣ್ಣನವರು. ರತ್ನಾವತಿ ಕಲ್ಯಾಣ, ಕುಮಾರ ವಿಜಯ ಈ ಯಕ್ಷಗಾನ ಕೃತಿಗಳ ಮೂಲಕ ಯಕ್ಷಗಾನ ಎಂದರೆ ಮುದ್ದಣ್ಣ ಎನ್ನುವರಷ್ಟರ ಮಟ್ಟಿಗೆ ಕೊಡುಗೆ ನೀಡಿದ್ದಾರೆ. ಇನ್ನೊಂದು ಇಲ್ಲಿ ನಾವು ಗಮನಿಸಬೇಕಾದದ್ದು, ಮುದ್ದಣ್ಣನೊಂದಿಗೆ ಅವರಿಗೆ ಸಾಥ್ ನೀಡಿದವರು ಅವರ ಗುರುಗಳಾದ ಮಳಲಿ ಸುಬ್ಬರಾಯರು. ಇವರು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯವರು, ಮಳಲಿಯವರು ಎನ್ನುವುದನ್ನು ಕೂಡ ನಾವಿಲ್ಲಿ ಉಲ್ಲೇಖಿಸಲೇಬೇಕಾಗಿದೆ. ಹೀಗೆ ಪಟ್ಟಿ ಬೆಳೆಯುತ್ತಾ ಹೋದಾಗ ಇನ್ನು ನಮಗೆ ಕಾಣಲಿಕ್ಕೆ ಸಿಗುವವರು ಬಹುಶಃ ನಾನಿಲ್ಲಿ ಹೇಳುವಾಗ ವಿಷಯಗಳು ಇಸವಿಗಳು ಆಚೀಚೆ ಆಗ್ಬೋದು, ಆದರೆ ಎಂಥ ಮಹಾನ್ ಸಾಹಿತಿಗಳು ಒಬ್ಬರಿಂದ ಒಬ್ಬರು ಕಾಣಿಸಿಕೊಳ್ತಾರೆ. ಹಟ್ಟಿಯಂಗಡಿ ನಾರಾಯಣರಾವ್ ಅವರನ್ನು ಕೂಡ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಹಟ್ಟಿಯಂಗಡಿಯವರು. ಮೊದಲ ಬಾರಿಗೆ ಇಂಗ್ಲಿಷ್ ಕವನಗಳನ್ನು ಕನ್ನಡಕ್ಕೆ ತಂದವರು ಹಟ್ಟಿಯಂಗಡಿ ನಾರಾಯಣರಾವ್ ಅವರು. ನಾವು ಏನು ಹೇಳ್ತೇವೆ ಅಂತೇಳಿದ್ರೆ ಇಂಗ್ಲಿಷ್ ಗೀತಗಳನ್ನು ತಂದಂಥ ಬಿ ಎಂ ಶ್ರೀಯವರು ತರುವುದಕ್ಕಿಂತ ಮುಂಚೆ ಹಟ್ಟಿಯಂಗಡಿ ನಾರಾಯಣರಾವ್ ಅವರು ಕೂಡ ಆಂಗ್ಲ ಕವಿತಾವಳಿ ಎನ್ನುವಂಥ ಒಂದು ಕೃತಿಯನ್ನು ಕನ್ನಡಕ್ಕೆ ಇಂಗ್ಲಿಷ್ನಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ದನ್ನು ನಾವಿಲ್ಲಿ ಗಮನಿಸಿಕೊಳ್ಳೇಬೇಕು. ಹಾಗಾಗಿ ಇವರು ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು. ಇನ್ನು ಬಹಳ ಮುಖ್ಯವಾಗಿ ಕಾಣಿಸಿಕೊಳ್ಳೋರು ಪಂಜೆ ಮಂಗೇಶ್ವರ ಅವರು. ಪಂಜೆ ಮಂಗೇಶ್ವರರಾವ್ 1896 ಇದೇ ಊರಿನಲ್ಲಿ ಬಂಟ್ವಾಳದಲ್ಲಿ ಜನಿಸಿದಂತಹ ಪಂಜೆ ಮಂಗೇಶ್ವರರಾವ್ ಅವರು ಕನ್ನಡದ ಮೊದಲ ಸಣ್ಣ ಕಥೆಯನ್ನು ತಂದವರು. ನನ್ನ ಚಿಕ್ಕ ತಾಯಿ ಎನ್ನುವಂತಹ ಸಣ್ಣ ಕಥೆಯ ಮೂಲಕ ಶಿಶುಗೀತೆಗಳ ಮೂಲಕ ಕೂಡ ಪ್ರಸಿದ್ಧಿಯಾದವರು. ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕು, ಪಂಜೆ ಮಂಗೇಶ್ವರಾಯರು ಕುವೆಂಪುರವರಿಗಿಂತ ಮೊದಲೇ ಈ ಒಂದು ನವೋದಯ ಕಾಲದ ವಿಚಾರಗಳನ್ನು ತಂದಿದ್ದಾರೆ. ಸೊ ಹಾಗಾಗಿ ಈ ಪಂಜೆ ಮಂಗೇಶ್ವರಾಯರು ಕೂಡ ಅತ್ಯುತ್ತಮವಾದಂತಹ ಸಣ್ಣ ಕಥೆಗಳು, ಶಿಶುಗೀತೆಗಳ ಮೂಲಕ ಸ್ಥಿತ್ಯಂತರವನ್ನು ಮಾಡಿದವರು. ಇನ್ನು ನಮಗೆ ಕಾಣಲಿಕ್ಕೆ ಸಿಗುವಂಥದ್ದು ಗೋಪಾಲಕೃಷ್ಣ ಅಡಿಗರು. ಎಂತೆಂಥ ಮಹಾನ್ ದಿಗ್ಗಜರ ಪಟ್ಟಿ ಇದೆ ನೋಡಿ. ಗೋಪಾಲಕೃಷ್ಣ ಅಡಿಗರು ಅಂದಾಗ ನಮಗೆ ನೆನಪಿಗೆ ಬರುವುದು ನವ್ಯ ಕಾವ್ಯವನ್ನು ಪರಿಚಯ ಮಾಡಿದಂತಹ ಗೋಪಾಲಕೃಷ್ಣ ಅಡಿಗರು. ನವ್ಯ ಕಾವ್ಯದ ಪಿತಾಮಹ ಅಂತ ಕರೆಸಿಕೊಳ್ತಾರೆ. ಬಹುಶಃ ಹೊಸ ಶೈಲಿ ಮತ್ತು ಆಧುನಿಕತೆಗೆ ನೇರವಾಗಿ ಪ್ರತಿಫಲಿಸುವಂತಹ ಕಾವ್ಯ ಭಾವನೆಯನ್ನು ತರುವ ಮೂಲಕ ಪ್ರಮುಖ ಸ್ಥಿತ್ಯಂತರವನ್ನು ಮಾಡಿದವರು ಗೋಪಾಲಕೃಷ್ಣ ಅಡಿಗರು ಎಂದರೆ ತಪ್ಪಾಗ್ಲಿಕ್ಕಿಲ್ಲ. ಅದರೊಂದಿಗೆ ಬೆನಗಲ್ ಸಹೋದರರನ್ನು ನಾವು ನೆನಪಿಸಿಕೊಳ್ಳೇಬೇಕು. ಬೆನಗಲ್ ರಾಮರಾವ್ ಅವರು ಕರ್ನಾಟಕದ ನಕಾಶೆಯನ್ನು ಬರೆದವರು ಎನ್ನುವುದು, ಅವರು ನಮ್ಮೂರಿನವರು ಎನ್ನುವುದು ನಮಗೆ ಹೆಮ್ಮೆಯ ವಿಷಯ. ಅದರೊಂದಿಗೆ ಕಾಣಿಸ್ಕೊಳ್ತಾರೆ ಅವರ ಸಹೋದರ ಅಂತ ಬೆನಗಲ್ ನರಸಿಂಗರಾವ್ ಅವರು. ಬಹುಶಃ ಸಂವಿಧಾನದ ಕರಡು ಪ್ರತಿಯನ್ನು ತರುವಲ್ಲಿ ಅಂಬೇಡ್ಕರ್ ಅವರ ಜೊತೆಗೆ ನಿಂತವರು. ಮೊದಲು ಕರಡು ಪ್ರತಿಯನ್ನು, ಯಾಕಂದ್ರೆ ಅಂಬೇಡ್ಕರ್ ಅಧ್ಯಕ್ಷರಾಗಿದ್ದರು, ಕರಡು ಪ್ರತಿಯನ್ನು ತಂದವರು ಕೂಡ ಬೆನಗಲ್ ನರಸಿಂಗರಾವ್ ಅವರು. ಅಂಬೇಡ್ಕರ್ ಅವರ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ ಅಂಬೇಡ್ಕರ್ ಅವರು. ಆ ಕರಡು ಯಾವಾಗ ಸಂವಿಧಾನದ ಅಂತಿಮ ಹಂತಕ್ಕೆ ಬಂತೋ ಆವಾಗ ಸಂವಿಧಾನದ ಅಂತಿಮ ಹಂತದಲ್ಲಿ ಅಂಬೇಡ್ಕರ್ ಬೆನಗಲ್ ಅವರ ಬಗ್ಗೆ ಹೇಳಿದಂತ ಒಂದು ಮಾತು, ನನಗೆ ಸಂದ ಗೌರವದ ದೊಡ್ಡ ಪಾಲು ಬೆನಗಲ್ ನರಸಿಂಹರಾವ್ ಅವರಿಗೆ ಸಲ್ಲಬೇಕು ಎನ್ನುವಂತ ಒಂದು ಮಾತನ್ನು ಕೂಡ ಹೇಳ್ತಾರೆ. ಹೀಗೆ ಮುಂದುವರಿಯುತ್ತಾ ನಮ್ಮದೇ ಊರಿನವರು ಜಗದ್ವಿಖ್ಯಾತರಾದಂತಹ ಸಾಹಿತಿ ನಿರಂಜನರು ಕಾಣಿಸಿಕೊಳ್ತಾರೆ. ಕುಲಕುಂದ ಶಿವರಾಯ ಎನ್ನುವಂತಹ ಹೆಸರಿನಿಂದ ನಿರಂಜನ ಎಂದೇ ಪ್ರಖ್ಯಾತರಾದವರನ್ನು ನಾವಿಲ್ಲಿ ನೆನಪಿಸಿಕೊಳ್ಳಬೇಕು. ಪ್ರಗತಿಶೀಲ ಸಾಹಿತ್ಯಕ್ಕೆ ಭದ್ರ ಬುನಾದಿಯನ್ನು ಹಾಕಿದವರು ಕೂಡ ನಿರಂಜನರು. ಅವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸುಬ್ರಹ್ಮಣ್ಯದವರು, ಸುಳ್ಯದವರು ಎನ್ನುವುದನ್ನು ನೆನಪಿಸಿಕೊಳ್ಳಬೇಕು. ಸುಮಾರು 125 ಅಧಿಕ ಕೃತಿಗಳನ್ನು, ಎಲ್ಲಕ್ಕಿಂತ ಮುಖ್ಯವಾಗಿ ಮಹಿಳಾ ಶೋಷಣೆ, ಕಾರ್ಮಿಕ ಶೋಷಣೆಯ ಬಗ್ಗೆ ಧ್ವನಿ ಎತ್ತಿದವರು ನಿರಂಜನರು. ಇವರೊಂದಿಗೆ ಅನುಪಮ ನಿರಂಜನರನ್ನು ಕೂಡ ನೆನಪಿಸಿಕೊಳ್ಳುತ್ತೇನೆ. ಇನ್ನು ಹೀಗೆ ಬೆಳೆಯುತ್ತಾ ಹೋದಾಗ ಮತ್ತೆ ನೆನಪಿಗೆ ಬರುವವರು ಕಡೆಂಗೊಡ್ಲು ಶಂಕರ ಭಟ್ಟರು. 1904 ಇದೇ ಊರಿನಲ್ಲಿ ಬಂಟ್ವಾಳದ ಕಡೆಂಗೊಡ್ಲುವಿನಲ್ಲಿ ಜನಿಸಿದ ಕಡೆಂಗೊಡ್ಲು ಅವರು ಬಹುಶೈಲಿಯ ಸಾಹಿತ್ಯಗಾರ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಬಹುಶಃ ಪತ್ರಿಕೋದ್ಯಮದ ಮೂಲಕ, ಇವತ್ತಿನ ಅಧ್ಯಕ್ಷರು ಇಲ್ಲಿ ಇದ್ದಾರೆ, ಪತ್ರಿಕೋದ್ಯಮದ ಮೂಲಕ ರಾಷ್ಟ್ರಬಂಧುವಿನಂತಹ ಪತ್ರಿಕೆಯನ್ನು ಪರಿಚಯಿಸಿ ನಿರಂಜನರಂತಹ ಸಾಹಿತಿಯನ್ನು ಸಹೃದಯ ಲೋಕಕ್ಕೆ ಕೊಟ್ಟವರು ಕಡೆಗೊಂಡ್ಲು ಅಂತವರು. ಹಾಗೆಯೇ ಮುಳಿಯ ತಿಮ್ಮಪ್ಪಯ್ಯನವರನ್ನು ಕೂಡ ನೆನಪಿಸಿಕೊಳ್ಬೇಕು. 1888 ದಕ್ಷಿಣ ಕನ್ನಡ ಜಿಲ್ಲೆಯ ಇದೇ ಬಂಟ್ವಾಳದಲ್ಲಿ ಜನಿಸಿದಂಥ ಮುಳಿಯ ತಿಮ್ಮಪ್ಪಯ್ಯನವರು ಮಾಡಿದಂಥ ಒಂದು ಮಹತ್ವದ ಕೆಲಸ ಏನು ಅಂತ ಹೇಳಿದರೆ, ಕವಿರಾಜ ಮಾರ್ಗವನ್ನು ರಚಿಸಿದ್ದು ದೃಪತುಂಗನಲ್ಲ, ಶ್ರೀ ವಿಜಯ ಅರ್ಥಾತ್ ಜಯಾಳ್ವ ಎಂದು ಆಂತರಿಕ ಸಾಕ್ಷ್ಯಗಳ ಮೂಲಕ ಪರಿಚಯ ಮಾಡಿಕೊಟ್ಟವರು, ಮೊದಲ ಬಾರಿಗೆ ಪ್ರತಿಪಾದಿಸಿದವರು ಮುಳಿಯ ತಿಮ್ಮಪ್ಪಯ್ಯನವರು. ಇನ್ನು ಸೇಡಿಯಾಪು ಕೃಷ್ಣ ಭಟ್ಟರನ್ನು ನೆನಪಿಸಿಕೊಳ್ಳಲೇಬೇಕು. 1902 ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಜನಿಸಿದಂತಹ ಸೇಡಿಯಾಪು ಕೃಷ್ಣ ಭಟ್ಟರು ಕಂಡ ಕಾವ್ಯಕ್ಕೆ ಒಂದು ಬುನಾದಿಯನ್ನು ಹಾಕಿದವರು ಸೇಡಿಯಾಪು ಅವರು. ವ್ಯಾಕರಣ ಮತ್ತು ಛಂದಸ್ಸಿನ ಮೂಲಕ ಅಪಾರ ಕೆಲಸವನ್ನು ಮಾಡಿ ಕನ್ನಡ ಸಾಹಿತ್ಯದ ಮೇರು ಪರ್ವತದಲ್ಲಿ ನಿಂತವರು ಸೇಡಿಯಾಪು ಕೃಷ್ಣ ಭಟ್ಟರು. ಹಾಗೆಯೇ ಕಾರ್ನಾಡ್ ಸದಾಶಿವರಾವ್ ಅವರು ಕೂಡ ಮಂಗಳೂರಿನಲ್ಲಿ ನಾಟಕ ಕ್ಷೇತ್ರಕ್ಕೆ ಬಹಳಷ್ಟು ಸಾಧನೆಯನ್ನು ಕೊಡದೇ ಇದ್ದರೂ ಕೂಡ ರಂಗಭೂಮಿಗೆ ಬಹಳಷ್ಟು ಕೊಡುಗೆಯನ್ನು ನೀಡಿದವರು ಕಾರ್ನಾಡ್ ಅವರು. ಇನ್ನು ಗುಲ್ವಾಡಿ

ನಾಮಾಂಕಿತದೊಂದಿಗೆ ವೈದೇಹಿ ಎನ್ನುವಂತಹ ಕಾವ್ಯನಾಮದ ಮೂಲಕ ಚಿರಪರಿಚಿತರಾದಂತಹ ಸ್ತ್ರೀಲೋಕದ ಸೂಕ್ಷ್ಮ ಅಂಶಗಳನ್ನು ಬೆಳಕಿಗೆ ತಂದವರು ಅಂತಿದ್ರೆ ಅದು ವೈದೇಹಿಯವರು. ಹಾಗೇನೆ ಧರಣಿದೇವಿ ಮಾಲಗತ್ತಿಯವರನ್ನು ನೆನಪಿಸಿಕೊಳ್ತೇನೆ, ಬಹುಶಃ ಬಂಟ್ವಾಳದವರೇ ಅಂತ ಕಾಣ್ತದೆ. IPS ಅಧಿಕಾರಿಣಿಯಾಗಿದ್ದರೂ ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಛಾಪನ್ನು ಮೂಡಿಸಿದವರು ಧರಣಿದೇವಿ ಮಾಲಗತ್ತಿಯವರು. ಪುರುಷೋತ್ತಮ ಬಿಳಿಮಲೆಯವರನ್ನು ಕೂಡ ನೆನಪಿಸಿಕೊಳ್ತೇನೆ. ಸುಳ್ಯದವರಾಗಿದ್ದುಕೊಂಡು ಸಾಹಿತ್ಯ ರಚನೆಯೊಂದಿಗೆ ಕನ್ನಡ ಪರ ಹೋರಾಟಕ್ಕಾಗಿ ಇಂದಿಗೂ ಶ್ರಮಿಸ್ತಾ ಇರುವವರು. ಹಾಗೇನೆ ಬೊಳುವಾರು ಮಹಮ್ಮದ್ ಕುಂಜಿ ಅವರನ್ನು ನೆನಪಿಸಿಕೊಳ್ಳಬೇಕು. ಬಹುಶಃ ನವ್ಯ ಸಾಹಿತ್ಯದಲ್ಲಿ ಮುಸ್ಲಿಂ ಬದುಕನ್ನು ಮೊತ್ತ ಮೊದಲು ಪರಿಚಯಿಸಿದವರು ಅಂತಿದ್ರೆ ಅದು ಬೊಳುವಾರು ಮಹಮ್ಮದ್ ಕುಂಜಿ ಅವರು. ಏನು ಸಾರಾ ಅಬುಬಕ್ಕರ್ ಅವರು. ಬಹುಶಃ ಯಾಕೆ ನಾನು ಈ ಪಟ್ಟಿಯನ್ನು ಕೊಡ್ತಾ ಹೋಗ್ತಾ ಇದ್ದೇನೆ ಅಂತಂದ್ರೆ ನಮ್ಮ ಇಂದಿನ ಈ ಯುವ ಪೀಳಿಗೆಗೆ ಎಂತೆಂಥ ದಿಗ್ಗಜರು ನಮ್ಮ ಕನ್ನಡ ದಕ್ಷಿಣ ಕನ್ನಡದಲ್ಲಿ ಬೆಳೆದು ಬಂದಿದ್ದಾರೆ, ಎಂತಹ ಸಾಹಿತ್ಯ ಕ್ಷೇತ್ರಕ್ಕೆ ಎಂತಹ ಅಪಾರವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಮುಂದೆ ಇರುವಂತಹ ಯುವ ಮನಸ್ಸುಗಳು ಕೂಡ ಈ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಡಬೇಕಾದಂತಹ ಅನಿವಾರ್ಯತೆ ಇದೆ.

ಕಾಸರಗೋಡನ್ನು ದಕ್ಷಿಣ ಕನ್ನಡಕ್ಕೆ ಕರ್ನಾಟಕಕ್ಕೆ ಸೇರಿಸಲಿಕ್ಕೆ ಬಹಳಷ್ಟು ಹೋರಾಟವನ್ನು ನಡೆಸಿದವರು ಕಯ್ಯಾರ ಕಿಂಜಣರೆಯವರು. ಹಾಗೆಯೇ ನಾನು ನನ್ನ ಗುರುಗಳಾದ ಡಾಕ್ಟರ್ ಮಾಧವ ಪೆರಜೆ ಸರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತೇನೆ. ಹಂಪಿಯಲ್ಲಿ ಡೀನ್ ಆಗಿದ್ದುಕೊಂಡು ಮಂಗಳೂರಿನಲ್ಲಿ ಇರುವವರು, ಅರೆಭಾಷೆಯಲ್ಲಿ ಯಕ್ಷಗಾನ ಪ್ರಸಂಗವನ್ನು ಬರೆದವರು ಡಾಕ್ಟರ್ ಮಾಧವ ಪೆರಜೆಯವರು. ಅಷ್ಟು ಮಾತ್ರ ಅಲ್ಲದೆ ಆದಿಕವಿ ಪಂಪನ ಕಾವ್ಯ ವೈಶಿಷ್ಟ್ಯವನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಜನಪ್ರಿಯಗೊಳಿಸುವ ಕಾರ್ಯದಲ್ಲಿ ತೊಡಗಿದವರು ಡಾಕ್ಟರ್ ಮಾಧವ ಪೆರಜೆಯರು. ಹಾಗೆಯೇ ಇಂದಿನ ಕಾಲಯುಗಕ್ಕೆ ಬಂದಾಗ ನನ್ನ ಗುರುಗಳಾದಂಥ ಡಾಕ್ಟರ್ ಚಿನ್ನಪ್ಪಗೌಡ ಸರ್ ಅವರು, ಬಹಳಷ್ಟು ಈಗಾಗಲೇ ಅವರ ಪರಿಚಯವನ್ನು ಮಾಡುವಾಗ, ಯಾಕಂದರೆ ಅವರ ಪರಿಚಯ ನಾನು ಮತ್ತು ಶಿಶಿಲ ಸರ್ ಮಾತನಾಡ್ತಾ ಇದ್ದೇವೆ, ಅವರ ಪರಿಚಯ ಮಾಡಿದರೆ ಒಂದಿನ ಬೇಕಾದರೂ ಮಾಡ್ತಾ ಕೂತ್ಕೊಳ್ಬೋದಂತ. ನಮಗೆ ಪಾಚಕ್ಕನ ಗಂಡ ಅಂತಾರಂತ ಸೆಕೆಂಡ್ ಬಿ ಎಸ್ ಸಿಯಲ್ಲಿ ಒಂದು ಪಾಠ ಇದೆ. ನಾನು ಅದನ್ನು ಪಾಠ ಮಾಡುವಾಗ ಯಾವತ್ತೂ ಹೇಳ್ತಾ ಇರ್ತೇನೆ, ಅಂದರೆ ಒಂದು ರೀತಿಯಲ್ಲಿ ಮಹಿಳಾ ಯಾವ ರೀತಿಯಲ್ಲಿ ಅಲ್ಲಿ ಬರುವಂಥ ಪಾಚಕ್ಕನ ವಿಚಾರಗಳು ಇದೆ, ಅದನ್ನು ಇವತ್ತು ಜನರಿಗೆ ಪರಿಚಯ ಮಾಡುವ ಮೂಲಕ ಯಾವ ರೀತಿ ಒಬ್ಬ ವ್ಯಕ್ತಿಯನ್ನು ನಾವು ನೋಡ್ತೇವೆ ಎನ್ನುವುದನ್ನು ಹೇಳಿಕೊಡುತ್ತಾ ಅತ್ಯುತ್ತಮವಾದಂಥ ಕೃತಿಗಳನ್ನು ಸಹೃದಯ ಲೋಕಕ್ಕೆ ಕೊಟ್ಟವರು ಡಾಕ್ಟರ್ ಕೆ ಚಿನ್ನಪ್ಪಗೌಡ ಅವರು. ಹೀಗೆ ನೋಡ್ತಾ ಹೋದಾಗ ಪ್ರಾಚೀನ ಕಾಲದಿಂದ ಹಿಡಿದು ಇಂದಿನವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಭೂತಪೂರ್ವವಾದಂಥ ಸ್ಥಿತ್ಯಂತರಗಳು ನಡೆದಿದೆ ಎನ್ನುವುದು ಹಲವು ಪ್ರಥಮಗಳೇ ಸಾಕ್ಷಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಬಹುಶಃ ಇದು ನನ್ನ ಓದಿನ ಪರಿಮಿತಿ ಇರಬಹುದು, ಅಥವಾ ನನ್ನ ಅರಿವಿನ ಪರಿಮಿತಿ ಕೂಡ ಇರಬಹುದು. ಇತ್ತೀಚಿನ ದಿನಗಳಲ್ಲಿ ಸೇಡಿಯಾಪು ಕೃಷ್ಣ ಭಟ್ಟರಂಥವ್ರು, ರತ್ನಾಕರ ವರ್ಣಿಯಂಥವ್ರು ಇರಬಹುದು, ಇಂತಹ ಸ್ಥಿತ್ಯಂತರಗಳು ಇಂದಿನ ದಿನದಲ್ಲಿ ಕಾಣ್ತಾ ಇಲ್ವೋ ಏನೋ ಎನ್ನುವುದನ್ನು ನಾನು ಎಲ್ಲೋ ಒಂದಿಷ್ಟು ನನ್ನ ತಿಳುವಳಿಕೆ ಮಟ್ಟದಲ್ಲಿ ನಾನು ಗಮನಿಸಿರುವಂಥದ್ದು, ಅಂತಹ ಮಹಾನ್ ಚಿಂತನೆಗಳು ಸ್ಥಿತ್ಯಂತರಗಳು ಅಷ್ಟಾಗಿ ಗೋಚರವಾಗುವುದಿಲ್ಲ, ಬಹುಶಃ ಮುಂದಿನ ದಿನಗಳಲ್ಲಿ ಅದು ಇನ್ನಷ್ಟು ಕಾಣಬಹುದು ಎನ್ನುವಂಥದ್ದು ನಮ್ಮ ನಿಲುವು. ಅದು ನನ್ನ ಸೀಮಿತ ಓದು ಇರಬಹುದು, ಅಥವಾ ನನ್ನ ಗಮನಕ್ಕೆ ಬಾರದೇ ಇರಬಹುದು. ಆದರೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿದವರು ಬಹಳಷ್ಟು ಸಾಹಿತಿಗಳನ್ನು ನಾವು ಕಾಣ್ಬೋದು. ಸುಬ್ರಾಯ ಚೊಕ್ಕಾಡಿಯವರು ಇರ್ಬೋದು, ಸಬಿಹ ಭೂಮಿಗೌಡ ಇರ್ಬೋದು. ನಾನು ಕೆಲವು ಪಟ್ಟಿಗಳನ್ನಷ್ಟೇ ಮಾಡ್ತಾ ಹೋಗ್ತೇನೆ, ಅದು ಕೂಡ ಎಲ್ಲ ಸಮಯ ಮುಗಿತಾ ಬಂತು, ನನಗೆ ಕೊಟ್ಟ ಸಮಯ ಎಲ್ಲವನ್ನು ಹೇಳಲಿಕ್ಕಾಗೋದಿಲ್ಲ. ಸಬಿಹ ಭೂಮಿಗೌಡ ಇರ್ಬೋದು, ತಾಳ್ತಜ ವಸಂತಕುಮಾರ್ ಇರ್ಬೋದು, ಇದಿನಬ್ಬ ಇರ್ಬೋದು, ಜಯಮ ಚಟ್ಟಿಮಾಡ ಇರ್ಬೋದು, ಹಾಗೆಯೇ ನನ್ನ ಗುರುಗಳಾದ ಪ್ರಭಾಕರ ಶಿಶಿಲರು ಇರ್ಬೋದು, ಧನಂಜಯ ಕುಂಬ್ಳೆ ಇರ್ಬೋದು, ವೀರಪ್ಪ ಮೊಯ್ಲಿ ಇರ್ಬೋದು, ಡಾಕ್ಟರ್ ನಾಗವೇಣಿ ಮಂಚಿ ಬಹುಶಃ ಇದೇ ಊರಿನವರು, ಬಂಟ್ವಾಳದವರು, ಯಕ್ಷಗಾನದಲ್ಲಿ ಮಹಿಳಾ ತಂಡವನ್ನು ಕಟ್ಟಿಕೊಂಡು ಒಂದಷ್ಟು ಕೆಲಸವನ್ನು ಮಾಡಿದವರು, ನಾಡಿ ಸೋಜ ಇರ್ಬೋದು, ಭಾನುಮುಸ್ತಕ್ ಇರ್ಬೋದು, ನರೇಂದ್ರ ರೈ ದೇರ್ಲ ಇರ್ಬೋದು, ಕೃಷಿ ಕ್ಷೇತ್ರದಲ್ಲಿ ಒಂದಷ್ಟು ಕೃಷಿಯ ವಿಚಾರಗಳನ್ನು ತಂದು ಸಾಹಿತ್ಯ ರಚನೆಯಲ್ಲಿ ತೊಡಗಿದರು, ವಾಮನನಂದ ಅವರು ಇರ್ಬೋದು, ಲಕ್ಷ್ಮೀಶ ತೋಳ್ಪಡಿ ಇರ್ಬೋದು, ಹಾಗೆಯೇ ಇಂದಿನ ಸರ್ವಾಧ್ಯಕ್ಷರಾದಂಥ ಚಿದಂಬರ ಬೈಕಂಪಾಡಿಯವರು ಇರ್ಬೋದು, ಪತ್ರಿಕಾ ವಲಯದಲ್ಲಿ ಮಹಾನ್ ಸಾಧನೆಯನ್ನು ಮಾಡಿದವರು. ಹೀಗೆ ಹೇಳ್ತಾ ಹೋದರೆ ಸಾಹಿತಿಗಳ ಪಟ್ಟಿ ಬೆಳೀತಾ ಹೋಗ್ತದೆ. ಆ ಎಲ್ಲ ಸಾಹಿತಿಗಳು ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ ಎನ್ನುವಂಥದ್ದು ಕೂಡ ಅದು ನಮ್ಮ ಹೆಮ್ಮೆ. ನನ್ನ ಈ ಎಲ್ಲ ಪಟ್ಟಿಯನ್ನು ಒಂದು ಸಮಯದ ಅಭಾವದಿಂದ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಾ ಅದರೊಂದಿಗೆ ಮಂಗಳೂರು ಸಮಾಚಾರ ಎನ್ನುವಂಥ ಪತ್ರಿಕೆ, ಕನ್ನಡದ ಮೊತ್ತ ಮೊದಲ ಪತ್ರಿಕೆ ಬಂದದ್ದು ಅಂತಿದ್ರೆ ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಿನಲ್ಲಿ ಅಂತ ನೆನಪಿಸಿಕೊಳ್ಳುತ್ತಾ, ಜಾನಪದ ಕ್ಷೇತ್ರವನ್ನು ಕೂಡ ಅದರಲ್ಲಿ ಬಹಳಷ್ಟು ಕೆಲಸ ಮಾಡಿದಂಥ ಗುರುಗಳು ಇಲ್ಲಿದ್ದಾರೆ, ಜಾನಪದ ಕ್ಷೇತ್ರವನ್ನು ನಾವು ನೆನಪಿಸಿಕೊಳ್ಳಲೇಬೇಕು, ಅದೇನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೆ ಬಿದ್ದಿಲ್ಲ. ಹಾಗೆ ನೋಡಿದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಾನಪದ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಸಮೃದ್ಧವಾದ ಕಾರ್ಯಗಳು ನಡೆದಿವೆ. ಪ್ರಾಚೀನ ಸಾಹಿತ್ಯಕ್ಕಿಂತಲೂ ಮೊದಲೇ ನೇಜಿ ಹಾಡು ಇರ್ಬೋದು, ಭೂತ ಪಾಡ್ದನ್ ಇರ್ಬೋದು, ಶೋಭಾನೆ ಇರ್ಬೋದು, ಪಾಡ್ದನಗಳು ಇರ್ಬೋದು, ಅಜ್ಜಿ ಕಥೆಗಳು ಇರ್ಬೋದು, ಇವೆಲ್ಲವೂ ಕೂಡ ಜಾನಪದ ಕ್ಷೇತ್ರದಲ್ಲಿ ಕಾಣಿಸಿಕೊಟ್ಟಿವೆ. ಒಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಹಿತ್ಯ ನಿರಂತರ ಸ್ಥಿತ್ಯಂತರಗಳ ಪಯಣ, ಇದನ್ನು ನಾವಿಲ್ಲಿ ಉಲ್ಲೇಖ ಮಾಡಲೇಬೇಕು. ದಕ್ಷಿಣ ಕನ್ನಡ ಜಿಲ್ಲೆ ಸಾಹಿತ್ಯದಲ್ಲಿ ನಿರಂತರ ಸ್ಥಿತ್ಯಂತರಗಳ ಪಯಣ. ಪ್ರಾಚೀನ ಕಾಲದಲ್ಲಿ ಧಾರ್ಮಿಕ ಮತ್ತು ಜೈನ ಸಾಹಿತ್ಯದಿಂದ ಆರಂಭವಾಗಿ ನಂತರ ಭಕ್ತಿ ಯಕ್ಷಗಾನ ಪರಂಪರೆಯ ಮೂಲಕ ಅದು ಬೆಳೆಯಿತು. ಈ ನೆಲದ ಇನ್ನೊಂದು ವೈಶಿಷ್ಟ್ಯವೆಂದರೆ ಸಾಹಿತ್ಯವು ಕೇವಲ ಪುಸ್ತಕಗಳಲ್ಲಿ ಮಾತ್ರ ಉಳಿಯದೆ ಯಕ್ಷಗಾನ, ಜಾನಪದ, ಸ್ಥಳೀಯ ಭಾಷೆಗಳ ಮೂಲಕ ಕೂಡ ಜನಜೀವನದಲ್ಲಿ ಬೆರೆತು ಹೋಗಿದೆ. ಆಧುನಿಕ ಯುಗದಲ್ಲಿ ನವೋದಯದಿಂದ ಪ್ರಾರಂಭವಾಗಿ ಸಾಮಾಜಿಕ ಚಿಂತನೆ, ಮಹಿಳಾ ಧ್ವನಿ ಮತ್ತು ಇತ್ತೀಚಿನ ಯುವ ಲೇಖಕರ ಮೂಲಕ ಸಾಹಿತ್ಯ ಹೊಸ ಹೊಸ ರೂಪಗಳನ್ನು ಪಡೆದುಕೊಳ್ಳುತ್ತದೆ. ಒಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಹತ್ವಪೂರ್ಣವಾದಂಥ ಸಾಹಿತ್ಯ ಕೈಂಕರ್ಯ ನಡೆಯಬೇಕಾದರೆ ಮಕ್ಕಳಲ್ಲಿ ಓದಿನ ಹವ್ಯಾಸವನ್ನು ನಾವು ಇಂದಿನ ಈ ಮೊಬೈಲ್ ಯುಗದಲ್ಲಿ ಬೆಳೆಸಲೇಬೇಕಾದಂಥ ಅನಿವಾರ್ಯತೆ ಇದೆ. ಅದರೊಂದಿಗೆ ಒಂದು ಓದಿ ಹತ್ತು

0: ಬರೆಯುವುದಕ್ಕಿಂತಲೂ ಹತ್ತು ಓದಿ ಒಂದು ಬರೆಯಬೇಕಾದಂಥ ಅನಿವಾರ್ಯತೆ ಕೂಡ ಇದೆ ಅಂತ ಹೇಳುತ್ತಾ, ತಂತ್ರಜ್ಞಾನದ ಭರಾಟೆಯಲ್ಲಿ ಸಾಹಿತ್ಯ ನಲುಗಿ ಹೋಗದ ರೀತಿಯಲ್ಲಿ ಇಂಥ ಸಾಹಿತ್ಯ ಸಮ್ಮೇಳನಗಳು, ಸಾಹಿತ್ಯ ಪರ ಚಿಂತನೆಗಳು, ಸಾಹಿತ್ಯ ಪರ ವಿಚಾರ ಸಂಕಿರಣಗಳು, ಗೋಷ್ಠಿಗಳು ಮೂಲಕ ಜನರ ಮನಸ್ಸನ್ನು ಮುಟ್ಟುವ ಮತ್ತು ತಟ್ಟುವ ಕೆಲಸ ಆಗಬೇಕಾಗಿದೆ. ಕೊನೆಯದಾಗಿ, ದಕ್ಷಿಣ ಕನ್ನಡ ಜಿಲ್ಲೆಯ ಸಾಹಿತ್ಯವು ಕೇವಲ ಇತಿಹಾಸವಲ್ಲ, ಅದು ನಿರಂತರವಾಗಿ ಬೆಳೆಯುತ್ತಿರುವ ಜೀವಂತ ಸಂಸ್ಕೃತಿ. ಹಳೆಯ ಪರಂಪರೆಯನ್ನು ಉಳಿಸಿಕೊಂಡು ಹೊಸ ಚಿಂತನೆಗಳನ್ನು ಸ್ವೀಕರಿಸುವ ಮೂಲಕ ಈ ಸಾಹಿತ್ಯ ಭವಿಷ್ಯದಲ್ಲಿಯೂ ಕನ್ನಡದ ಹೆಮ್ಮೆಯಾಗಿ ಮುಂದುವರಿಯಲಿ ಎನ್ನುವ ಸದಾಶಯದೊಂದಿಗೆ ನನಗೆ ಇಲ್ಲೊಂದು ಅವಕಾಶವನ್ನು ಮಾಡಿಕೊಟ್ಟಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಿಯಾಗಿ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸುತ್ತಾ, ನನ್ನ ಮಾತಿಗೆ ಕಿವಿಯಾದಂಥ ನನ್ನ ಗುರುವರೇಣ್ಯರಿಗೆ ಹಾಗೂ ಎಲ್ಲ ಸಾಹಿತ್ಯಾಭಿಮಾನಿಗಳಿಗೆ ವಂದಿಸುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಹಾಕ್ತಾ ಇದ್ದೇನೆ. ವಂದನೆಗಳು.
1: ಇಷ್ಟವರೆಗೆ ಡಾಕ್ಟರ್ ಅನುರಾಧ ಕುರುಂಜಿ ಇವರ ಮಾತುಗಳನ್ನು ಕೇಳಿದ್ರಿ. ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM.

0: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನಮಂತ್ರಿಯವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜ್ಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
0: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಇಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಕೊಂಕಣಿ ಮತ್ತೆಂತ ಸಬಾರ್ ಪಾಳ ಸಂಸ್ಕೃತಿಚಿ ಮೂಳ
2: ಸಂಸಾರಾಚ್ಯ ಶಿಮಾಪುರಿಯಂತ ವಿಸ್ತಾರಲ್ಯಾಂತ ಕೊಂಕಣಿ ಬಾಳ
1: ಹಚೆ ಮೊಲಾದಿಕ್ ಸದರ್ಪಣಸ್
3: ತಾಳು

ಸ್ಮೃತಿಗೆ ಪುಟಿ ತಾಳುವ ಮಾಡೋ ಕಾರ್ಯಕ್ರಮಕ್ಕೆ ಮೊಗ ಸ್ವಾಗತ ಐಕೋನ ಸಾವಿರ ರೇಡಿಯೋ ಸಾರಂಗೀಕ್ಷೆ 7.8 FM ರಂಗರಂಗಾಳ್ಜಿನಿ ಸುಮಿತ್ ಪೋದ ಸಂಗತ ತೊಡು ಮಹೇತ ತೊಡು ವಿಚಾರ ರಂಗಸರು ಲೈತನ ಮುಖ್ಯ ಅನೇಕ ಪದ ಹೊಸ ಮನಸ್ಸುಗಿ ವಿಷಯ ಎಂ ಪೋದು ಅಂಬು ಅಪೂರ್ಬ ಅಚೆ ಅನಿ ಮೆಲ್ವಿನ್ ಪೆರಿಸ ಚಲಿಕ್ನೆ ತುದೆಲ್ಲೆ ಎಂ ಪೋದೋನ ಸ ಮನಸ್ಸುಗಿ ಮುಂಚೆ ಜೀವಿತಂತ್ಲೋ ಏಕ ಅವುಗುಣು ಯಶಗುಣು ಯಾ ಅದಿತಿಚಿ ಏಕ ಜವಾಬ್ದಾರಿ ಮುಣಿವೆತ ಮನಸ್ಸುಗಿ ವಿಷಯ ಅಂತ ಅಮಿ ಸಹಿತ ವಿಷಯ ಸಂಗ್ತ ಮತ್ತೆಂಬೋರ್ ಪಂಗೊಂಡೋರಿನ ಸದಾ ತುಂಬಿ ಸಾಕ್ಬೇತಾನ ಮುಳ್ಳೆ ಸುಬೀತ್ ಉತ್ತಾರವಿಲ್ ಫ್ಯಾಬನ್ ಬರೆಯಲ್ಲ ಮಳಾರ ಈ ಗರ್ಜಿಗೆ ಎತ್ತಾಸ್ತಾನ ಮನಸ್ಸುಗೆ ಕಿತ್ಲಿ ಗರ್ಜಿ ಚಮ್ಮ ಮತ್ತೆ ಎಂಬೋನ್ ಪಂಗೋರ್ನು ಹಂಗೆ ಬರ್ನು ನೆಸೋನು ತುಬೇ ಉಸೋಂಗ್ ಜಾಯ್ ಮಣ್ತೋತು ಐನ್ ಸರ್ ಸಂಗ್ತ ಮನಸ್ಸುಗಿ ಆತಾತಿ ನಾ ತೊಡೆ ಪೋಟಿ ಅಮೆ ಪಡೆತಾವ ವಸ್ತುರಾಚಿ ಕಿತ್ಲೆ ಕಾತರ ಪಡ್ಲ್ಯಾ ಮಳೆ ಕಿತ್ಲೆ ಉಣೆ ವಸ್ತು ಅಮ್ಕ ಟೈಲರ ಅಂಕ ದಿವ್ ಜಾತ ತಿತ್ಲೆ ವಸ್ತು ಅಮೆ ಉಣೆ ದಿತ್ತಾವ ಅಶಾ ಮಂಟಸ್ತಾನ ಕವಿನಿ ತಚ್ಚ ವಿಷಯನೇಕ ಘಮನ್ ದೀವನು ತೊಡಿ ಪೋದಾ ಬರೆಯಲ್ಲ ಸರ್ ಅನಿ ಮನಸ್ಸುಗಿ ಅಮ್ಚಾ ಜೀವಿತ ಚಸ್ಮಿತ ಮುನಿ ಸಂಗ್ತಾ ದೇಕೋನ್ ಏನ್ ಪೋದ ತಾಯ್ಕೋನಿ ಐಕತ್ರ ರೇಡಿಯೋ ಸಾರಂಗೀಕ್ಷೆ 7.8 FM ರಂಗರಂಗಾಳ್ಜಿನಿ

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಆಶ್ರಯದಲ್ಲಿ ನಡೆದ ತುಳು ಯಕ್ಷಗಾನ ತಾಳಮದ್ದಳೆ ಪಗರಿದ ಸಂಕ. ಪ್ರಸಂಗ ರಚನೆ ಹರೀಶ್ ಶೆಟ್ಟಿ ಸೂಡ. ಭಾಗವತರು ದಯಾನಂದ ಕೋಡಿಕಲ್. ಚೆಂಡೆ ಕೃಷ್ಣರಾಜ ನಂದಳಿಕೆ. ಮದ್ದಳೆ ರಾಜೇಶ್ ಕುಡ್ಪಾಡಿ. ಪಾತ್ರ ಪರಿಚಯ ಅರ್ಜುನ ಭಾಸ್ಕರ್ ರೈ ಕುಕ್ಕುವಳ್ಳಿ. ಹನುಮಂತ ದಯಾನಂದ್ ಕತ್ತಲ್ ಸರ್. ವೃದ್ಧ ವಿಪ್ರ ಪ್ರಶಾಂತ್ ಸಿಕೆ. ಪ್ರಸ್ತುತಿ ಪೊಸಕುರಲ್ ಚಾನೆಲ್. ಈಗ ಪಗರಿದ ಸಂಕ, ಈ ತುಳು ಯಕ್ಷಗಾನ ತಾಳಮದ್ದಳೆಯ ಕೊನೆಯ ಕಂತು.
2: ಎದುರು ನಿಕಲ ಇಂಚಿನ ಪಂತ ಗಟ್ಟಿಯರ್ ಯಾಕಡ್ ಹೊರ ಸಂಕ ಗಟ್ಟಿಯ ಬಂಡ ಹೊರ ಗಟ್ಟಿನಾಗ ಎದುಸಲ ಸಂಕ ಗಟ್ಟಿಯರ ವಲ್ಯ
3: ಅದು ಕಟ್ಟ್ಯಾರ ಕಟ್ಟೋಲಿ ಅಣ್ಣ ಅಗತ್ಯ ತೋಚಿ
2: ಎಂಕು ಬೋಡತ್ತ ನಿನ್ನ ಈ ಸಂಕ ಕಟ್ಟಿನ ಅಂದಾಪನ್ ಪುನಸ ದಯ ಪಂಡೇನು ಮೂಲು ಒಂಜಾಡಲ ಪಗರಿ ತೋಜಂದುಂಡ ಸುತ್ತಲ
3: ಅವು ಅಡಿಗೆ ಮುಗಿತದೆ
2: ಅಪ್ಪಗ ಯಾನ್ ಎಂಚ ನಂಬುನುಂದೇನು
3: ಬೊಲ್ಲೋಗು ಸಿರೆಟ್ ಹೋದಾತನು
2: ಇತ್ತ ಈ ಕಟ್ಟಿಯ ಬನ್ಪ ಇಂಬೆ ಪೊಲ್ತಿನೇನು ಯಾನು ತೂತೇನಾ
3: ಸ್ವಾಮಿ
2: ಓ
3: ಈರ ಅಪಗ ತೂಡು ಅಂದ ಇರಿಗಾಸೆ
2: ಎನ್ನ ಕಣ್ಣಿ ಪ್ರಾಯದ ಬರನೆಂದು ನಂಜಿ ತೂದು ಬೋಕ ಅಂದ
3: ಪಂಡ ಈರ್ನ ಅನುಭವಡು ಮಾತ ತೂತಾರ ಕಡಲಿಗೆ ಪಗರಿದ ಸಂಕ ಕಟ್ಟಿನ ತೂತು ಜರದೋಜು
2: ಎನ್ನ ಇತ್ತದ ಆಸೆದಾತ ಗೊತ್ತುಂಡ
3: ಎಂಚಿನ
2: ನಿಕುಲ್ ಈರ್ವೇರ್ನ ಪೊರ್ಲು ತೂಕ ಅಂದ
4: ನಮ್ಮ ಪೊರ್ಲು ತೂಯರ್ನೆ ವೈದ್ಯ
2: ಪೊರ್ಲು ಬಂಡ ಎಂಚ ಬಿರ್ಸಾಜಿಗೆದ ಪೊರ್ಲು
3: ಅಂದ
2: ಅರ್ಜುನೆ ಬಂಡ ಎಂಚ ನೀವರ ತೂತ
4: ಇತ್ತೆ ಒಂಜಿ ಸಂಗತಿ ಅವಳು
2: ಎಂಚ
4: ಇಂಬೇರು ಪೊರ್ಲು ತೂಯರ ಬತ್ತಿನಾರ ಅತ್ ಸಾಕ್ಷಿಗುಂತೆರ ಬತ್ತಿನಾರ
2: ಅತ್ತ ಆ ಪೊರ್ಲು ತೂದೆ ಐಕ್ ನ್ಯಾಯ ತೀರ್ಮಾನ ಮಲ್ಪು
4: ಅತ್ತ ಸಾಕ್ಷಿ ಉಂತೋಡುಂದಂಡ ಐಕ್ ಒಂಜಿ ಕ್ರಮ ಇಜ್ಜಾಯ
3: ಅದು ಉಂಡು
4: ಬಿರಾಣಿ
3: ಸಾಕ್ಷಿ
4: ಇಂಬೇರ ಆಪುಂಡೋ
2: ನಾನೇ ಒಂದೆ
4: ಪ್ರಾಯ ಸಾಕ್ಷಿ ಆಪುಂಡೆ
3: ಒಂಟಿ ಬಿರಾಣಿ ಒಂಟಿ ಬಿರಾಣಿ ಯಾರು ಪ್ರಾಯದಾರು ಜೋಕ್ಲು ಮಿನಿ ಉಪ್ಪು ಅರೆಗು
4: ಅಂದಂದು
2: ಎಂಕ್ ಪಿರಾಯ
4: ಇರೆಗೆ ಜೇವಿತ್ತಿನ್ಲ ಸಾಕ್ಷಿ ಬಂದ್ರೆ ಅಬ್ಜಿ
2: ಯಾನೊಂಜಿ ಪನ್ನೋಡ ಏನನ್ನು ಪ್ರಾಯದ ಎಂದು ಬಂದ
4: ಎಲ್ಲ ಗಟ್ಟಿ ಮುಟ್ಟದ ಜವಣಿ
3: ದೇವನದಲ್ಲ
4: ಗಂಟು ಗಟ್ಟುವಲ್ಲಿ ಬಂಡದು
2: ಅಂದಪ್ಪ ಅರ್ಜುನ ಏನನ್ನು ಪ್ರಾಯದ ಎಂದು ಬಂದ್ ಪುನಃ ನಿಕುಲು
3: ಅಂದು
2: ಇತ ಈ ತೂಕುಲಾಗಿ ನಗ ನವೇ ಪಡ್ತು ಬತ್ತೆ ಇಂಚ ಗೊತ್ತುಂಡ ಓ ತರೇಟ ನಿಕ್ ದೇವಲ್ಯ ತೋಜೊಂದುಂಡ
3: ಅಂದು
2: ಅಲ್ಪ ಪೂಜೆ ಕರಿತೊಂದಿತ್ತೀನೇ ಯಾನ್ ಆತು ದೂರ ಪುಗೆ ಲಕ್ಕು ತೋಜಿನಿ
4: ನಿನ್ನ ಅಗುಡೆದ ಪುಗೆ ಅಡೆ
2: ಅಗುಡೆದ ಪುಗೆನೆ ತೂತು ದಾದಾ ಒಂದು ಲಕ್ಕೊಂದು ತೂಂದು ಬತ್ತಿನ ಇಡೆ ಮುಟ್ಟ ಬತ್ತು ನಾನ ರಟ್ಟೆ ಪೊಟ್ಟೆ ಗಟ್ಟಿಂಡುಂದಾಯ್ಜ
4: ಅಪಂಡ ಮೇರು ಪರಬೆ ಬೇರೆ ಬಂಡ ಗೇನೋಡು ಬರಬೆ ಅಂದ ಲೆಕ್ಕ
3: ಈ ಪುಗ್ಗೆ ಅಂಚ ತೋಜಿನ ಪಾಕ ಜನ ಫಾರು ಬರೋಡಿತನು ಅಣ್ಣ ಮೇರೆ ಮಾತ್ರ ತೋಜಿನಿ
4: ಮೇರೆಗೆ ಮಾತ್ರ ತೋಜಿನಿ
3: ಅವಾಗ ವಿಶೇಷ ಉಂಟು
4: ಆ ವಿಶೇಷ ಬಂಡ ಮಧ್ಯಾಹ್ನ ಮುಟ್ಟೋ ಮಾತಿರ್ಲ ನಿದ್ರೆ ದಿಪ್ಪೇರು
3: ಅಂದು
4: ಇಂಬೇರವರಿ ಕುಲ್ ದೇರು ತೋಜಿನಿ ಏರು ಬರ್ಪೇರು
3: ಮೇರೆಗೆ ಅಭ್ಯಾಸ ಇದ್ದದ ಅಣ್ಣ
4: ಓ
3: ಸ್ವಾಮಿ
2: ಓ
3: ಅಪಗಂಡ ಇತ್ತ ಈರೆಗೆ ತುಯ್ಯರ ಬಡದು ಕಟ್ಟುನಿ ಎಂದು ಒಂಜಿ ಪ್ರಾಯದ ಪೋಕುಗು ಯಾನ ಸೈಪುನ ಕಾಲುಡು ಒಂಜಿ ಬಿರಣನ ಆಸೆನು ದಾಯ ಹತ್ತಿಂದು ಬನೋಡು
2: ಒಂಜಿ ಸಂಕ ಕಟ್ಟುನ ತೂಕ
3: ಯಾನ ಮಲ್ಪೋಲಿ ಅಂಡ ಅಯ್ಯಲ್ಲೇ ದಾನಿ ಹೊನ್ವೆ ತುಲೆ ಬದುಕೆರ ಬಡದು ಕಟ್ಟಿ ಎಂದು
4: ಅತಿರೇಗೆ ಸಾಲ ಇಜ್ಜತ್ತೆ ಏರೆಗೆ ಸಾಲ ಮಿನಿಜ್ಜತ್ತೆ
2: ಒಂಜಿ ಪ್ರಾಣಡಕ್ಕೆ ಪ್ರಶ್ನೆನೆ ಅಂದು
4: ಅತ ಸಾಲ ಇತ್ತಿನ ಎಲ್ಲ ಸಾಕ್ಷಿ ಅಂತಾರೆ ಆ ಪೂಜಿ ಇಂದು
2: ಸಾಲದ ಆಲಕ್ಕಿ ದೇವಲ್ಲಿಡು ಪೂಜೆ ಮಲ್ಪು ನೇರ್ದವರೆ ಬೊಡು ಬೊಡಿ ತಿನ್ನ ಯಾನ್ ಮಲ್ತಿ ದೀರ್ತ ದೇವರ ದಯಟು
4: ಆತ
3: ಎಡ್ಡ ಜಾಗೆ
4: ಅಂದು
2: ಅಂಚಾದ ಆಧಾರ ಬೆಚ್ಚೆಜ್ಜಿ
3: ಅಪಗಂಡ ಒಂಜಿ ಮಲ್ಪುಗ ಈತ ಯಾನ್ ಕಟ್ಟೋಲಿ
2: ಈತ ಎನ್ನ ಪಾತ್ಯರ ಗೊಪ್ಪೆ
3: ಅಪಗಂಡ ಆಯೆ ಒತ್ತು ನೋಡು
2: ಉಂತ ಅಡ ಯಾನ್ ಪಾತ್ಯರ ಅಂದಪ್ಪ ಯಾನ್ ಈತ ಪಾತ್ಯರ್ ನಿಕ್ ಕಡೇ ಕಾಯಂಗಿ ಎನ್ನ ಕಡೆಕ್ ಬತ್ತಿ ಹನುಮಂತ ಈ ಪಂಡ ಮೂಜಿಸಲ ಕಟ್ಟಿ ಮೂಜಿಸಲ ರಾಮನಾಮ ಪಂಡ ಪೊಲ್ತು ಮಾಡಿ
4: ಇತ್ತೆ ಒಂಗಿ ವೇಳೆ ಆಯ ಕಟ್ಟು ಎಂದಂಡ ಇರ್ನ ಪಾತೆರಿಗೆ ಬಿಲ ಕೊಡುದು ಯಾನು ಪೊಲಿಪೆರೆ ಅಂತ ಇರಲಿ ಎನ್ನದಾಲ ಅಡ್ಡಿ
2: ಕಾರು
3: ಬತ್ತೇ

0: ಸ್ವಾಮಿ,
1: ಓ
0: ದೇವರನ್ನ ಚಾಕರಿ ಮಲ್ಪನಂಚಿನ ಬಿರಣೆ ಇರು.
1: ಹ್ಮ್,
0: ಪ್ರಾಯದ ಪೋಕುಗೂ ಇಂಚಿನ ಒಂಜಿ ಸಂಗತಿ ಆತನ ಬಂದ ತೂವಡು ಬಂದಿನ ಅಂಗ ತೋಜಾಯರು. ಬದುಕಿರ ಬೋಡದು ಪಾರ್ತೆ ಮಲ್ತೆಂದು ಲೋಕೋಭನಿಯರ ಬಲ್ಲಿ, ಬಿರಣಗ ಬೋಡದು ಮಲ್ತೆಂದ ಅವಳು. ಪಂತ ಹೂವೇ ಉಪ್ಪಡು ಐಕು ಒತ್ತನ್ ನಡೆದ ಬುಕ್ಕ ಅಂಚನೆ ನಡಪನ ಕ್ಷತ್ರಿಯನ ಗುಣ. ಆ ಗುಣಕ್ಕು ಸರಿಯಾದ ಅಗ್ಗಿಗಳಾಗ್ಯನ ತಯಾರಾಯಿನಾಯಿ. ಆ ಪುರ್ತುಡು ಈರ್ಲ ಒಂಜಿ ಕಡೆದ ಆಸೆ ಪನ್ಪುಣಗೆ ಬೋಡದು ಪಗರಿದ ಸಂಕನು ಕೂಡವರ ಕಟ್ಟುವೆ. ಸರಿ ತೂಲೆ ಮೂಡಿಗೆಡ್ದತ್ತು ನಂಚಿನ ಪಗರಿ ಎನ್ನ ಮಹಾಬೀರು ಗಾಂಡೀವ ಐಕ್ ಜೋಡಿಯಾದೆ ಪುಡ್ತೆ ತೂಲೆ.
2: ಎಂಕ್ ಎಂಕ್ ಪೊರ್ತು ಕಡೆಸದ ಅಭ್ಯಾಸ ನೆಚ್ಚಿ ಲಾಗಿ ಒಂತೆ ಉಂಟು ಪ್ರಸಂಗ ಯಾನ್ ಎನ್ನಿ ಲಕ್ಕನೇ ಪೋವೊಂದು. ಅರ್ಜುನಗ ಯಾನ್ ಎನ್ನೋ ಪನ್ಪುನ ಅಹಂಕಾರ ಆಯನೊಳ ಎತ್ತೆನು ಆಂಡಲ ಆಯನಲ ಎನ್ನ ಮಿತ್ತೊಂಜಿ ಅದಮ್ಯವಾಯಿನ ಭಕ್ತಿ ಎತ್ತೆನು. ಮುಂದೇನು ಪ್ರಪಂಚ ಮುಖಕ್ಕೆ ತೋಜಾವೋಡು ಒಂದು ಪಿದಡ್ನ ಯಾನ್ ಒಂಜಿ ಕಡೆಟ್ ಆ ಕಾಲೋಡೆ ನನ್ನ ಭಕ್ತಿ ಮಲ್ತೊಂದು ಬತ್ತಿನ ಎತ್ತಿಂಡ ಕುಡಂಜಿ ಕಡೆಟ್ ಈ ಕಾಲೋಡೆ ನನ್ನ ಭಕ್ತಿ ಮಲ್ಪುನಾಯ ಉಲ್ಲೇ ಆಯನ ಭಕ್ತಿನ ಸುಲ್ಲಾವೆರ ಬುಡಿಯರ ಬಲ್ಲಿ. ಆನಿದ ಕಾಲುಡು ಮಂದಾರ ಪರ್ವತ ತರ್ಪುನ ಪೊರ್ತುಡು ಏಮದ ಒರಟು ಬತ್ತದು ಬೆರಿನು ಕೊರ್ದು ಆದಿರ್ತು ಬತ್ತಿನಯ್ಯಾನ್. ಇನಿ ಕಾನಗ ಎನ್ನ ಭಕ್ತೆ ಎನ್ನ ಬಾವಿ ಅರ್ಜುನೆ ಕಟ್ಟಿನ ಪಗರಿದ ಸಂಕ ಮುಂದೇನು ಪೊಲಿಪುನದಲ ಮಲ್ಲ ಸಾಧನೆ ಎಂದನುಮಂತ ನಾವಂದು ಆತು ಶಕ್ತಿವಂತಾಯ ಬಲವಂತಾಯೇ ಆಂಡ ಅರ್ಜುನನ ಭಕ್ತಿಗೆ ಫಲ ಕೊರಡು ಆಯನ ಪೊರ್ತುಂದು. ಹನುಮಂತಗಳ ಒಂಜಿ ಗೇನ ಪುಟ್ಟವನ ಪೊರ್ತು ಅಂಚಾದು ಪೊರ್ತು ಕಡೆ ಸಾವುಜಿ ಅರ್ಜುನ ಕಟ್ಟಿನ ಬಗರದ ಸಂಕಗ ಏಮೇದ ಬೆರಿತ ಬರುವಾದು
3: ಅಣ್ಣರೆ ಅಣ್ಣರೆ ಲಾಗಿವೇನೆ
0: ಅದು ದೂರ ಇದು
3: ಒಂದು ಇರು
0: ಇರ ಸಂಬಂಧ
3: ಇರು ಅಮಸರ ಮಲ್ಪುರ ಅಂದು ಅಂತ
2: ಯಾನು ಇಲ್ಲ ನೀ ಕಲ್ನೊಟ್ಟಿಗೆ
0: ಇರು ತೂಪೇದ ಬನ್ನಿ ಇರು ಸಂಕದ ಬಿತ್ತು ಬೋದು
3: ಅತ್ತ ಅಣ್ಣರೆ
0: ಆಮೇಲೆ ಸಂಬಂಧ
3: ಅಮಸರ ಮಲ್ಪುರ ಅಂದಿರಂತೆ
2: ಅತ್ತ ಯಾನಿ ಪೊಲಿಪುನ ತೂ ಓಡತ್ತ ಇತ ಸಂಕ ಕಟ್ಟದಾತ್ತು ಇತ ಪೊಲಿಪುನ ಈ ಅತ್ತ
3: ಅಂದು
2: ಈ ಪೊಲಿಪುನ ಏನಾ ಅಂದ ಯಾನ ಕೈ ತಳ್ಳು ತೂ ವಚ್ಚ ಸಂಕದ ಬರಿಕೆ ಒಬ್ಬನೆ
0: ಗಟ್ಟಿ ಉಂಡಂತ ಸುರುಗಾರು ತೂಪೆ
2: ಯಾನ್ ಪೋದು ತೂ
3: ಓ ಇಂಚಾದಿಪ್ಪು ಇತ ಸಂಕ ಕಣ್ಣು ಕಡಕಿ ಎಕ್ಕುಜಿ
0: ಅಂದು
3: ಆ ಸಂಕದ ಕೋಡಿ ಏತು ದೂರಂಡು
0: ಈ
3: ಎಂಚ ನಿನ್ನ ಚಾತುರ್ಪುಡ ಅರ್ಧೊಡೆ ಕಟ್ಟದಿಪ್ಪ ಐ ಕೂಡ ಆ ಕರೆಕಿ ಎತ್ತದ ನನ್ನ ತೂ ಓಡತ್ತ
0: ಅಂಚಲತ್ತು ಒಂದು ವೇಳೆ ಈ ಪೊಳಿತಂಡ ಬುಕ್ಕ ತುಯ್ಯರ
3: ಅತಿತ ಸಂಗತಿಂಡು ಇತಿರ ಅಂಚಿ ಬರ್ರಿ ಬೆರಣಿ ಇರಗ ಬಿರವರ್ರೆ ಅಪ್ಪ
2: ಅತ್ತ ಆ ಸಂಕ ಕಟ್ಟಿನ ಕೂಡ ಒಂದು ಸಂಕ ಕಟ್ಟೆ ನಾ ಸೈಪುನಿಯರ್ ತುಂಬಾಂಡಲ್ಲ
0: ಆತರು ಪೋದು ಬತ್ತದ ಬುಕ್ಕ
4: ಹಲೋ ಶೇಖ್ Hello. Check. Hello, test.

ಕೋಸಲ ಸುತ ಬಾಲೆ ಭಾವ ಕಂಚುಕೋಗು ಕಾರಣದ ಆಕಾರೋಯಿ. ದೇಬರೆ ನಿನ್ನ ಬದುಕಡೆ ಏರೆಗಿಲ್ಲ ಮುನಿದಿನ ಎತ್ತು ಸಜ್ಜನರಿಗೆ ದುರ್ಜನರಿನ ಏ ಫಲ ಬುಡ್ತನ ಎತ್ತು ದೇವರೇ. ಆನಿದ ಕಾಲುಡು ಎಲ್ಲದ ದಿನ ಪಟ್ಟ ಏರೋಡು ನಿನ್ನ ಪಟ್ಟ ಏರುನ ಪೊರ್ಲನು ತೂವೋಡು ಒಂದು ಪಂಡದೆ ಮಾಮಲ್ಲ ಅಂಗ್ ದೀಡ್ಡೊನ್ನಡೆ ತಿದ್ದೆಪ್ಪೆ ಪಂಡಿನ ಪಾತ್ಯರುಗು ಬಿಲೆ ಕೊರಿಯನ ದೇವರೇ. ಅಂಚಿತ್ತಿನ ಪರ್ತುಡು ಏರೆಗಲ ಮುನಿಯಂದೆ ಈ ನಾರು ತುತ್ತಟ್ಟೆಯ ತುತ್ತೊಂದು ಕಾಡು ತಿರ್ಕಿನ ದೇವರು ಅಂಗೈಡು ಪಕ್ಕಿಗೆ ಮುಕ್ತಿ ಕೊರ್ನ ದೇವರಿ. ಆತು ಮಾತ್ರ ತಂದೆ ಕಾಡಿಡು ಕಲ್ಲನ್ನು ಪೊಣ್ಣು ಮಲ್ತಿನ ದೇವರಿ ಅಲೆಗೆ ಕಬ್ಬಿನಂಚಿತ್ತಿನ ಸಾಪನು ದೂರ ಮಲ್ತಿನಾಯೇ. ಎಂಚೆಂಚಿನ ರಕ್ಕ ಸೆರಣು ಕೇರ್ದು ಭಕ್ತರಿಗೆ ವರ ಕೊರ್ನಾಯೇ. ದೇವರೇ ಇನಿತ ದಿನ ಎನ್ನ ಸರ್ರೊಡು ರೋಮ ರೋಮೊಡ್ಲ ರಾಮ ರಾಮ ರಾಮ ಪಣಪು ನಂಚುತ್ತಿನ ಸುಗಿಪು ಬುರ್ದು ಎಂಕಿ ಬಂಜಿಗೆ ಬಡವಿಜ್ಜಿ ಪರಿಯರೆ ಬಾಜಲಿಜ್ಜಿ ಸರ್ರೊಗ ಬಚ್ಚಲಿಜ್ಜಿ ಪಣಪಿನ ಒರಟು ನಿನ್ನನ್ನು ಸುಗಿತೊಂದು ಬತ್ತೆ ದೇವರೇ. ಅಪಂಡ ಯಾನುವೋಲು ಅಜತತ್ತೆ ಪಣಪು ನಾವು ಎನ್ನ ನಿಜಕ್ಕೂ ಗೊತ್ತಾ ಒಂದಿಜ್ಜಿ ರಾಮ ಎಂಕಿ ಮುನಿಯನ ದಾಯೆ ಮುನಿಯ ಮುನಿಯೊಡೊಂದಂಡ ಯಾನು ದಾದ ತಪ್ಪು ಮಲ್ತೆ. ದೇಬರೆ ಇನಿವರೆ ಮುಟ್ಟೋಗುಲ ಯಾನು ಅಂಚ ಮಲ್ತೆ ಯಾನು ಇಂಚ ಮಲ್ತೆ ಪಣಪು ನಂಚಿತ್ತಿನ ಅಹಂಕಾರ ಎಂಡೆಜ್ಜಾಂಡು ಆನಿದ ಪುರ್ತುಡು ಅಕುಲಿರುವೆರೆ ಮೈಂದ ದ್ವಿದರು ಇಂಚಿದ ಮರ್ಗಿಲ್ಡು ಜಾಂಬವ ದೇವರು ಒತ್ತುಡು ಯಾನು ಬಾರೊಂದು ಕನ್ನಡ ಕಡದಕ್ಕ ಬಿಡೊಂದು ದೇವರೇ. ನನ ಇರೆನು ತೂಪು ನಂಚಿತ್ತಿನ ಯೋಗ ಏಪ ಅತ್ತಂಡ ಇರ್ನೊಟ್ಟಿಗೆ ಎಂಕುಲು ಬರ್ಪ ಎಂಕುಲಗಿ ದೊಕ್ಕೆಲ ಬರ್ಚಿ ಈ ಚಿರಂಜೀವಿತ್ವನೇ ಬರ್ಚಿ ಬಣ್ಣದೆ ಆ ಸರಯು ತುದೆತ ಅಡಿಕ್ ಕಂತೊಂದು ಕಂತೊಂದು ಪೋನಗ ಅಲ್ಪನೆಯವರ ಉಂತೊಂದು ತಡೆತು ಬಂಡರು ಯುಗ ಯುಗಟು ಬಗೆ ಬಗೆಟು ಬರ್ಪೆ ನಿಖಿಲೆಗೆ ದರ್ಶನ ಕೊರ್ಪೆ ಅಂತ ಅಂಡ ಇನಿತ ದಿನ ಯಾನು ಮಲ್ತಿನಂಚಿತ್ತಿನ ಪಾಪದಾದನು ಇನಿವರೆ ಮುಟ್ಟ ರಾಮ ಭಕ್ತೆ ಅದು ರಾಮ ದಾಸೆ ಅದು ರಾಮನೇ ಉಸುಲುಡು ಉಸುಲಾದ ದಿಡ್ಡೊಂದು ಎನ್ನ ಅಮ್ಮೆ ಗಾಳಿ ದೇವರನ್ನಂಡ ಆರತ್ತು ಎಂಕ ಶ್ವಾಸಗಿಪ್ಪು ನಾವು ಶ್ವಾಸಗು ರಾಮೇ ಪಣಪು ನವಿನ ಇನಿವರೆ ಮುಟ್ಟ ನಡಪಾಯಿನಾಯಿ ಮೆರೆಪಾಯಿನಾಯಿಯಾನು ಅಂಚಿತ್ತಿನಡೆ ಈ ಪೊರ್ತುಡು ಸಾಮಾನ್ಯ ಒಂಜಿ ಬಿರುಬಗರಿ ಬತ್ತು ನಂಚಿತ್ತಿನ ಬಿಲ್ಗಾರಿ ನರಮಾನಿ ಒರು ತಾಯಿ ಈ ಯುಗ ತಾಯಿ. ರಾಮ ದೇವರನ್ನ ಪಗರಿದ ಸಂಕ ರಾಮ ದೇವರ್ನ ಸಂಕ ದಾಲತ್ತು ಎನ್ನ ಪಗರಿದ ಸಂಕನೆ ಮಿಗಿನವು ಪಣಪಿನಡೆ ನಿನ್ನನ್ನು ಚಲ್ಲ ಮಲ್ತಿನಡೆ ಎನ್ನ ಉಡಲಿಗೆ ಕಂತಿನಂಚಿತ್ತಿನ ಎವು ಬೆಪ್ಪುದ ಬೇನೆ ಆ ಪಗರಿ ಆ ಸಂಕನು ಪೊಲಿಪ್ಪುನವರೆ ಮುಟ್ಟ ಬತ್ತನ್ನು ಪೊಲ್ತೃದು ತಜ್ಪಾಯೆ ಅಪಂಡ ಇಟ್ಟೆಗಾನಗ ನಿನ್ನ ದೂಷಣೆ ಮಲ್ತಿನಂಚೆತ್ತಿನ ಎನ್ನನ್ನು ಕಿಂಜ ಮಲ್ತಿನಂಚೆತ್ತಿನ ಆಯನ ಅಂತ್ರಟನೆ ಮಿಗಿಲು ಪೋಪುಣಂದ ಆ ಶಂಕುನು ಪೊಲಿಪೆರೆ ಎನ್ನ ಪೊಟ್ಟೆಗೆ ಬಲೆದಂತೆ ರಟ್ಟೆಗೆ ತ್ರಾಣದಂತೆ ಬೋದು ಯಾನು ನೆಗರ್ವೆಂದಂಡ ನಿನ್ನ ರಾಮನಾಮದ ಅಚ್ಚರೊಗು ಬಲೆದಂತೆ ಬಲದಂತೆ ಬೋಣಂದ ಯಾನು ಈ ಲೋಕುಡು ಬದುಕದು ದಾದ ಪೆರೆ ಜನ ಅಜ್ಜಂದೆಂಕು ಸಯ್ಯರ್ಲ ಪೂಜ ದೇವರೇ. ಅಪಂಡ ಈ ಪೊರ್ತುಡು ಕರ್ತೃ ಆಯಿನಂಚಿತ್ತನ ದೇವರೇ ಈರೆಂಕೆ ಮುನಿಪರಂದಂಡ ಎನ್ನ ಗತಿದಾನೆ ಅಪಂಡ ಯಾನ ನನ್ನ ಆಯನ ಅಂಗದ ಪಿರವುಡು ತೊಡುನು ಪತ್ತೊಂದು ಆಯನ ಚಾಕಿರಿದಾಯಾದ ಪೋಪನಂಚಿತ್ತನ ಗತಿ ದೇವರೇ ಈರು ಕಂತು ಒಡ್ಡಿಯರನ್ನಂಡ ಎನ್ನ ಬದುಕಿಡು ದಾಂತೆ ಬಾಯರೇ ದೇವರೇ ರಾಮ ರಾಮ.

Shaba!

0: ಹೀಗೆ ಮಲ್ತಾರೆ ದೇವರೇ.
1: ಹನುಮಂತ ಇನ್ನ ಲಕ್ಕದಂತಾದ ತರ್ಕದ ಪತ್ತಿಯಪ್ಪ,
0: ತರ್ಕಿಯರೇ ದೇವರೇ ನಾನು
1: ಮೆಚ್ಚಿಯೇ ಮೆಚ್ಚಿಯೇ ನೀ ನಾನು
0: ಮೆಚ್ಚಿದ ನನ್ನದ ಆದಾಯರುಂಡು ದೇವರೇ.
1: ಕಡೆ ಕನ್ನಡ ಕೊಡಿ ದುಃಖದ ತಂದಿಯನ್ನ ಪಾದ ಮೂಲಗೂ ನೀರಿನ ಜಪ್ಪ ಒಂದುಲ್ಲ ರಾಮದೇವರೇ. ಕೈನ ದಾಯ ಬುಡಿಯರ ದಾಯಗೆಂಕಿ ತಿಥಿ ಬತ್ತು ನೀಪಂಡ
0: ಗಂಗೆಗೆ ಜನ್ಮ ಗೊರ್ನ ಬಿರಲತ್ತೆ ದೇವರೇ.
2: ಹಲೋ ಹಲೋ ಟೆಸ್ಟ್ ಹಲೋ ಟೆಸ್ಟ್ ಹಲೋ ಟೆಸ್ಟ್ ಹಲೋ ಟೆಸ್ಟ್ ಹಲೋ ಚೆಕ್ ಹಲೋ ಚೆಕ್ ಚೆಕ್ ಹಲೋ ಚೆಕ್ ಚೆಕ್
3: ಹಲೋ
2: ಹಲೋ ಹಲೋ ಚೆಕ್ ಚೆಕ್ ಹಲೋ ಚೆಕ್ ಟೆಸ್ಟ್ ಹಲೋ ರೇಡಿಯೋ ಸಾರಂಗ್ ಟೆಸ್ಟ್ ಟೆಸ್ಟ್.
1: ಮೆಚ್ಚಿಯೇ ಇರುವೆರೆಲ್ಲ ಹನುಮಂತ
0: ದೇವರೇ.
1: ನಿನ್ನ ಕಲು ಇಜ್ಜಿ ಕಪಟಜ್ಜಿ ರಾಮ ನಾಮನ ನಿಚ್ಚಲ ಅನವರ್ತಲ ನಮ್ಮೊಂದು ಬತ್ತಿನೈ ಇನಿ ಕಾಣಗಳ ರಾಮ ನಾಮ ಬಂದಲೆಂಕಿ ಇಂಚಾಂಡತ್ತೋ ಬಂದ್ಪುನ ಎತ್ತೇಟು ದುಃಖ ಮಲ್ತೊಂದುಲ್ಲ
0: ಬರಂದ ಇಪ್ಪು ದೇವರೇ
1: ದುಃಖ ಮಲ್ಪಡ ಹನುಮಂತ. ಆನಿದ ನಿನ್ನ ನಂಬಿನ ರಾಮೆ ಇನಿ ಕಾಣಗ ಕೃಷ್ಣನ ಹೊರಟು ಈ ಕಾಲೊಡುಲ್ಲೆ.
0: ಇತ್ತೆ ಇರು ಕೃಷ್ಣನ ಹೊರಟುಲ್ಲಾರೆ
1: ಆ ನೀ ನಮ್ಮೊಂದು ಬಟ್ಟಿನ ರಡ್ಡಚ್ಚರದ ರಾಮೆ ಇನಿ ಕಾಣಗ ರಡ್ಡಚ್ಚರದ ಕೃಷ್ಣಾದ ಲೋಕ ರಚನೆ ಮಲ್ತೊಂದುಲ್ಲೆ. ಈತ ಮಾತ ಮಲ್ತಿನಿ ಕಜ್ಜ ಒಂಜಕ್ಕೆ ಬೋಡಾದು
0: ಈರ್ ಮಲ್ತಿನಂಚಿತ್ತನ ಈ ಗೊಬ್ಬುಡು ಈ ಕಜ್ಜಗು ಕಾರಣುಂಡೆ ದೇವರೇ.
1: ಈ ಉರ್ಲುಡ್ಲ ಉಂಜಿ ತಿರ್ಲುಂಡು ಬಾಲೆ ದುಂಬದ ಕಾಲು ನಡಪಣ ಧರ್ಮ ಅಧರ್ಮದ ಯುದ್ಧೋಡು
0: ಧರ್ಮ ಅಧರ್ಮದ ಯುದ್ಧ ನಡಪೆರೆಂಡು ತುಳಿಪಾಯರೆಂಡು
1: ಆ ಪೊರ್ತುಗು ಎನ್ನ ಕರ್ತಲಾದಿ ಅನ್ನು ಗಲಸೊಂದುಪ್ಪುನು ಅರ್ಜುನನು
0: ಅರ್ಜುನನು ಈರು ಕರ್ತಲಾದಿ ಗಲಸುವರೆ
1: ಅಂಚಿತ್ತಿನ ಅರ್ಜುನಗ ನಿನ್ನ ಸಕಾಯ ಬೋಡು ಪಂಪುನ ಉದ್ದೇಶೋಡು ಯಾನು ಈ ಗೊಬ್ಬನು ಗೊಬ್ಬೆ
0: ದೇಬರೆ ಎಂಕ್ ಬೊಡಿದಿಂಡು ದೇಬರೆ ಆ ಕಾಲದನೆ ನನ್ನ ದಾಲ ಬೊಡ್ಚಿ ಕಾಲಿ ಪೊಯ್ಯಡಾನ್ಲ ಈ ವೆಚ್ಚ ಬೆಪ್ಪುದ ಪೊಯ್ಯಡಾನ್ಲ ರಾಮ ರಾಮ ರಾಮ ರಾಮ ಪಂಡದು ಪಂಡೊಂದು ಏತು ಯುಗ ಕೊರಿಯಲ್ನ ಆ ಯುಗ ಪೂರ ಕಿಂಗ ಇರ್ನ ರಾಮನಾಮಡೆ ಮಲ್ಪಡೊಂದುಲ್ಲೇ ದೇವರೇ.
1: ಹನುಮಂತ ಆ ರಾಮನಾಮದ ಬಲೊಟೆ ಅವೇತೋ ಕಾಲ ಕರಿದುಕೊಂಡಲ ಈ ನಿನ್ನ ಕಾರ್ಣಿಕನು ತೋಜಾಯರ ಉಲ್ಲ
0: ಯಾನು ನನ್ನಲ ಕಾರ್ಣಿಕ ತೋಜಾಯರುಂಡೆ
1: ಆಂಡ ಸರಿ ಆಯ್ನ ಪೊರ್ತುಗು ನಿನ್ನ ಸಕಾಯಗೆ ಯಾನಿ ನನಗೇನ ಮಲ್ಪುನ ಪೊರ್ತುಡು ಈ ಬತ್ತದ ನಿನ್ನ ಸಕಾಯನ ಈ ಎಂಕ್ಲೇಗು ಕೊರಡು ಹನುಮಂತ
0: ಈರು ಕಾರಿಡು ದ್ವಜಪೈನ ಏನು ತರಿಟುಂಬುದು ಮಲ್ಪೆ ದೇವರೇ.
1: ಅಂಚಾದ ಮಲ್ಪಡ ಆಯ್ನ ಈತೆ
0: ದಾದವು
1: ಯಾನು ವಾ ಉದ್ದೇಶದಿ ಒಂದು ಈ ಗೊಬ್ಬನು ಗೊಬ್ಬ್ಯಾನ ಒಂದು ಕೋಡಿ ಎತ್ತಿನ ಈರುವೆರನಲ್ಲ ಪರೀಕ್ಷೆ ಮುಗಿಯಂಡು ಅರ್ಜುನ ದೂರಡು ಉಂತೊಂದು ಮಾತೆಲ್ಲ ತೂವೊಂದುಲ್ಲೈ ಎಂಕು ಸೋಲಾಂಡೆ ಮನಪುನ ಎತ್ತ ಇತ್ತೆ ನಿಕ್ಕ ದೂರ ಅದು ಪೊಡತ್ತ
4: ಈ ಬತ್ತನಾಡಿಗೆ ಮಾತ ಸರಿಯಾಣಂದ ಅರ್ಥ
1: ಅಂದ
4: ಕೃಷ್ಣ ದೇವರು ರಾಮೇಲಯ್ಯೇ ಕೃಷ್ಣೇಲಯ್ಯೇ ರಾಮಕೃಷ್ಣರು ಒಂಜಾಯ ನಾಡಿಗೆ ರಡ್ಡ ಯುಗ.
2: ಹಲೋ ಹಲೋ ಟೆಸ್ಟ್ ಹಲೋ ಹಲೋ ಹಲೋ ಶೇ ಹಲೋ ಟೆಸ್ಟ್ ಹಲೋ ಶೇ
1: ನಿಕುಲು ಗೆಲ್ತೀನಿ ಓಲು
0: ಓಲು
1: ಎನ್ನ ಭಕ್ತಿಡೇ ಗೆಲ್ತಾರೆ
4: ಬಾರಿ ಸಂತೋಷ ಈರ್ನ ಸದೃಢೆ ಒಂಜಿ ಪಾತೆರ ಹನುಮಂತಡೆ ಹೆಂಗ ಪನೋಡು
1: ಪನೆ
4: ಆಂಜನೇಯ
0: ಅರ್ಜುನ
4: ದಾದನ ಕಾಲದ ದೋಷನೋ ಕರ್ಮದ ದೋಷನೋ ಗೊತ್ತಿಜ್ಜಿ ಆಪಿನೇ ಪೂರ ಎಡ್ಡೆಗೆ ಪನಪಿಲೆಕ್ಕ ನಿನ್ನನು ಯಾನು ತೂಪು ನಂಚಿನ ಒಂಜಿ ಸಂದರ್ಭ ಬತ್ತಂಡು ಎನ್ನ ದುಂಬುಪಟ್ಟಿ ನಂಚಿನ ಎನ್ನೇ ಭೀಮಸೇನೆ ಇನಿ ಮುಟ್ಟಲ ನಿನ್ನ ತೂತೇನ ಇಜ್ಜೇನಂದು ಗೊತ್ತಿಜ್ಜಿ
0: ಇಜ್ಜಿ
4: ಆಣ ಎಂಕ್ ಆ ಯೋಗ ಭಾಗ್ಯ ಬತ್ತಂಡು ಸಾಮಾನ್ಯವಾದ ಎಲ್ಲಿಯಕ್ಕಲು ಅಪರಾಧ ಮಲ್ತಂಡ ಮಲ್ಲಕ್ಕಲು ಕ್ಷಮೆ ಮಲ್ಪೊಡುಗೆ
0: ಐಕತ್ತಯ್ಯ ಯಾನು ಪೂರಲ ಕ್ಷಮೆ ಮಲ್ತೊಂದೆ ಬತ್ತನೆ
4: ಮಟ್ಟೆಲಡು ಇತ್ತಿನಂಚಿನ ಬಾಲೆ ತೆರಿ ಅಂದೆ ಕಾರಡು ತಿಗಲೆಗು ದೊಂಕುಂಡು
0: ಆ
4: ಆಂಡ ಅಪ್ಪೆ ಅಯ್ನ ಅರಾಧ ಪತ್ತದ ಮುತ್ತ ಕೊರಪಾಲು ಯಾನ ಮಲ್ತಿನವು ದಾನ ತಪ್ಪು ಒಂದಿತ್ತಂಡ
1: ಆಯ್ನ
4: ಉಡಲ್ಗೆ ಪಾಡ್ದು ನನದುಂಬುಗು ಎನ್ನ ಬೆರಿಸಾಯಗು ಬರಡು ಪಂಡದ ಪ್ರಾರ್ಥನೆ.
1: ಯಾನು ನನ್ನ ದುಂಬುಗು ನಡಪು ನಂಚಿತ್ತಿನ ಧರ್ಮದ ಲಡಾಯಿ
4: ಅಂದು
1: ಆ ಪುರ್ತುಡು ನಿನ್ನ ಸಕೈಗೆ ಬರುಡು ಅಪಗಯನ್ನು ಓಲಿಪ್ಪುಡು ದೇವರೇ.
3: ಧರ್ಮದ ತೇರಿಗೆ ವಿಜಯದ ಕೊಡಿಯಾದಿ ಇಪ್ಪುಡು
1: ಅಪಂಡ ಈತನೇಟ ಆಯನ ತೇರದ ಕೊಡಿಟ್ಟಿತ್ತಿನೇರು
4: ಈತಿನೇಟ ನಮ್ಮವೇ
1: ವಾನರ ಪತಾಕೆ
4: ಅಂದು
1: ಅಪಂಡ ಪತಾಕೆಡು ಚಿತ್ರ ಮಾತ್ರ ಇತ್ತೀನಿ
4: ಸಂಕೇತ ಅಂದ್ಲೆ
1: ಆಯ್ಕು ತುಳುಟು ಪಾಂಬೋಡಿ ಎಂದು ಪುದರ್
4: ಅಂದಂದು
1: ಅಪಂಡ ಆ ತೇರುದ
2: ಹಲೋ ಹಲೋ ಶೇ
5: ಹಲೋ
2: ಹಲೋ
1: ಬೆಂದದು.

ಇದುವರೆಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಆಶ್ರಯದಲ್ಲಿ ನಡೆದ ತುಳು ಯಕ್ಷಗಾನ ತಾಳಮದ್ದಳೆ ಪಗರಿದ ಸಂಕ ಇದರ ಕೊನೆಯ ಕಂತು ಕೇಳಿದಿರಿ. ಕೇಳ್ತಾನೇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ನಿಖುಲ್ ಕೇನೊಂದುಲ್ಲರು ರೇಡಿಯೋ ಸಾರಂಗ್ 107.8 FM. ತುಳು ಕಾರ್ಯಕ್ರಮಗು ನಿಖ್ಲೆಗ್ ಮಾತ ಮೌಖ್ಯದ ಸೊನ್ಮೆಲು. ಇನಿತ್ತ ತುಳು ಕಾರ್ಯಕ್ರಮಡು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಬೊಕ್ಕ ಆರ್ಟ್ ಕೆನರಾ ಟ್ರಸ್ಟ್ ಮೊಕಲಿನ ಒಟ್ಟು ಸೇರಿಗಿಡು ಕುಡ್ಲದ ತುಳು ಭವನುಡು ನಡತ್ತಿನ ಹಿರಿಯ ಪತ್ರಿಕಾ ಛಾಯಾಗ್ರಾಹಕೆ ಯಜ್ಞ ಮೆರಿನ ವಿಶೇಷ ಛಾಯಾಚಿತ್ರೊಳ್ಳಿನ ಅನಾವರಣ ಕಾರ್ಯಕ್ರಮಡು ಬಿನ್ನಿರ್ನಕ್ಲಿನ ಪಾತೆರ. ಇತ್ತೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಅಧ್ಯಕ್ಷರಾದಪ್ಪುನ ಶ್ರೀ ತಾರಾನಾಥ ಗಟ್ಟಿ ಕಾಪಿಕಾಡ್ ಮೆರಿನ ಪಾತೆರ.
1: ಬಂದುಲೆ ಮಾತೆರೆಗಳ ಮೌಕೆದ ನಮಸ್ಕಾರ. ಒಂಜಿ ತುಳುನಾಡದ ಇತ್ತೆದ ಹೊಸಕಾಲದ ತುಳುನಾಡು ಅದನ್ನು ಆಧುನಿಕ ತುಳುನಾಡದ ಒಂಜಿ ಚಾರಿತ್ರಿಕವಾದ ದಿನ. ಮಾನ್ಯ ತುಳುಕಾದು ತುಳು ಬದುಕಾದು ತುಳುತ ತುಳುವೇರೆ ಕಟ್ಟನ ಸುರೂತ ಚಳವಳಿ ಎನ್ನು ಕಟ್ಟನಾರು ಮಾನ್ಯ ಎಸ್ ಯು ಪಣಿಯಾಡಿ ಅರ್ಣ ಪುದರನು ಈ ತುಳು ಭವನದ ಈ ಇಡೀ ಪ್ರಾಂಗಣಗ ಇನಿಯಂಕಲೆ ದಿಯ ಆ ಪುದರದ ಅನಾವರಣ ಅತ್ತಂಡ ಐನೊಂಜಿ ಉದಿಪನ ಮನಪುರಂಜಿತ್ತನ ಲೇಸುಡು ಪಾಲ್ಪಡೆಯಿನ ನಿಖಿಲ್ ಮಾತ ಮಿತ್ತ ಚಾವಡಿತ್ತನಕಲ್ಲ ತೀರ್ಥ ಚಾವಡಿತ್ತನಕಲ್ಲ ಭಾಗ್ಯರು ಭಾಗ್ಯರು ಭಾಗ್ಯರು ಅಂದ್ಯಾನ ಎನ್ನೋನ್ವೆ ಅನಿತಾ ಪಿಂಟು ಮೇಡಮ್ನ ದಾಯಲೆತ್ತಿನ ಬಂಡ ಯಜ್ಞೇರು ಉದಯವಾಣಿ ಸಂಸ್ಥೆದ ಒಂಜಿ ಪ್ರತಿನಿಧಿ ಅರ್ನ ಇಡೀ ನಿಮಲ್ಪ ಚಿತ್ರ ಮಲ್ಪ ನಮ್ಮ ತೂಯ ಅತ್ತನ ತೂವೊಂದುಲ್ಲ ಅಂದಾಂಡ ಆಯ್ತ ಅವೇ ಕಾಲಡು ಯಜ್ಞರು ಆ ಉದಯವಾಣಿ ಪತ್ರಿಕೆಡು ಬೇಲೆ ಮಂತ ಉಪ್ಪನ ಪೊರುತ್ತಡೆ ಉದಯವಾಣಿ ಸಂಸ್ಥೆದನೆ ತರಂಗ ಪತ್ರಿಕೆಡು ಹಿರಿಯ ಸಂಪಾದಕಿಯರಾದ ಶ್ರೀಮತಿ ಅನಿತಾ ಪಿಂಟ ಅಕ್ಕ ಬೇಲೆ ಮಂತ ಅಂತೇರು ಅಂಚ ಆರು ನೆನಪು ಅಂತೇರು ಆರು ಎತ್ತೋ ಲೇಖನ ಐಕಂದೇಕಂದು ಬರೆಯರ ಮಾತ ಪೋನಾಗ ಯಜ್ಞರು ಫೋಟೋ ದಿತ್ತು ಎಂಕ್ಲೆಗೆ ಕೊರ್ತೇರು ಅಂದ ಇತ್ತೆ ಬಂದಾಗ ಮುಲ್ಪ ಯಜ್ಞರನ್ನು ತೂದಾಯ ಬಿಟ್ಟಿಗೆ ಪಂಡೇರಾರು ಏನೇನು ಮಾತ ಪತ್ರಕರ್ತರು ಮನ್ಪೇರ ಇರು ಕಾರಣ ಸರ್ ಅಂದ ಅಂಚ ಯಜ್ಞರು ಸುಮಾರು ಜನಕ್ಕೆ ಬೇತೆ ಬೇತೆ ನಿಲೆಟ್ಟು ಸಹಾಯ ಆತೇರು ಅತ್ತಂಡ ಪ್ರೋತ್ಸಾಹಕರ ಆತೇರು ಅತ್ತ ಬೆರಿತಾಂಗ ಆತೇರು ಅಂಚ ಅದು ಎಂಕ್ಲೆಗಿನಿ ಭಾರಿ ಖುಷಿ ಉಂಡು ಯಜ್ಞರನ್ನ ಆರನ್ನ ಅವಂಜಿ ಚರಿತ್ರೆಯನ್ನು ದಾಖಲು ಅಂತನ ಈ ನಮ್ಮ ಊರು ಇಂಗ್ಲೀಷ್ ತೂನಾಗನೇ ಆಶ್ಚರ್ಯ ಹಾಕೊಂಡು ನಾನು ಎಲ್ಲದ ಹೊಸ ತಲೆಮಾರದ ಕಲೆಗೆ ಅದನ್ನ ಹೊಸ ಜೋಕಲೆಗೆ ಬತ್ತದ ಓ ಕುಡ್ಲ ಮಾತ ಇಂಚ ಇತ್ತನಗೆ ನಾಂದ್ ಪನ್ಪನೇನು ತೆರಿ
2: ಹಲೋ ಚೆಕ್ ಹಲೋ ಚೆಕ್
3: ಹಲೋ ಚೆಕ್
4: ಹಲೋ
3: ಹಲೋ ಚೆಕ್
4: ಹಲೋ ಹಲೋ
2: ಹಲೋ ಚೆಕ್
4: ಹಲೋ ಹಲೋ
2: ಹಲೋ ಟ್ರೈಸ್
4: ಹಲೋ ರೇಡಿಯೋ ಸಾರಂ
2: Hello test. Hello check. Hello. Hello test. Hello test. Hello test. Check.
3: Hello test.
2: Hello check.
3: Hello test.
2: Hello check. Hello check.
4: Hello.
2: Hello check.
3: Hello check.
2: Hello test. Hello check.
3: Hello check.
4: Hello.
3: Hello check. test?
4: Hello.
3: How check?
1: மல்ல உமேதுடு அவர் ஜனசங்கடன மண் பேர் சுருமன் பேர் துளுவ மாசா பேந்து ஸோ சரத்தோர்மனத்தை இருபத்த வருமானாக அவர் ஈ புஸ்தக முதிரண மண் பண்ண அபியானு சுருமன் பேர் அஞ்சு சுமார் ஏழேமா வருஷம் பத்து பதினைந்து புஸ்தக்கள் பரப்புண்டு இனிக்கல நமக்கு துளுத்தா சுருத்தா முதிரணாயின நாடக புஸ்தக ஒவ்வாண்டில் உண்டு நம்ம நாடந்து போனாக திக்குனி அவு ஜனமரலு மண் பண்ண நாடக திங்களாயிரு பண்ண ಅವು ಸಾರತ್ತ ವರ್ಮನತ್ತ ಮುಪ್ಪತ್ತ ಮೂಜಿಯಟ ಆ ಪುಸ್ತಕ ಮುದ್ರಣ ಆಪನಿ ಅವು ಒಂದುವೇ ತುಳುವ ಸಾಹಿತ್ಯ ಮಾಲೆಡು ಮುದ್ರಣಾಯನ ಪುಸ್ತಕ ತುಲಿ ಆ ಪುಸ್ತಕ ಮುದ್ರಣ ಐಕ್ಯ ತುಂಬ ನಮ್ಮಕ್ಕ ನಾಟಕ ಮಂತ ದೇರು ಬರೆತೇರು ಗೊಬ್ಬು ದೇರು ಮುದ್ರಣ ಮಂತ ಇಜ್ಜಾಂಡು ಒಂದು ಪಣಿಯಾಡಿಯರು ಪ್ರೇರಣೆ ಕೊರತು ಮುದ್ರಣ ಮನ್ಪಾಯನ ಇನ್ನು ಒಂದು ಚಾರಿತ್ರಿಕ ದಾಖಲೆ ಅದು ನಮ್ಮ ಉಂಟು ಅಂಚನೆ ಕಾದಂಬರಿಯನ್ನು ಅತನ ಕಥೆಯನ್ನು ಮಾತ ಬರೆಪಾದು ಮುದ್ರಣ ಮನ್ಪನ ಕಾರ್ಯನ ಸುರು ಮನ್ಪುಯರು ಒಕ್ಕ ಇತ್ತೆ ನಮ್ಮ ರಾಜಕೀಯ ಕಾರೋಯಿಪನ ಕಲವುಲ್ಲಿರಂದು ಮನ್ಪ ಆನಿಂದ ಕಾಲಡ್ಲ ಇತ್ತೇರು ಆ ಕಾಲಡು 1 ಲಕ್ಷ ರೂಪಾಯಿ ಡೆಪಾಸಿಟ್ ಆಯ್ತು ಸಂಗ್ರಹ ಅದುಪ್ಪುಂಡು ಏರ ಸುದ್ದಿ ಮನ್ ಪೇರಿಗೆ ಬ್ಯಾಂಕ್ ಮುರುಕೊಂಡು ಅಂದು ಆತೆ ಸುದ್ದಿ ಆಯ್ನಿ ಮನದಾನಿ ನನಗೆ ಜನಕ್ಕೆ ಮತ್ತೆ ಡೆಪಾಸಿಟ್ ಪತ್ತು ಪಾಯ ಸುರು ಮನ್ ಪೇರು ಒಂದು ದಿನ ನನಗೆ ಬ್ಯಾಂಕ್ ಬಂದು ಮನ್ಪ ಪರಿಸ್ಥಿತಿ ಬತ್ತಂಡು ಭಾರಿ ಬೇಜಾರಾಕೊಂಡು ಬೇಜಾರಾದ ಬೊಕ್ಕ ಆರು ಊರು ಬಿಡ್ದು ಪೋಪೇರು ನಮ್ಮ ದುರಂತ ತುಲೆ ಊರು ಬಿಡ್ದು ಪೋಪೇರಾರು ಊರು ಬಿಡ್ದು ಬೊಕ್ಕ ಹೋದು ಮಧುರೈಡು ಸುಮಾರು ವರ್ಷ ಒಪ್ಪುವೇರು ಅರ್ನ ಜೋಕಲೇನು ಭಾರಿ ಬಂಗಾಳಲ್ಪ ಮಿತ್ತ ಕೊನತದ್ದು ಕೇಂದ್ರ ಪರಂಕಲ್ ಹರಿಣಿ ಪಂಡದ ಕನ್ನಡದ ಚಲನಚಿತ್ರ ರಂಗಾಗ ನಟಿಯಾದ ಬರಪೇರು ಅರ್ನ ಮಗೆ ವಾದಿರಾಜ್ ಪಂಡದ ಕುದ್ದಿ ಅದಾರು ನಿಖಲ್ ತೂದುಪ್ಪಾರು ತೂದುಪ್ಪಾರು ನೂದೇಡು ಜಾಸ್ತಿ ಸಿನಿಮಾ ಡಾಕ್ಟ್ ಮಂತನಾರು ನಿರ್ದೇಶನ ಮಂತನಾರು ಬೊಕ್ಕ ಸಿನಿಮಾ ಪ್ರೊಡ್ಯೂಸ್ ಮಂತನಾರು ಬೊಕ್ಕೋರಿಯ ಮಗನ ಪದರ ಜವಾಹರ್ ಅಂದು ದಾಯ ಜವಾಹರ್ ಎಂದು ಬಂಡದ ಪುದರ್ ದೀಪ ಎಂದು ಬಂಡ ಸಾರತ್ವರ ವರ್ಮನತ 37 ಜವಾಹರ್ಲಾಲ್ ನವರು ಕುಡ್ಲ ಬತ್ತದಪ್ಪುವರು ಅಪಗ ಜವಾಹರ್ಲಾಲ್ ನವರಿಗೆ ಏನು ಇವರಿಗೆ ಮೇರಿನ ಚಳವಳಿ ಮತ ತೂದು ಎನ್ನ ಇಂಕೊಂಚು ಸೆಕ್ರೆಟರಿ ಬೋರ್ಡ್ ಈ ಸೆಕ್ರೆಟರಿ ಅದು ಬರ್ಪಾರಾ ನೆನ್ನೊಟ್ಟಿಗೆ ಬಟ್ ಆರು ಬೇತೆ ಬೇತೆ ಕಾರಣಕ್ಕೆ ಪೋಯಿಜ್ಜೀರು ಅಂಡ ನೆಹರು ನಾನು ನೆನಪಾದ ಮಗ ಕಂಜಿ ಪುದರ್ ದೀಪರು ಅಂಚ ತುಳು ತಾ ತುಳುವೇರ್ನ ನಡುಟ್ಟು ಸುರುಕು ಒಂಜಿ ತುಳು ಬದುಕು

0: ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ ತುಳು ಪ್ರಸಾರಕ್ಕೆ ಏನೊಂದಲ್ಲರೆ ನನ್ನ ದುಂಬಗ್ ಕೆಲವೊಂದು ತುಳು ಪದಕುಲಿನಿಕ್ಕೆ ಏನೊಂದು ಬರ್ಕ.

ಹಾಯ್, ಯಾನ್ ಗುರು ಕಿರಣ್ ಪಾತ್ರೊಂದುಲ್ಲೆ ನಿಕುಲ್ ಕೇನೊಂದುಲ್ಲಾರು ಸಾರಂಗ್ ಎಫ್ ಎಂ 107.8 FM ಒಂದು ರಂಗ ರಂಗದ ಬದುಕು.

ಈತನೇಟ ಕೆಲವೊಂಜಿ ತುಳು ಪದಕುಲಿನ ಕೇನೊಂದು ಬತ್ತರೆ. ಇಡೆಗ್ ಈ ಕಾರ್ಯಕ್ರಮ ಮುಗಿಂಡ ಮಾತಿರಿಗ್ಲ ಸೊಲ್ಮೇಲು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಭಾವಲಹರಿ ಕಾರ್ಯಕ್ರಮದಲ್ಲಿ ಬಿಆರ್ ಲಕ್ಷ್ಮಣ್ ರಾವ್ ಅವರ ರಚನೆಯ, ಸಿ ಅಶ್ವಥ್ ಇವರ ಸಂಗೀತ ನಿರ್ದೇಶನ ಹಾಗೂ ಗಾಯನದ ಮನಸೇ ನನ್ನ ಮನಸೇ.

ಮುಂದಿನ ಹಾಡು ರೇಖಾ ಭಟ್ ಇವರ ರಚನೆಯ, ಶ್ರೀಮಂತ ಅವಟಿ ಇವರ ಸಂಗೀತ ನಿರ್ದೇಶನದ, ಪ್ರಭಾ ಇನಾಮದಾರ್ ಇವರು ಹಾಡಿರುವ ಮೂಡಿಬರನೆ

ಮುಂದಿನ ಹಾಡು ಕೆಎಸ್ ನಿಸಾರ್ ಅಹಮದ್ ಅವರ ರಚನೆಯ, ಮೈಸೂರು ಅನಂತಸ್ವಾಮಿ ಇವರ ಸಂಗೀತ ನಿರ್ದೇಶನದ, ರತ್ನಮಾಲಾ ಪ್ರಕಾಶ್ ಇವರು ಹಾಡಿರುವ ಎಲ್ಲ ಮರೆತಿರುವಾಗ.

ಮುಂದಿನ ಗೀತೆ ಡಾಕ್ಟರ್ ಎಚ್ಎಸ್ ವೆಂಕಟೇಶಮೂರ್ತಿ ಇವರ ರಚನೆಯ, ಸಿ ಅಶ್ವಥ್ ಇವರ ಸಂಗೀತ ನಿರ್ದೇಶನದ ಐದು ಬೆರಳು. ಹಾಡಿದ್ದಾರೆ ಕಿಕ್ಕೇರಿ ಕೃಷ್ಣಮೂರ್ತಿ, ರಮೇಶ್ ಚಂದ್ರ, ಕೆಎಸ್ ಸುರೇಖ, ವೈಷ್ಣವ ರಾವ್, ಮಂಗಳಾ ರವಿ ಹಾಗೂ ಬೃಂದಾ ಎಸ್ ರಾವ್.

ಮುಂದಿನ ಹಾಡು ಡುಂಡಿರಾಜ್ ಅವರ ರಚನೆಯ ಸಿ ಅಶ್ವಥಿವರ ಸಂಗೀತ ನಿರ್ದೇಶನದ ನೆನಪೇ ಯಾಕೆ ಕಾಡುವೆ. ಹಾಡಿದ್ದಾರೆ ನರಸಿಂಹನಾಯಕ್.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಾನು ಡಾಕ್ಟರ್ ಅರ್ಪಿತಾ ಭಟ್, ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ವೈದ್ಯೆ, ವೇದ ವೆಲ್ನೆಸ್ ಸೆಂಟರ್ ನಿಸರ್ಗ ಮನೆ ಸಿರ್ಸಿ. ಕಬ್ಬಿಣಾಂಶ, ಐರನ್ ಅಂತ ಏನ್ ಹೇಳ್ತೀವಿ, ಇದು ದೇಹಕ್ಕೆ ಪ್ರಮುಖವಾಗಿ ಬೇಕಾದಂತಹ ಖನಿಜಗಳಲ್ಲಿ ಒಂದು. ಸೊ ಈ ಐರನ್ ಏನಿದೆ, ಇದು ನಮ್ಮ ಬಾಡಿಯಲ್ಲಿ ತುಂಬಾ ಫಂಕ್ಷನ್ಗೆ ಸಹಾಯಕಾರಿ. ಈ ಐರನ್ ಕಬ್ಬಿಣಾಂಶ ಅಂತ ಏನ್ ಹೇಳ್ತೀವಿ, ಇದರ ಕೊರತೆ ನಾವು ಸಾಮಾನ್ಯವಾಗಿ ಮನುಷ್ಯರಲ್ಲಿ ಕಾಣಬಹುದು. ಅದರಲ್ಲೂ ವೆಜಿಟೇರಿಯನ್ಸ್ ಅಲ್ಲಿ ಈ ಕಬ್ಬಿಣಾಂಶದ ಕೊರತೆಯನ್ನು ನಾವು ಜಾಸ್ತಿ ಆಗಿ ಕಾಣಬಹುದು. ಯಾಕೆ ವೆಜಿಟೇರಿಯನ್ಸ್ ಅಲ್ಲಿ ಇದು ಜಾಸ್ತಿ ಅಂತ ನೋಡಕ್ ಹೋದ್ರೆ, ಮಾಂಸಾಹಾರದಲ್ಲಿ ಹೀಮ್ ಐರನ್ ಅಂತ ಏನ್ ಕರಿತೀವಿ ಅದು ಇರುತ್ತೆ. ಈ ಹೀಮ್ ಐರನ್ ಏನಿದೆ, ಅದು ನಮ್ಮ ದೇಹ ತುಂಬಾ ಬೇಗ ಅಬ್ಸಾರ್ಪ್ಷನ್ ಮಾಡ್ಕೊಳ್ಳುತ್ತೆ, ಹೀರಿಕೊಳ್ಳುತ್ತೆ. ಆದ್ರೆ ಸಸ್ಯಾಹಾರದಲ್ಲಿ ಏನಿದೆ, ಅದು ನಾನ್ ಹೀಮ್ ಐರನ್. ಈ ನಾನ್ ಹೀಮ್ ಐರನ್ ಅನ್ನ ನಮ್ಮ ದೇಹ ಅಷ್ಟು ಬೇಗ ಹೀರಿಕೊಳ್ಳೋದಿಲ್ಲ. ಹಾಗಾಗಿ ಸಸ್ಯಾಹಾರಿಗಳಲ್ಲಿ ಈ ಕಬ್ಬಿಣಾಂಶದ ಕೊರತೆಯನ್ನ ನಾವು ಜಾಸ್ತಿ ಆಗಿ ನೋಡಬಹುದು. ಕಬ್ಬಿಣಾಂಶ ನಮ್ಮ ದೇಹದಲ್ಲಿ ಹಲವು ಕೆಲಸಗಳನ್ನ ಮಾಡುತ್ತೆ. ಪ್ರಮುಖವಾಗಿ ಹಿಮೋಗ್ಲೋಬಿನ್ ರಚನೆ ಮಾಡಕ್ಕೆ ಕಬ್ಬಿಣಾಂಶ ಬೇಕೇ ಬೇಕು. ಹಿಮೋಗ್ಲೋಬಿನ್ ಏನ್ ಮಾಡುತ್ತೆ ಅಂತ ನೋಡಕ್ ಹೋದ್ರೆ, ಇದು ಒಂದು ಪ್ರೋಟೀನ್, ನಮ್ಮ ರಕ್ತದಲ್ಲಿ ಇರುವಂತಹ ಒಂದು ಪ್ರೋಟೀನ್, ಕೆಂಪು ರಕ್ತ ಕಣದಲ್ಲಿ ಇರುತ್ತೆ. ಇದರ ಕೆಲಸ ಏನು ಅಂತಂದ್ರೆ, ನಮ್ಮ ಶ್ವಾಸಕೋಶದಿಂದ ದೇಹದ ಉಳಿದ ಭಾಗಕ್ಕೆಲ್ಲ ಆಕ್ಸಿಜನ್ ಸಪ್ಲೈ ಮಾಡುವಂಥದ್ದು. ಸೊ ಇದು ಇದರ ಕೆಲಸವನ್ನ ಕರೆಕ್ಟ್ ಆಗಿ ಮಾಡ್ಬೇಕಂತಂದ್ರೆ ನಮ್ಮ ದೇಹದಲ್ಲಿ ಕಬ್ಬಿಣಾಂಶ ಕರೆಕ್ಟ್ ಆಗಿ ಇರಬೇಕು. ಅದೇ ರೀತಿ ಮಾಂಸಖಂಡಗಳಿಗೆ ತುಂಬಾ ಬೇಕಾದಂತಹ ಒಂದು ಪ್ರೋಟೀನ್ ಅಂತಂದ್ರೆ ಮಯೋಗ್ಲೋಬಿನ್. ಇದರ ರಚನೆಗೆ ಕೂಡ ಈ ಐರನ್ ಏನಿದೆ ಅದು ತುಂಬಾ ಅತ್ಯವಶ್ಯಕ. ಹಾಗೇನೆ ಇದು ಕೆಲವೊಂದು ಎನ್ಝೈಮ್ನ ರಚನೆಗೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಎನ್ಝೈಮ್ ಸಿಂಥಸಿಸ್ ಅಲ್ಲೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಡಿಎನ್ಎ ರಚನೆಯಲ್ಲೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಹಾಗೇನೆ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಕೂಡ ಇದು ಹೆಲ್ಪ್ ಮಾಡುತ್ತೆ. ಅದೇ ರೀತಿ ನಮ್ಮ ಬಾಡಿಯಲ್ಲಿ ಇಮ್ಯುನಿಟಿ ಕರೆಕ್ಟ್ ಆಗಿ ಇರ್ಬೇಕಂತಂದ್ರೆ ಕೂಡ ಐರನ್ ತುಂಬಾ ಅತ್ಯವಶ್ಯಕ. ಹಾಗೇನೆ ನಮ್ಮ ಬ್ರೈನ್ ಫಂಕ್ಷನ್, ನಮ್ಮ ಮೆದುಳು ಕರೆಕ್ಟ್ ಆಗಿ ಕೆಲಸ ಮಾಡ್ಬೇಕಂತಂದ್ರೆ ಐರನ್ ಬೇಕು. ಹಾಗಾದ್ರೆ ಈ ಐರನ್ ಡಿಫಿಷಿಯನ್ಸಿ, ಕಬ್ಬಿಣಾಂಶದ ಕೊರತೆ ಯಾಕಾಗುತ್ತೆ ಅಂತ ನೋಡಕ್ ಹೋದ್ರೆ ಮೂರು ರೀಸನ್ ಇದೆ. ಮೊದಲನೇದಾಗಿ ಐರನ್ ನ ಡಿಮ್ಯಾಂಡ್ ಜಾಸ್ತಿ ಇರುವಾಗ ನಮ್ಮ

0: ದೇಹ ನಾವು ತಗೊಳ್ತಾ ಇರುವಂತಹ ಐರನ್ ಗಿಂತ ಜಾಸ್ತಿ ಡಿಮ್ಯಾಂಡ್ ಮಾಡಿದಾಗ ಐರನ್ ಕೊರತೆ ಆಗ್ಬಹುದು. ಇದು ಯಾವ್ಯಾವಾಗ ಆಗುತ್ತೆ ಅಂತಂದ್ರೆ ಬೆಳವಣಿಗೆ ಟೈಮಲ್ಲಿ ಅದು ಇದು ಆಗ್ಬಹುದು. ಅದೇ ರೀತಿ ಪ್ರೆಗ್ನೆನ್ಸಿ, ಪ್ರೆಗ್ನೆಂಟ್ ವುಮೆನ್ ಅಲ್ಲಿ ಇನ್ನೊಂದು ಜೀವ ಅಲ್ಲಿ ಬೆಳೀತಾ ಇರೋದ್ರಿಂದ ಐರನ್ ಡಿಮ್ಯಾಂಡ್ ಜಾಸ್ತಿ ಆಗ್ಬಹುದು. ಅದೇ ರೀತಿ ಹಾಲುಣಿಸುತ್ತಿರುವ ತಾಯಿಯಲ್ಲೂ ಕೂಡ ಐರನ್ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಹಾಗೇನೆ ಇನ್ನೊಂದು ಐರನ್ ಲಾಸ್, ಐರನ್ ಲಾಸ್ ಆಗಿ ಕೂಡ ಈ ಕಬ್ಬಿಣಾಂಶದ ಕೊರತೆ ಆಗ್ಬೋದು. ಹಾಗಿದ್ರೆ ಕಬ್ಬಿಣಾಂಶ ಯಾವಾಗ ಲಾಸ್ ಆಗುತ್ತೆ ಅಂತ ನೋಡಕ್ ಹೋದ್ರೆ ತುಂಬಾ ಬ್ಲೀಡಿಂಗ್ ಆದಾಗ. ಅದು ಒಂದು ನಾವು ಮೆನಿಸ್ಟ್ರುಯೇಷನ್ ಅಲ್ಲಿ ಜಾಸ್ತಿ ಬ್ಲೀಡಿಂಗ್ ಆಗ್ತಾ ಇದ್ರೆ ಹೆಣ್ಣು ಮಕ್ಕಳಲ್ಲಿ ಇದನ್ನ ನೋಡಬಹುದು. ಅದೇ ರೀತಿ ಡೆಲಿವರಿ ಆದ ನಂತರ ಆ ಮಹಿಳೆಯರಲ್ಲೂ ಕೂಡ ಈ ಕಬ್ಬಿಣಾಂಶದ ಕೊರತೆಯನ್ನು ನಾವು ನೋಡಬಹುದು. ಯಾಕಂದ್ರೆ ಅತಿಯಾದ ರಕ್ತ ಅಲ್ಲಿ ಲಾಸ್ ಆಗಿರುತ್ತೆ. ಹಾಗೇನೆ ಏನಾದ್ರೂ ಟ್ರಾಮಾ ಅಥವಾ ಇಂಜುರಿ, ನಿಮಗೆ ಏನಾದ್ರೂ ಬಹಳ ದೊಡ್ಡ ಗಾಯ ಆಗಿ ಅಲ್ಲಿಂದ ತುಂಬಾ ರಕ್ತ ಹೋಗಿದ್ರು ಕೂಡ ಈ ರೀತಿಯ ಒಂದು ಐರನ್ ಲಾಸ್ ನಾವು ನೋಡಬಹುದು. ಹಾಗೇನೆ ಏನಾದ್ರೂ ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆ ಇದ್ದು ನಿಮಗೆ ಮೋಷನ್ ಅಲ್ಲಿ ರಕ್ತ ಹೋಗ್ತಾ ಇದ್ರೆ ಕೂಡ ಈ ಒಂದು ಐರನ್ ಕಬ್ಬಿಣಾಂಶದ ಕೊರತೆ ಕಾಣಿಸ್ಕೊಳ್ಬಹುದು. ಇನ್ನೊಂದು ರೀಸನ್, ಮೂರನೇ ರೀಸನ್ ಯಾವುದು ಈ ಕಬ್ಬಿಣಾಂಶದ ಕೊರತೆಗೆ ಅಂತ ನೋಡಕ್ ಹೋದ್ರೆ, ನಾವು ಕಡಿಮೆ ಕಬ್ಬಿಣಾಂಶವನ್ನ ತೆಗೆದುಕೊಳ್ತಾ ಇದ್ರೆ ಅಥವಾ ನಮ್ಮ ಹೊಟ್ಟೆಯಲ್ಲಿ ಕಬ್ಬಿಣಾಂಶ ಕರೆಕ್ಟ್ ಆಗಿ ಹೀರಿಕೊಳ್ಳದೆ ಇದ್ರೆ. ಸೊ ಇದು ಯಾವಾಗ ಆಗುತ್ತೆ ಅಂದ್ರೆ ಹೊಟ್ಟೆಯಲ್ಲಿ ಏನಾದ್ರೂ ತೊಂದರೆ ಇದ್ದಾಗ. ಅದು ಯಾವ ತೊಂದರೆ ಅಂತಂದ್ರೆ ಕ್ರೋನ್ಸ್ ಡಿಸೀಸ್ ಅಥವಾ ಇನ್ಫ್ಲಮೇಟರಿ ಬೋವೆಲ್ ಡಿಸೀಸ್ ಅಥವಾ ಈಲಿಯಾಕ್ ಡಿಸೀಸ್, ಈ ರೀತಿಯ ಕೆಲವೊಂದು ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆಗಳಿದ್ರೆ ಆಗ ಅಲ್ಲಿ ಐರನ್ ಅಬ್ಸಾರ್ಪ್ಷನ್, ಕಬ್ಬಿಣಾಂಶದ ಅಬ್ಸಾರ್ಪ್ಷನ್ ಏನಿದೆ ಅದು ಕಡಿಮೆ ಆಗುತ್ತೆ. ಹಾಗಿದ್ರೆ ಕಬ್ಬಿಣಾಂಶ ಕಡಿಮೆ ಆಗಿದೆ ಅಂತ ನೀವು ಹೇಗೆ ತಿಳ್ಕೊಳ್ಬಹುದು? ಕಬ್ಬಿಣಾಂಶ ಕಡಿಮೆ ಆದಾಗ ಏನೇನ್ ಸಿಂಪ್ಟಮ್ಸ್, ಏನೇನ್ ಲಕ್ಷಣಗಳು ನಿಮ್ಮಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ತುಂಬಾ ಸುಸ್ತಾಗುವಂಥದ್ದು, ಒಂದು ಸ್ವಲ್ಪ ಕೆಲಸ ಮಾಡಿದ್ರು ಕೂಡ ಏದುಸಿರು ಬರುವಂಥದ್ದು, ದೈನಂದಿನ ಮನೆಯಲ್ಲಿ ಮಾಡುವಂತಹ ಕೆಲಸವನ್ನು ಮಾಡಿದ್ರು ಕೂಡ ನಿಮ್ಗೆ ಈ ರೀತಿ ತೊಂದರೆ ಆಗ್ತಿರುವಂಥದ್ದು. ಅದೇ ರೀತಿ ಮಸ್ಕ್ಯುಲರ್ ಕ್ರ್ಯಾಂಪ್ಸ್, ನಿಮ್ಮ ಮಾಂಸ ಖಂಡಗಳಲ್ಲಿ ನೋವು ಬರುವಂಥದ್ದು, ಇದನ್ನ ನಾವು ಸಾಮಾನ್ಯವಾಗಿ ಕಬ್ಬಿಣಾಂಶದ ಕೊರತೆ ಇರುವಾಗ ನೋಡಬಹುದು. ಹಾಗೇನೆ ಇನ್ನೊಂದು ಮೇಲೆ ನೋಡಿದ ತಕ್ಷಣ ಕಾಣುವಂತಹ ಒಂದು ಲಕ್ಷಣ ಅಂತಂದ್ರೆ ಚರ್ಮ ಬಿಳಿಚಿಕೊಳ್ಳುವಂಥದ್ದು, ವಿವರ್ಣತೆ ಅಂತ ಏನು ಕರಿತೀವಿ, ಚರ್ಮದ ಕಲರ್ ಕಡಿಮೆ ಆಗುವಂಥದ್ದು, ಅದು ಯಾವುದೇ ಕಲರ್ ಇರಲಿ ಬಿಳಿಚಿಕೊಳ್ಳುವಂತೆ ಆ ಮನುಷ್ಯ ಕಾಣುವಂಥದ್ದು, ಇದು ಕಬ್ಬಿಣಾಂಶದ ಕೊರತೆ ಇದ್ದಾಗ ಸಾಮಾನ್ಯವಾಗಿ ಕಂಡುಬರುತ್ತೆ. ಅದೇ ರೀತಿ ಉಗುರುಗಳು ಸ್ಪೂನ್ ಶೇಪ್ ಅಲ್ಲಿ ಆಗುವಂಥದ್ದು, ಸ್ಪೂನ್ ನೇಲ್ಸ್ ಅಂತ ಏನ್ ಕರಿತೀವಿ, ಉಗುರು ಸ್ಪೂನ್ ಶೇಪ್ ಅಲ್ಲಿ ಕಾಣಿಸುವಂಥದ್ದು. ಹಾಗೇನೆ ನಮ್ಮ ಕೂದಲು ಮತ್ತೆ ಸ್ಕಿನ್ ತುಂಬಾ ಬಿರುಸಾಗುವಂಥದ್ದು, ಹೇರ್ ಫಾಲ್ ಕೂಡ ತುಂಬಾ ಜಾಸ್ತಿ ಆಗುವಂಥದ್ದು, ಇದು ಕಬ್ಬಿಣಾಂಶದ ಕೊರತೆ ಇರುವವರಿಗೆ ಸಾಮಾನ್ಯವಾಗಿ ಕಂಡು ಬರುವಂತಹ ಒಂದು ಲಕ್ಷಣ. ಹಾಗೇನೆ ಇಮ್ಯುನಿಟಿ ಕಡಿಮೆ ಆಗೋದ್ರಿಂದ ನಮ್ಮ ಚರ್ಮಕ್ಕೆ ಇನ್ಫೆಕ್ಷನ್ ಆಗುವಂತಹ ಚಾನ್ಸಸ್ ಜಾಸ್ತಿ ಆಗುತ್ತೆ. ಎಸ್ಪೆಷಲಿ ತುಟಿಗಳ ಕಾರ್ನರ್ ಅಲ್ಲಿ ನಾವು ಇನ್ಫೆಕ್ಷನ್ ಆಗುವಂಥದ್ದನ್ನ ನೋಡಬಹುದು. ಆಂಗ್ಯುಲರ್ ಚೀಲೈಟಿಸ್ ಅಂತ ಏನ್ ಕರಿತೀವಿ, ಈ ರೀತಿಯ ತೊಂದರೆಗಳು ಕಾಣಿಸ್ಕೊಳ್ಳುವಂಥದ್ದು, ಫಂಗಲ್ ಇನ್ಫೆಕ್ಷನ್, ಯೀಸ್ಟ್ ಇನ್ಫೆಕ್ಷನ್, ಈ ರೀತಿಯ ಚರ್ಮದ ಸೋಂಕುಗಳು ಕಾಣಿಸ್ಕೊಳ್ಳುವಂಥದ್ದು. ಹಾಗೇನೆ ನಾಲಿಗೆಯಲ್ಲಿ ಚೇಂಜಸ್ ಆಗುವಂಥದ್ದು, ಗ್ಲಾಸೈಟಿಸ್ ಅಂತ ಏನ್ ಕರಿತೀವಿ, ನಾಲಿಗೆಯಲ್ಲಿರುವಂತಹ ಟೇಸ್ಟ್ ಬಡ್ಸ್ ಕಡಿಮೆ ಆಗಿ ನಾಲಿಗೆ ಸ್ಮೂತ್ ಆಗಿ ಕೆಂಪಗೆ ದಪ್ಪಗೆ ಆಗುವಂಥದ್ದು, ಈ ಗ್ಲಾಸೈಟಿಸ್ ಕೂಡ ನಾವು ಕಬ್ಬಿಣಾಂಶ ಕಡಿಮೆ ಆದ್ರೆ ನೋಡಬಹುದು. ಹಾಗೇನೆ ಇಂದು ಇನ್ನೊಂದು ಸ್ಪೆಸಿಫಿಕ್ ಲಕ್ಷಣ ಈ ಐರನ್ ಕಡಿಮೆ ಆದಾಗ ಕಾಣಿಸ್ಕೊಳ್ಳೋದು ಅಂತಂದ್ರೆ, ಮಣ್ಣು ಐಸ್ ಅಥವಾ ಚಾಕ್ ಪೀಸ್ ತಿನ್ನುವಂಥದ್ದು, ಈ ರೀತಿ ಆಹಾರ ಅಲ್ಲದೆ ಇರುವಂತಹ ವಸ್ತುಗಳನ್ನ ತಿನ್ಬೇಕು ಅಂತ ಅನಿಸುವಂಥದ್ದು. ಎಸ್ಪೆಷಲಿ ಇದು ಕಬ್ಬಿಣಾಂಶ ಕೊರತೆ ಆಗದರಲ್ಲಿ ಸ್ಪೆಷಲ್ ಆಗಿ ಕಾಣುವಂತಹ ಒಂದು ಪರ್ಟಿಕ್ಯುಲರ್ ಲಕ್ಷಣ ಅಂತಾನೆ ಹೇಳ್ಬಹುದು. ಹಾಗಿದ್ರೆ ಈ ಐರನ್ ಅಂಶ, ಕಬ್ಬಿಣಾಂಶ ಕಡಿಮೆ ಆಗಿದೆ ಅಂತಂದ್ರೆ ನೀವು ಮನೆಯಲ್ಲಿಯೇ ಏನ್ ಮಾಡಬಹುದು, ಏನೇನು ಮನೆ ಮದ್ದನ್ನ ತಗೊಂಡು ನೀವು ಕಬ್ಬಿಣಾಂಶವನ್ನ ಜಾಸ್ತಿ ಮಾಡಬಹುದು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಲೆಮನ್ ಹನಿ ಜ್ಯೂಸ್ ನ ತಗೊಳ್ಳುವಂಥದ್ದು. ಈ ಲೆಮನ್ ಹನಿ ಜ್ಯೂಸ್ ಏನ್ ತಗೊಂಡ್ರೆ ಹನಿಯಲ್ಲಿ ಕಬ್ಬಿಣಾಂಶ ಜಾಸ್ತಿ ಇರುತ್ತೆ, ಹಾಗೇನೆ ಲೆಮನ್ ಅಲ್ಲಿ ವಿಟಮಿನ್ ಸಿ ಇರುತ್ತೆ. ಈ ವಿಟಮಿನ್ ಸಿ ಏನಿದೆ ಅದು ನಮ್ಮ ದೇಹದಲ್ಲಿ, ನಮ್ಮ ಹೊಟ್ಟೆಯಲ್ಲಿ ಕಬ್ಬಿಣಾಂಶವನ್ನ ಹೀರಿಕೊಳ್ಳಕ್ಕೆ ಏಡ್ ಮಾಡುತ್ತೆ, ಸಹಾಯಕಾರಿಯಾಗಿದೆ. ಅದಕ್ಕೆ ಇವೆರಡನ್ನು ಜೊತೆಯಲ್ಲಿ ತೆಗೆದುಕೊಂಡಾಗ ನಮ್ಮ ದೇಹದಲ್ಲಿ ಕಬ್ಬಿಣಾಂಶವನ್ನ ಜಾಸ್ತಿ ಮಾಡ್ಕೊಳ್ಬಹುದು. ಇದನ್ನ ನೀವು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಬಹುದು. ಹಾಗೇನೆ ಇನ್ನೊಂದು ಉಪಯುಕ್ತವಾದಂತಹ ಒಂದು ಜ್ಯೂಸ್ ಅಂತಂದ್ರೆ ಬೀಟ್ರೂಟ್ ಜ್ಯೂಸ್. ಬೀಟ್ರೂಟ್ ಜ್ಯೂಸ್ ಅನ್ನ ಪ್ರತಿನಿತ್ಯ ಒಂದು ಗ್ಲಾಸು ಕುಡಿಯೋದ್ರಿಂದ ನಿಮಗೆ ಕಬ್ಬಿಣಾಂಶ ಜಾಸ್ತಿ ಆಗುತ್ತೆ. ಇದನ್ನ ನೀವು ಹಾಗೇನೆ ಕುಡಿಬಹುದು ಅಥವಾ ಅದಕ್ಕೆ ಬೆಲ್ಲವನ್ನ ಸೇರಿಸಿ ಕೂಡ ಕುಡಿಬಹುದು. ಡಯಾಬಿಟೀಸ್ ಇದ್ರೆ ಬರೀ ಬೀಟ್ರೂಟ್ ಜ್ಯೂಸ್ ಕುಡಿಯೋದು ಉತ್ತಮ. ಹಾಗೇನೆ ಇನ್ನೊಂದು ಗ್ರೀನ್ ಜ್ಯೂಸ್ ಥೆರಪಿ, ಇದರಲ್ಲಿ ಸ್ಪೆಷಲ್ ಆಗಿ ಪಾಲಕ್ ಸೊಪ್ಪು ಅಥವಾ ನುಗ್ಗೆ ಸೊಪ್ಪು ಇವೆರಡು ಸೊಪ್ಪನ್ನ ಸೇರಿಸಿ ಮಿಶ್ರಣ ಮಾಡಿ ಜ್ಯೂಸ್ ಮಾಡಿ ಕುಡಿದ್ರು ತೊಂದರೆ ಇಲ್ಲ. ಸಪ್ರೇಟ್ ಆಗಿ ಪಾಲಕ್ ಸೊಪ್ಪಿನ ಜ್ಯೂಸ್ ಒಂದನ್ನೇ ಅಥವಾ ನುಗ್ಗೆ ಸೊಪ್ಪಿನ ಜ್ಯೂಸ್ ಒಂದನ್ನೇ ಕುಡಿದ್ರು ತೊಂದರೆ ಇಲ್ಲ. ಈ ಜ್ಯೂಸ್ನ ಪ್ರತಿನಿತ್ಯ ಕುಡಿಯೋದ್ರಿಂದ ಕೂಡ ನಿಮಗೆ ದೇಹದಲ್ಲಿ ಕಬ್ಬಿಣಾಂಶ ಜಾಸ್ತಿ ಆಗುತ್ತೆ. ಇವೆರಡು ಸೊಪ್ಪುಗಳಲ್ಲಿ ಕಬ್ಬಿಣಾಂಶ ಜಾಸ್ತಿ ಇರೋದ್ರಿಂದ ಈ ಒಂದು ಸಹಾಯ ಈ ಜ್ಯೂಸಿಂದ ಆಗುತ್ತೆ. ಹಾಗೇನೆ ಇನ್ನೊಂದು ಮನೆಯಲ್ಲಿಯೇ ಮಾಡಬಹುದಾದಂತಹ ಒಂದು ಸರಳವಾದ ಮನೆ ಮದ್ದು ಅಂತಂದ್ರೆ ಖರ್ಜೂರ ಮತ್ತೆ ದ್ರಾಕ್ಷಿಯನ್ನ ರಾತ್ರಿ ನೆನೆ ಹಾಕಿ ಬೆಳಗ್ಗೆ ತಿನ್ನುವಂಥದ್ದು. ಒಂದು 5 ಖರ್ಜೂರ 5 ಒಣದ್ರಾಕ್ಷಿಯನ್ನ ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇಲ್ಲ ಏನಾದ್ರೂ ಈ ನೀವು ಲೆಮನ್ ಹನಿ ಜ್ಯೂಸ್ ತಗೊಂಡ್ಮೇಲೆ ಕೂಡ ಇದನ್ನ ತಿನ್ಬಹುದು. ಇದನ್ನ ಆ ನೀರು ನೆನೆಸಿಟ್ಟ ನೀರಿನ ಜೊತೆಗೆ ತಗೊಳ್ಳುವಂಥದ್ದು. ಇದರಿಂದ ಕೂಡ ನಿಮಗೆ ದೇಹದಲ್ಲಿ ಐರನ್ ಅಂಶ ಏನಿದೆ ಅದು ಜಾಸ್ತಿ ಆಗುತ್ತೆ. ಹಾಗೇನೆ ಇನ್ನೊಂದು ಮನೆಯಲ್ಲಿ ಇದು ಮನೆ ಮದ್ದು ಅಂತ ಹೇಳೋಕ್ಕಿಂತ ಒಂದು ಮೆಥಡ್ ಅಂತ ಹೇಳ್ಬೋದು. ಕಾಪರ್ ವೆಸಲ್, ತಾಮ್ರದ ಪಾತ್ರೆಯಲ್ಲಿ ನೀರನ್ನ ಸ್ಟೋರ್ ಮಾಡಿಟ್ಟು ಅದನ್ನ ಕುಡಿಯುವಂಥದ್ದು. ಪ್ರತಿನಿತ್ಯ ನೀವು ನೀರನ್ನ ಏನು ಸೇವಿಸ್ತೀರಾ ಅದನ್ನ ನಾರ್ಮಲ್ ಸ್ಟೀಲ್ ಅಥವಾ ಯಾವುದು ಫಿಲ್ಟರ್ ಇಂದ ನೀವು ಕುಡಿಯೋದಕ್ಕಿಂತ ಕಾಪರ್ ವೆಸಲ್ ಅಲ್ಲಿ ಆ ನೀರನ್ನ ಸ್ಟೋರ್ ಮಾಡಿಟ್ಟು ಕುಡಿಯೋದ್ರಿಂದ ನಿಮಗೆ ದೇಹದಲ್ಲಿ ಕಬ್ಬಿಣಾಂಶ ಜಾಸ್ತಿ ಆಗುತ್ತೆ. ಹಾಗೇನೆ ಇನ್ನೊಂದು ತುಂಬಾ ಉಪಯುಕ್ತವಾದಂತಹ ಒಂದು ಹಣ್ಣು ಅಂತಾನೆ ಹೇಳ್ಬೋದು, ಅದು ದಾಳಿಂಬೆ. ದಾಳಿಂಬೆ ಹಣ್ಣನ್ನ ಡೈರೆಕ್ಟ್ ಆಗಿ ಸೇವಿಸುವಂಥದ್ದು, ಜ್ಯೂಸ್ ಮಾಡಿ ಕುಡಿಯೋದ್ಕಿಂತ ದಾಳಿಂಬೆ ಹಣ್ಣನ್ನ ಹಾಗೆ ಸೇವಿಸುವುದರಿಂದ ನಿಮಗೆ ನಿಮ್ಮ ದೇಹದಲ್ಲಿ ಕಬ್ಬಿಣಾಂಶವನ್ನ ಜಾಸ್ತಿ ಮಾಡ್ಕೊಳ್ಬಹುದು. ಹಾಗೇನೆ ಪಂಪ್ಕಿನ್ ಸೀಡ್ಸ್, ಕುಂಬಳಕಾಯಿಯ ಬೀಜವನ್ನ ನೀವು ತೆಗೆದುಕೊಳ್ಳುವುದರಿಂದ ಕೂಡ ನಿಮ್ಮ ದೇಹದಲ್ಲಿ ಕಬ್ಬಿಣಾಂಶ ಜಾಸ್ತಿ ಆಗುತ್ತೆ. ಹಾಗೇನೆ ನೀವು ಇವಾಗ ನಾನು ಮೇಲೆ ಹೇಳಿರುವಂತಹ ಯಾವುದೇ ಆಹಾರವನ್ನ ಸಲಾಡ್ ರೀತಿಯಲ್ಲಿ ತಗೊಳ್ಬಹುದು, ಆದ್ರೆ ಈ ಸಲಾಡ್ ರೀತಿಯಲ್ಲಿ ತಗೊಳ್ಳುವಾಗ ಅದ್ರ ಮೇಲೆ ನಿಂಬೆ ರಸವನ್ನ ಹಿಂಡಿ ತಗೊಳ್ಳೋದ್ರಿಂದ ಈ ಕಬ್ಬಿಣಾಂಶ ಏನಿದೆ ಅದು ಜಾಸ್ತಿ ನಿಮ್ಮ ದೇಹ ಹೀರಿಕೊಳ್ಳುತ್ತೆ. ಯಾಕಂದ್ರೆ ವಿಟಮಿನ್ ಸಿ ದೇಹದಲ್ಲಿ ಹೊಟ್ಟೆಯಲ್ಲಿ ಕಬ್ಬಿಣಾಂಶವನ್ನ ಹೀರಿಕೊಳ್ಳಕ್ಕೆ ತುಂಬಾ ಹೆಲ್ಪ್ಫುಲ್. ಸೊ ನೀವು ಯಾವುದೇ ಕಬ್ಬಿಣಾಂಶ ಜಾಸ್ತಿ ಇರುವ ಆಹಾರವನ್ನು ತೆಗೆದುಕೊಳ್ಳುವಾಗ ಅದಕ್ಕೆ ವಿಟಮಿನ್ ಸಿ ಇರುವ ಆಹಾರ ಅದ್ರ ಜೊತೆಗೆ ಮಿಶ್ರಣ ಮಾಡಿ ತೆಗೆದುಕೊಳ್ಳೋದ್ರಿಂದ ಕಬ್ಬಿಣಾಂಶ ನಿಮ್ಮ ದೇಹಕ್ಕೆ ಜಾಸ್ತಿ ಆಗಿ ಸಿಗುತ್ತೆ. ನಾನಿವತ್ತು ಹೇಳಿರೋ ಮನೆ ಮದ್ದನ್ನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಧನ್ಯವಾದಗಳು.
1: ಹಲೋ ಫ್ರೆಂಡ್ಸ್, ನಾನಂತೂ ಇವತ್ತು ತುಂಬ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪ್ನಿಯಲ್ಲಿ ಜಾಬ್ ಆಗಿದೆ. ಬನ್ನಿ ಈ ಖುಷಿಗೆ ನಾವೊಂದೊಂದು ಲಾಂಗ್ ಡ್ರೈವ್ ಹೋಗೋಣ.
2: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನನಗೆ ಭಯ ಆಗ್ತಿದೆ.
3: ಅಯ್ಯೋ ಇವಳೊಬ್ಳು ಅಂಜು ಬುರ್ಕಿ.
4: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯ ವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
5: ಜನಹಿತಕ್ಕಾಗಿ ರೇಡಿಯೋ ಸರಂಗ್ 107.8 FM.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
2: ನಾನು ಡಾಕ್ಟರ್ ಗುರುರಾಜ್ ಕರ್ಜಗಿ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.

ಹಾಯ್ ಹಲೋ ನಮಸ್ಕಾರ ಶ್ರೋತೃಗಳೇ, ನೀವು ಆಲಿಸ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ಈಗ ಸಮಯ 3:02. ಕಾರ್ಯಕ್ರಮ ಒಲವಿನ ಹಾಡು. ನಿಮ್ಮ ಜೊತೆ ಮಾತನಾಡ್ತಾ ಇರೋದು ನಾನು ಗಾಯತ್ರಿ. ನಾನಿಲ್ಲಿ ಕರೆ ಮಾಡಿ ನಿಮ್ಮ ನೆಚ್ಚಿನ ಹಾಡನ್ನು ಕೇಳಿ. ನಮ್ಮ ದೂರವಾಣಿ ಸಂಖ್ಯೆ 6364204949. ನೀವು ಆಲಿಸ್ತಾ ಇರೋದು ರೇಡಿಯೋ ಸಾರಂಗ್. ಇದೀಗ ಒಂದು ಕರೆ ಉಂಟು, ನೋಡೋಣ. ಹಲೋ ಹಲೋ ನಮಸ್ತೆ. ಹಲೋ ಹಲೋ ಹಲೋ ನಮಸ್ತೆ. ಯಾರಿದು ಕೇಳ್ತಾ ಇಲ್ಲ? ಹಲೋ ಹಲೋ ಹಲೋ ಹಲೋ, ಯಾರಿದು? ಲತಾ ಅವರು, ಬಂಟ್ವಾಳದಿಂದ. ಏನು ಮಾಡ್ತಿದ್ದೀರಿ ಲತಾ ಅವರು? ಈಗ ಹಾಡು ಕೇಳ್ತಾ ಇದ್ದೀರಿ. ಬಂದದಷ್ಟೇ, ನಿಮ್ಮದೇ ಮೊದಲನೇ ಕರೆ. ಊಟ ಆಯಿತು ನಿಮ್ಮದಾಯ್ತಾ? ಏನಿತ್ತು ವಿಶೇಷ? ಅದೇನು ಹಾಗೆ? ಏನು ಇವತ್ತೇನು ಪದಾರ್ಥ ಪಲ್ಯ ಮಾಡಲಿಲ್ವಾ? ಹೌದಾ? ಮೊಸರು ಮತ್ತು ಉಪ್ಪಿನಕಾಯಿ ಆಗಲಿ, ಒಳ್ಳೆ ಊಟ ಬಿಸಿಲಿಗೆ. ಹೊರಗೆ ಬಿಸಿಲುಂಟಲ್ಲ, ನಮಗೆ ಮಳೆ ಬರುವ ಹಾಗೆ ಲಕ್ಷಣ ಏನು ಇಲ್ಲ, ಹಾಗಾಗಿ ಸಿಡಿಲು ಮಾತ್ರ. ನಿನ್ನೆ ಬಂದಿತ್ತ ಬಂಟ್ವಾಳದಲ್ಲಿ? ನಿನ್ನಿತ್ತ ಮಳೆ? ಒಳಗೆ ಬಂಟ್ವಾಳ ತಾಲೂಕಿನ ಒಳಗೆ ಯಾವುದೋ ಒಂದು ಗ್ರಾಮ, ನಾವೂರು. ನಾವೂರು ಚಂದದ ಹೆಸರು. ಹೇಳಿ ಲತಾ ಅವರೇ, ಯಾವ ಹಾಡು ಕೇಳುತ್ತು? ಹಾಂ, ರಾಮಚಾರಿ ಹಾಡು. ಯಾರಿದ್ರು ಆ ಫಿಲ್ಮಲ್ಲಿ? ಆಯ್ತಾಯ್ತು, ಕೇಳಿಸುವ ನಿಮ್ಮ ಹಾಡನ್ನ ಕೇಳಿಸುವ ನಿಮ್ಮ ಹಾಡನ್ನು. ನಮಸ್ತೆ ನಮಸ್ತೆ ನಮಸ್ತೆ. ಓಕೆ, ಕರೆ ಮಾಡಿದ್ದಕ್ಕೆ. ಕೇಳುಗರೆ, ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನು ಕೇಳಬಹುದು. ಕರೆ ಮಾಡಿ 6364204949. ಇದೀಗ ಮತ್ತೊಂದು ಕರೆ ಉಂಟು, ನೋಡೋಣ. ಹಲೋ ನಮಸ್ತೆ. ನಮಸ್ತೆ, ಏರೊಂದು? ಹಲೋ ಕೇನುಡೇ, ಏನು ಪಾತ್ಯರ್ನ? ಕೇನುಡೇ ಸಂಕಪ್ಪಣ್ಣ, ಕೇನುಡೇ ಸಂಕಪ್ಪಣ್ಣ ಇರೇ ಕೇನು ಜಾನ್. ಹಲೋ ಸಂಕಪ್ಪಣ್ಣ ಕರೆ ಮಾಡಿದ್ದಾರೆ ನನ್ನ ಮಾತು. ಹಲೋ ಸಂಕಪ್ಪಣ್ಣ ಕರೆ ಮಾಡಿದ್ದಾರೆ ನನ್ನ ಮಾತು ಅವರಿಗೆ ಕೇಳ್ತಾ ಇಲ್ಲ. ಎಂತ ಮಾಡೋದು ನಮ್ಮದು ಇವತ್ತು, ಏನೋ ಮಾತಾಡುವ ಮಾತಾಡುವ ನೋಡೋಣ. ಇನ್ನು ಇನ್ನೊಂದು ಕರೆ ಬಂತು. ಹಲೋ ನಮಸ್ತೆ. ಹಲೋ ನಮಸ್ತೆ, ಕೇಳ್ತಾ ಉಂಟಾ ಸರ್? ನಮಸ್ತೆ ರೀ, ಯಾರಿದು ಮಾತಾಡೋದು? ಕೇಳ್ತಾ ಇಲ್ಲ, ಇವರಿಗೂ ಕೇಳ್ತಾ ಇಲ್ಲ. ನಮಸ್ತೆ ಸರ್, ನಿಮಗೆ ನನ್ನ ಮಾತು ಕೇಳ್ತಾ ಉಂಟಾ? ಕೇಳ್ತಾ ಇಲ್ಲ, ಇವರಿಗೂ ಕೇಳ್ತಾ ಇಲ್ಲ. ಕೇಳುಗರೆ, ನೀವು ಆಲಿಸ್ತಾ ಇರೋದು ರೇಡಿಯೋ ಸಾರಂಗ 107.8 FM, ಕಾರ್ಯಕ್ರಮ ಒಲವಿನ ಹಾಡು. ಒಲವಿನ ಹಾಡು ಕೇಳಿಕೊಂಡು ನಮಗೆ, ಆದರೆ ನನ್ನ ಮಾತು ಯಾರಿಗೂ ಕೇಳಿಸ್ತಾ ಇಲ್ಲ. ಹೀಗೆ ಕರೆ ಮಾಡ್ತಾ ಇರಿ, ನೋಡೋಣ ಯಾರಿಗೆ ಮೊದಲು ಕರೆ ಮಾಡಿದವರಿಗೆ ಕೇಳಿಸ್ತು ನನ್ನ ಮಾತು. ಈಗ ಇನ್ನೊಂದು ಕರೆ ಉಂಟು, ನೋಡೋಣ ಇವರಿಗೆ ಕೇಳ್ತಾ ಏನು ಕತೆ ಅಂತ ನೋಡೋಣ. ಹಲೋ ನಮಸ್ತೆ. ನಮಸ್ತೆ ಸಂಕಪ್ಪಣ್ಣ, ಕೇನುಡೇ ಅನ್ನ ಪಾತ್ರ ಒನ್ ವೇ ಆತನೇ ಅವು ಹೆಂಚೆ ಗೊತ್ತಾಯ್ ನೀರೀಗ. ಇತ್ತಕೇನುಡೆ ಹಲೋ ದೇ ಎಂಕ್ಲೆ ಕೊಂಚ ಪೊಸತ್ತು ಕಂದಿ ನಾವೇ ಇನ್ಸ್ಟ್ರೂಮೆಂಟ್ ಐ ಹಲೋ ಆಯ್ತ ಪ್ರಯೋಗಡಲ್ಲ ಅವ್ರಿಗೆ ಕೇಳೋದಿಲ್ಲ, ನನ್ನ ಮಾತು ಕೇಳ್ತಾ ಇಲ್ಲ. ಆದರೂ ನಾವು ಮಾತಾಡ್ತಾ ಇರುವ, ನಾವು ಇವತ್ತು ಕಾರ್ಯಕ್ರಮದಲ್ಲಿ ಒಲವಿನ ಹಾಡನ್ನು ಕೇಳ್ತಾ ಇದ್ದೇವೆ. ಇದೀಗ ಲತಾ ಅವರು ಬಂಟ್ವಾಳದಿಂದ ಕರೆ ಮಾಡಿ ರಾಮಾಚಾರಿ ಚಿತ್ರದ ಒಂದು ಹಾಡನ್ನು ಕೇಳಿದರು. ಇದೀಗ ಇನ್ನೊಂದು ಕರೆ ಉಂಟು, ಯಾರ್ದು ಅಂತ ಹೇಳಿದ್ರೆ ಕುಸುಮಾಕರ ಶೆಟ್ಟಿಯವರು ಕರೆ ಮಾಡಿದ್ದಾರೆ. ನಿಮ್ಮ ಕರೆ ನಮಗೆ ಬರ್ತಾ ಉಂಟು, ಆದರೆ ನಿಮ್ಮ ಜೊತೆ ಮಾತನಾಡುವಾಗ ನಿಮಗೆ ನನ್ನ ಮಾತುಗಳು ಕೇಳಿಸ್ತಾ ಇಲ್ಲ. ನೋಡೋಣ ಇದೀಗ ಕುಸುಮಾಕರ ಶೆಟ್ಟಿಯವರಿಗೆ ನನ್ನ ಮಾತು ಕೇಳ್ತಾ ಉಂಟ ಏನು ಕತೆ ಅಂತೇಳಿ. ಹಲೋ ನಮಸ್ತೆ. ನಮಸ್ತೆ ನಮಸ್ತೆ, ಕೇನು ಜೆ ಇರೆಗ್ಲಾ? ನೀವು ಕೇಳ್ತಾ ಇದ್ದೀರಿ ಬಟ್ ನನಗೆ ನನ್ನ ಮಾತು ಅವ್ರಿಗೆ ಕೇಳ್ತಾ. ಹಾ ನೀವು ಹೇಳಿ ಹೇಳಿ, ಅದೊಳ್ಳೆ ಕತೆ. ಈಗ ಕೇಳ್ತದಾ ಕುಸುಮಾಕರ ಶೆಟ್ಟರಿಗೆ? ಈಗ ಕೇಳ್ತದೆ ನೋಡಿ, ನಿಮಗಿಂತ 3 ಜನ ಮುಂಚೆ ಕಾಲ್ ಮಾಡಿದ್ರು ಬಟ್ ಯಾರಿಗೂ ನನ್ನ ಮಾತು ಕೇಳಿಸ್ತಾ ಇರಲಿಲ್ಲ. ಕುಸುಮಾಕರ ಶೆಟ್ಟರಿಗೆ ಕೇಳ್ತಾ ಉಂಟು.
ಮತ್ತೆ ನೀವು ಅದೃಷ್ಟವಂತರು ಅಂತ ಹೇಳಿ ಹೇಳ್ಬೋದು ನೋಡೋಣ. ನೀವು ಒಂದು ಟ್ರೈ ಮಾಡಿದ್ದು ನೋಡೋಣ. ಯಾವ ಹಾಡು ನೀವು ಟ್ರೈ ಮಾಡಿದಕ್ಕೆ ಇವತ್ತು ಯಾವ ಹಾಡು ಕೇಳುವಾ? ಹೇಳಿ. ವಾ ಫಿಲ್ಮದೇ ಟೌನ್ ಡೊಂಜಿ ಊರು ಅತ್ತಿ ಒಲ್ತು ಪುರ ಪದ್ಯ ನಾಡಂ ಬರ್ಪರ್ ತೂಕ ತೂಕ ಯಾನ್ ಕೇಂದ್ರಜಿ ತೂಕ ಆಂಡಲ ಏನಿ ಅಂದೆ ಆಂಡಲ ಈರೆ ಗಾತ್ರ ಒಂಚಿ ನಾಡ್ದು ಕೊರ್ಕವಿನ ಆವು ಕುಸುಮಾಕರಣ್ಣ. ಧನ್ಯವಾದಗಳು ಧನ್ಯವಾದಗಳು. ನಮಸ್ತೆ ನಮಸ್ತೆ. ಓಕೆ ಶ್ರೋತೃಗಳು, ಇದೀಗ ಕುಸುಮಾಕರಣ್ಣ ಅವರು ಕರೆ ಮಾಡಿದಾಗ ಅವರಿಗೆ ನನ್ನ ಕರೆ ಸಿಕ್ಕಿತ್ತು. ಅವರೊಂದು ಹಾಡನ್ನು ಕೇಳಿದರು. ಅದಕ್ಕಿಂತ ಮೊದಲು ನಾವೀಗ ಒಂದು ಹಾಡನ್ನು ಕೇಳ್ತಾ ಬರುವ. ನೀವು ಆಲಿಸ್ತಾ ಇರೋದು ರೇಡಿಯೋ ಸಾರಂಗ್ ಕಾರ್ಯಕ್ರಮ ಒಲವಿನ ಹಾಡು. ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನು ಕೇಳಬಹುದು.

ಕೇಳುಗರೆ, ನೀವು ಆಲಿಸ್ತಾ ಇರೋದು ರೇಡಿಯೋ ಸಾರಂಗ್ ಕಾರ್ಯಕ್ರಮ ಒಲವಿನ ಹಾಡು. ಇದೀಗ ಒಂದು ಕರೆ ಉಂಟು, ಕರೆಗಟ್ಟಾಯಿತು, ನೋಡೋಣ. ಕೇಳ್ತಾ ಇರಿ ರೇಡಿಯೋ ಸಾರಂಗ್, ನಿಮ್ಮ ಒಲವಿನ ಹಾಡನ್ನು ಈ ಕಾರ್ಯಕ್ರಮದಲ್ಲಿ ಕೇಳಬಹುದು. ಹಲೋ, ನಮಸ್ತೆ. ನಮಸ್ತೆ, ಯಾರಿದು? ನಮಸ್ಕಾರ ರೀ, ಯಾರಿದು? ಕೇಳ್ತಾ ಉಂಟ ನನ್ನ ಮಾತು? ವಿಜಯಪುರದ ಭರತ್ ಕುಮಾರ್ ಅವರು. ನಿಮ್ಮ ಹೆಸರನ್ನು ನಾವು ಯಾವತ್ತೂ ಕೇಳ್ತೇವೆ, ವಿಜಯಪುರದ ಭರತ್ ಕುಮಾರ್ ಅಂತೇಳಿ, ಆದರೂ ನಿಮ್ಮ ಹತ್ರ ಮಾತಾಡಿದ್ದು ಭಾರಿ ಕಮ್ಮಿ. ಅಲ್ವಾ? ಹಾಂ, ಭರತ್ ಕುಮಾರ್ ಅವ್ರಿಗೆ ಇವತ್ತು ಯಾವ ಹಾಡು ಕೇಳಿಸೋಣ? ಅದರಲ್ಲಿ ಸಿರಿವಂತನಾದರೂ ಆ ಹಾಡಾ? ಏನ್ ಸ್ಪೆಷಲ್ ಆ ಹಾಡಲ್ಲಿ? ಕನ್ನಡದ ಹಾಡು ಅಲ್ವೇ? ಭರತ್ ಅವರಿಗೆ ತುಂಬ ಜನ ನಮ್ಮ ಫ್ರೆಂಡ್ಸ್ ಇದ್ದಾರಂತ ರೇಡಿಯೋ ಕೇಳುಗರಲ್ವೇ, ತುಂಬ ಜನರ ಬಾಯಲ್ಲಿ ನಿಮ್ಮ ಹೆಸರನ್ನ ಕೇಳಿದ್ದೇನೆ ನಾನು. ಅಲ್ವೇ, ಆಯ್ತು, ಕೇಳಿಸುವ ನಿಮ್ಮ ಹಾಡನ್ನ. ಧನ್ಯವಾದ. ಅಲ್ವೇ, ಎಷ್ಟೊಳ್ಳೆ ಮಾತು. ನಿಮ್ಗೆ ಪ್ರತಿ ಊರಲ್ಲಿ ಒಂದೊಂದು ಫ್ರೆಂಡ್ಸ್ ಇದ್ದಾರೆ ಅಂತೇಳಿ. ಆಯ್ತು ಹಾಗಿದ್ರೆ ಅಲ್ವೇ, ಕೇಳಿಸುವ ನಿಮ್ಮ ಹಾಡನ. ನಮಸ್ತೆ ನಮಸ್ತೆ ನಮಸ್ತೆ. ಓಕೆ, ನಮಸ್ತೆ ಶ್ರೋತೃಗಳು. ಇದೀಗ ವಿಜಯಪುರದ ಭರತ್ ಕುಮಾರ್ ಅವರು ಕರೆ ಮಾಡಿ ಸಂಗಮ ಚಿತ್ರದ ಸಿರಿವಂತನಾದರು ಅನ್ನುವಂಥ ಹಾಡನ್ನು ಕೇಳಿದ್ರು. ಇನ್ನೊಂದು ಕರೆ ಉಂಟು, ನೋಡೋಣ. ನಮಸ್ತೆ. ಹಲೋ, ನಮಸ್ತೆ. ಸಿ ಟಿ ಚಂದ್ರಶೇಖರ್ ಅವರಿಗೆ. ನನ್ನ ಹತ್ರ ಕೇಳಿದ್ರ? ಕೇಳಿಸ್ಲಿಲ್ವ ಅದನ್ನು ನಿಮಗೆ? ಯಾವ್ದು ಹೇಳಿ, ಯಾವ ಹಾಡು? ಉಡುಗೊರೆ ಫಿಲ್ಮಿನ ಹಾಡಾ? ಯಾವ ಹಾಡು ಹೇಳಿ? ತೆಗ್ದಿಟ್ಟಿದ್ದೆ ಆ ಹಾಡನ್ನ, ನನ್ನ ಹೃದಯ ಮಂದಿರ ದೇವರೇ ಅನ್ನುವಂತ ಹಾಡನ್ನ. ಆದ್ರೆ ಸಮಯ ಆಗೋಯ್ತಲ್ಲ. ಉಂಟುಂಟು ಹಾಡುಂಟು, ಆದ್ರೆ ಸಮಯ ಆಗೋಯ್ತಲ್ಲ, ಹಾಗೆ ಕೊಡ್ಲಿಕ್ಕೆ ಆಗ್ಲಿಲ್ಲ. ಆಯ್ತಾಯ್ತು, ಕೇಳಿಸುವ. ನಮಸ್ತೆ ನಮಸ್ತೆ ನಮಸ್ತೆ ನಮಸ್ತೆ. ಓಕೆ ನಮಸ್ತೆ. ಹಾ, ಸರಿ. ಸಿ ಟಿ ಚಂದ್ರಶೇಖರ್ ಅವರು ಅತ್ತಿ ಚೌಡೇನಹಳ್ಳಿಯಿಂದ, ಉಡುಗೊರೆ ಚಿತ್ರದ ಬಿ ವಸಂತ ಅಂತೇಳಿ ನೀವೇ ಹೇಳಿಬಿಟ್ರಲ್ಲ. ಬಿ ವಸಂತ್. ಆಯ್ತಾಯ್ತು, ಸರಿ ಹೇಳು. ಸರಿ ಸರಿ, ನಮಸ್ತೆ ನಮಸ್ತೆ. ಸರಿ ಸರಿ ಸರಿ, ಓಕೆ. ಹಾಂ, ಸರಿ ಸರಿ. ಹಾಂ, ಧನ್ಯವಾದ. ಹಾಂ, ಧನ್ಯವಾದಗಳು. ಶ್ರೋತೃಗಳೇ, ನೀವು ಆಲಿಸ್ತಾ ಇರೋದು ರೇಡಿಯೋ ಸಾರಂಗ್. ಇದೀಗ ಯಾರ ಹಾಡನ್ನು ನಾವು ಕೇಳಿಸ್ಬೇಕು? ಕುಸುಮಾಕರ ಶೆಟ್ಟಿಯವರು ಕೊಟ್ಟಾರದಿಂದ ಕರೆ ಮಾಡಿ, ಯಾವುದು ಟೌನ್ ಉಡೊಂಜಿ ಇಲ್ಲ ಅಂತ ಹೇಳುವಂಥ ಒಂದು ತುಳು ಹಾಡನ್ನು ಕೇಳಿದರು. ಬನ್ನಿ, ಆ ಹಾಡನ್ನು ಕೇಳ್ತಾ ಬರುವ. ಇದೀಗ ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್. ಕರೆ ಮಾಡಿ ನಿಮ್ಮ ನೆಚ್ಚಿನ ಹಾಡನ್ನು ಕೇಳಿ. 6364240949.

0: ಕೇಳುಗರೆ, ನೀವು ಆಲಿಸ್ತಾ ಇರೋದು ರೇಡಿಯೋ ಸಾರಂಗ್ ಕಾರ್ಯಕ್ರಮ ಒಲವಿನ ಹಾಡು. ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನು ಕೇಳಬಹುದು. ಕರೆ ಮಾಡಿ, ಇದೀಗ ಒಂದು ಕರೆ ಉಂಟು, ನೋಡೋಣ. ಹಲೋ, ನಮಸ್ತೆ. ನಮಸ್ತೆ, ಯಾರಿದು ಹೊಸ ಸ್ವರ? ಶಾಲಿನಿ. ಎಲ್ಲಿಂದ? ಮಂಗಳದೇವಿ.
1: ಹಲೋ
0: ಶಾಲಿನಿ ಅವರು, ಎಲ್ಲಿಂದ ಮಾತಾಡೋದು ಶಾಲಿನಿ? ಮಂಗಳದೇವಿಯ ಶಾಲಿನಿ ಅವರು ಕರೆ ಮಾಡಿದ್ದಾರೆ. ಶಾಲಿನಿ ಅವ್ರದ್ದು ಊಟ ಆಯ್ತಾ?
1: ಮೇಡಮ್,
0: ಎಂತ ನೀವು ನನ್ನ ಹತ್ರ ಮಾತಾಡಿ ಆಚೆ ಎಲ್ಲ ನೋಡುದ? ಹೇಳಿ. ಕೇಳುದಿಲ್ವಾ ನನ್ನ ಮಾತು? ಕೇಳುದಿಲ್ವಾ?
1: ಹಲೋ.
0: ಹಾ, ಕೇಳುದಿಲ್ವಾ ಶಾಲಿನಿ? ಈಗ ಹಲೋ ಶಾಲಿನಿ ಕೇಳ್ತದೆ ಈಗ? ಈಗ ನಾವು ಏನೋ ಅಲ್ಲಿ ಮಾತಾಡ್ತಾ ಏನೆಲ್ಲ ಮಾಡ್ತಾ ಇದ್ದೇವೆ ಇಲ್ಲಿ, ಸೊ ಹಾಗಾಗಿ ನಿಮ್ಗೆ ಕೇಳುದಿಲ್ಲ. ಹೌದೌದೌದು. ಶಾಲಿನಿ ಯಾವ ಹಾಡು ಕೇಳುವತ್ತು ನಾವು?
1: ಹ್ಮ್,
0: ನಿಮ್ಮ ಮಗಳದ್ದು ಹೆಸರು ಹೇಳಿಯಂತೆ. ಯಶಸ್ವಿನಿ. ಶಾಲೆಗೆ ಹೋಗಿದ್ದಾಳ? ಯಾವ ಕ್ಲಾಸಲ್ಲಿದ್ದಾರೆ? ಡಿಗ್ರಿ ಯಾವುದು? ಬಿ ಕಾಮ, ಬಿ ಎಸ್ ಸಿ, ಬಿ ಬಿ ಎಮ್, ಬಿ ಕಾಮ್? ಯಾವ ಕಾಲೇಜು? ಯಶಸ್ವಿನಿ ಪದವ್ ಕಾಲೇಜಲ್ಲಿ ಯಶಸ್ವಿನಿ ಕಲಿತಾ ಇದ್ದಾಳೆ. ಅವಳು ಇವತ್ತು ಬರ್ತ್ರಿ. ಎಷ್ಟನೇ ತಾರೀಕು ಇವತ್ತು? June 2 ಅಲ್ವಾ? ಯಶಸ್ವಿನಿಗೆ ಯಶಸ್ಸಾಗ್ಲಿ ಅಂತ ಹೇಳಿ ಕೋರಿ ಯಾವ ಹಾಡನ್ನ ಕೇಳ್ತಾ ಇದ್ದೀರಿ ಇವತ್ತು? ನೀವು ಹೇಳಿ ಅಂತೆ ಚಂದದೊಂದು. ಶಾಲಿನಿ, ನಿಮಗೆ ನೆನಪಾಗುದಿಲ್ಲ. ಆಯ್ತು, ನಾನು ಯಶಸ್ವಿನಿಗೆ ಶುಭವನ್ನ ಕೋರಿ ಒಂದು ಚಂದದ ಹಾಡನ್ನು ಹಾಕುವ, ಆಯ್ತಾ? ನಮಸ್ತೆ. ನಮಸ್ತೆ, ಕರೆ ಮಾಡಿದ್ದಕ್ಕಾಗಿ. ಓಕೆ ಓಕೆ. ಕೇಳುಗರೆ, ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನು ಕೇಳಬಹುದು. ಇದೀಗ ಶಾಲಿನಿ ಅವರು ಮಂಗಳಾದೇವಿಯಿಂದ ಕರೆ ಮಾಡಿ ಅವರ ಮಗಳ ಹುಟ್ಟುಹಬ್ಬ ಅಂತ ಇವತ್ತು, ಅದಕ್ಕೆ ಶುಭ ಕೋರುವಂಥ ಒಂದು ಹಾಡನ್ನು ಕೇಳಿದ್ರು. ನೀವು ಕೂಡ ಕೇಳಿ. ಇದೀಗ ಯಾವ ಹಾಡನ್ನು ಕೇಳೋದು ಅಂತ ಹೇಳಿದರೆ ನಾವು, ಅದಕ್ಕಿಂತ ಮೊದಲೊಂದು ಕರೆ ಉಂಟು, ನೋಡೋಣ. ನಮಸ್ತೆ. ಹಲೋ ಹಲೋ ನಮಸ್ತೆ ಹಲೋ ಹಲೋ ನಮಸ್ತೆ ನಮಸ್ತೆ, ಯಾರಿದು? ಕೇಳ್ತಾ ಉಂಟ ನನ್ನ ಧ್ವನಿ? ಇಮಾಮ್ ಸಾಬ್ ಅವರು ಎಲ್ಲಿಂದ, ಯಾವ ಊರು? ಬಸವನ ಬಾಗೇವಾಡಿ.

0: ಕೇಳುಗರೆ, ನೀವು ಇದೀಗ ಆಲಿಸಿದ್ದು ವಿಜಯಪುರದ ಭರತ್ ಕುಮಾರ್ ಅವರು ಕೇಳಿದಂತಹ ಸಂಗಮ ಚಿತ್ರದ ಹಾಡನ್ನ. ಅದಕ್ಕಿಂತ ಮೊದಲು ನಾವು ಆಲಿಸಿದ್ದು ಸಿ ಟಿ ಚಂದ್ರಶೇಖರ್ ಅವರು ಕೇಳಿದಂತಹ ಉಡುಗೊರೆ ಚಿತ್ರದ ಹಾಡನ್ನ. ಬಿ ವಸಂತ ಅವರು ಆ ಹಾಡನ್ನ ಹಾಡಿದ್ರು ಅಂತೇಳಿ ಹೇಳಿದ್ರು. ಆದರೆ ನಮಗೆ ಸಿಕ್ಕಿರುವಂತಹ ಇಲ್ಲಿ ಮಾಹಿತಿಯ ಪ್ರಕಾರ ವಾಣಿ ಜಯರಾಮ್ ಅಂತ ಇದೆ. ಹಾಗಾಗಿ ವಾಣಿ ಜಯರಾಮ್ ಹಾಡಿದ್ದು ಅಥವಾ ಬಿ ವಸಂತ ಹಾಡಿದ್ದು ಅನ್ನೋದೊಂದು ಅನುಮಾನ ಇದೆ. ಬನ್ನಿ, ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನು ಕೇಳಬಹುದು. ಕರೆ ಮಾಡಿ 6364240949. ಇದೀಗ ಮತ್ತೊಂದು ಕರೆ ಉಂಟು, ನೋಡೋಣ. ನಮಸ್ತೆ, ಹಲೋ ಹಲೋ ಹಲೋ, ನಮಸ್ತೆ ನಮಸ್ತೆ. ಸಂಕಪಣ್ಣ ಕೇಳ್ತಾ ಉಂಟಾ? ಹಲೋ
1: ಹಲೋ,
0: ಕೇಳ್ತಾ ಉಂಟಾ? ನಮಸ್ತೆ
1: ನಮಸ್ತೆ ಮೇಡಮ್.
0: ಇತ್ತಕ್ಕೆ ಏನೋಡಿ ರೀ ಗೆಂಕುಲ್ ಪಾತೀರ್ನ ಇತ್ತಕ್ಕೆ ಏನೋಡಿ. ಸರಿ ಸರಿ, ನಾವು ಮಗ್ಗಿದೆ ಬನ್ನಿ. ಪದ್ಯ ಕೇಂದ್ರಕ್ಕೆ ಮಗ್ಗಿದ ಅಗತ್ಯದ ಅದುಂಟು.
1: ಹಲೋ
0: ಕೇನುಡೆ.
1: ನಂದೇ
0: ಸಂಕಪಣ್ಣ ದಾದನ ಒಂಜಿ ಎಂಕಲ್ಲ ಮುಲ್ಪ ಪುರ ದಾದನ ಒಂಜಿ ಪುರ ಕೆಲಸ ಆವೊಂದುಂಡು ಲೈ ಪಾತಿರೊಂತಿ ಲೆಕ್ಕನೆ. ಹಾಂ ಅಂಚ ಇಜ್ಜಿ ಕೆಲವರೇತಿ ಗೊತ್ತಾಂಡ್ ಗೊತ್ತಾಂಡ್ ಹಾಸನದ ಸಂಕಪಣ್ಣೆ. ಸಂಕಪಣ್ಣೆ ನೀವು ಓ ಪದಕ್ಕೆ ಏನ್ಗ ನಮ್ಮ ಗೋಪಾಲಕೃಷ್ಣ ಅಡಿಗ ಮೇರ್ನ ಪದ ತೂತರ ಫಿಲ್ಮ್ ರಮೇಶ್ ಬೊಕ್ಕ ಮೇರ್ಪುರ ಹೇಮಾಪುರ ರೈಟ್ ಇತ್ತೆ. ನೂರು ಜನ್ಮಕ್ಕೂ ಭಾರಿ ಎಡ್ ಅಂತ. ಯಾವ ಮೋಹನ. ಸರಿ ಸರಿ, ನಮಸ್ತೆ ನಮಸ್ತೆ. ಶ್ರೋತೃಗಳೇ, ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನು ಕೇಳಬಹುದು. ಕರೆ ಮಾಡಿ ಅಂತ ಹೇಳಿದರೆ ಮತ್ತೊಂದು ವಿಷಯ ಹೇಳಲಿಕ್ಕಿತ್ತು ಶ್ರೋತೃಗಳೇ. ಏನು ಅಂತ ಹೇಳಿದರೆ, ಈ ವಾರದಲ್ಲಿ ಅಂಥೇಳಿದರೆ ಜೂನ್ 5 ನಾವು ವಿಶ್ವ ಪರಿಸರ ದಿನ ಅಂಥೇಳಿ ಆಚರಣೆ ಮಾಡ್ತೇವೆ. ಆದರೆ ನಾವು ನಾಳೆ ಕೊನೆಯ ದಿನ ನಾವು ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇರೋದು. ಹಾಗಾಗಿ ನಾಳೆ ಕರೆ ಮಾಡುವಾಗ ನೀವು ಪರಿಸರಕ್ಕೆ ಸಂಬಂಧಿಸಿದ ಒಂದಷ್ಟು ಹಾಡುಗಳನ್ನು ಕೇಳಿ ಅಂಥೇಳಿ ನಾನು ಕೋರ್ತಾ ಇದ್ದೇನೆ. ಇದೀಗ ಮತ್ತೊಂದು ಕರೆ ಉಂಟು, ನೋಡೋಣ. ನಮಸ್ತೆ ಹಲೋ
1: ಹಲೋ
0: ಹಲೋ ನಮಸ್ತೆ
1: ನಮಸ್ತೆ.
0: ಸತೀಶ್ ಕೇಳ್ತಾ ಉಂಟಾ? ಕೇಳ್ತಾ ಉಂಟಲ್ಲ. ಓಕೆ ಹೇಳಿ ಸತೀಶ್, ಯಾವ ಹಾಡು ಇವತ್ತು?
1: ನನಗೆ ನಿನಗಾಗಿ ಚಿತ್ರದಿಂದ.
0: ನಿನಗಾಗಿ? ಅದರಲ್ಲಿ
1: ಸಾಗರವಾಗಿ ಸಾಗರ ಕೊರಗಿ ಮೇಘಗಳಾಗಿ ಮೇಘಗಳೆಲ್ಲ ರಾಘವ್ ಕೂಗಿ ರಾಘವ್ ಕೊರಗಿ ಮಳೆ ಹನಿಯಾಗಿ ಹನಿ ಹನಿ ಎಲ್ಲ ಭೂಮಿಯ ಕಾಕಿ ಕಾಕಿತ ಹನಿಗಳು ಚಿತಪಟ ಕೂಗಿ ಚಿತಪಟ ಸತ್ತಗೆ ಉತ್ತರವಾಗಿ ರಸಗಳವರಲ್ಲಿ ಚೈತ್ರಗಳಾಗಿ.
0: ಓ ನವಿಲೆ ಬಿಟ್ರೆ ಎಲ್ಲ.
1: ಹೌದೌದು,
0: ಎಲ್ಲ ನಿನಗಾಗಿ ಅಂತ ಹೇಳಿ ಕೇಳಿಸುವ ಹಾಡನ್ನು ಕೇಳಿಸುವ. ನಮಸ್ತೆ ನಮಸ್ತೆ. ಓಕೆ ನಮಸ್ತೆ ನಮಸ್ತೆ. ಕೇಳುಗರೆ, ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನು ಕೇಳಬಹುದು. ಕರೆ ಮಾಡಿ ಇದೀಗ ನಾವು ಆಲಿಸ್ತಾ ಇರೋ ಗೀತೆ ಯಾವುದು ಅಂತ ಹೇಳಿದರೆ, ಶಾಲಿನಿಯವರು ಅಶೋಕ್ ಮಂಗಳಾದೇವಿಯಿಂದ ಕರೆ ಮಾಡಿ ಯಶಸ್ವಿನಿ ಅಂತ ಅವರ ಮಗಳ ಹೆಸರು. ಯಶಸ್ವಿನಿಗೆ ಶುಭವನ್ನು ಕೋರಿ ಅವಳ ಜನ್ಮದಿನಾಂಕ ಅಂತ ಹೇಳಿ ಇವತ್ತು, ಅದಕ್ಕಾಗಿ ಒಂದು ಹಾಡನ್ನು ಕೇಳಿಸಿ ಅಂತೇಳಿ ಹೇಳಿದರು. ಇದೀಗ ನಾವು ಶಾಲಿನಿ ಮತ್ತು ಅವರ ಮಗಳಿಗಾಗಿ ಈಗ ಒಂದು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಅನ್ನುವಂಥ ಹಾಡನ್ನು ಕೇಳ್ತಾ ಇದ್ದೇವೆ. ಬನ್ನಿ ನೀವು ಕೂಡ ಈ ಹಾಡನ್ನು ಕೇಳ್ತಾ ಬನ್ನಿ.

0: ಕೇಳುಗರೆ, ನೀವು ಆಲಿಸ್ತಾ ಇರೋದು ರೇಡಿಯೋ ಸಾರಂಗ್. ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳ್ತಾ ಬಂದರೆ ಇದೀಗ ಒಂದು ನಿಮಗೆ ಏನು ಅಂತ ಹೇಳಿದ್ರೆ ಸಂದೇಶ ಅಂತೇಳಿ ಹೇಳ್ಬೋದು. ನಾಳೆಯ ಕಾರ್ಯಕ್ರಮದಲ್ಲಿ ನಾವು ಪರಿಸರಕ್ಕೆ ಸಂಬಂಧಿಸಿದ ಒಂದಷ್ಟು ಹಾಡುಗಳನ್ನು ಕೇಳೋಣ. ಯಾಕೆ ಅಂತ ಹೇಳಿದರೆ ಜೂನ್ 5 ನಾವು ಪರಿಸರ ದಿನ ಅಂತೇಳಿ ಆಚರಣೆ ಮಾಡ್ತೇವೆ. ಆ ನಿಟ್ಟಿನಲ್ಲಿ ನೀವು ನಾಳೆಯ ಕಾರ್ಯಕ್ರಮದಲ್ಲಿ ಒಂದೆರಡು ಗೀತೆಗಳನ್ನು ಕೇಳಬಹುದು. ಲಭ್ಯವಿದ್ದ ಒಂದು ಹಾಡನ್ನು, ನಿಮ್ಮ ಇಷ್ಟದ ಹಾಡನ್ನು ಕೇಳಿಸ್ತೇನೆ. ಇದೀಗ ಒಂದು ಕರೆ ಉಂಟು, ನೋಡೋಣ. ನಮಸ್ತೆ, ಹಲೋ. ನಮಸ್ತೆ, ಹಲೋ, ಹಲೋ. ಕರೆ ಕಡಿತ ಆಗಿದೆ. ಹಲೋ ಕೇಳುಗರೆ, ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನು ಕೇಳಬಹುದು. ಇದೀಗ ಒಂದು 12 ಉಂಟು. ನನ್ನಲ್ಲಿ 2 ಹಾಡುಗಳು ಬಾಕಿ ಇದ್ದಾವೆ. ಸಂಕಪ್ಪಣ್ಣ ಒಂದು ಹಾಡನ್ನು ಕೇಳಿದರು, ಅಮೇರಿಕಾ ಅಮೇರಿಕಾ ಚಿತ್ರದಿಂದ. ಅದೇ ರೀತಿ ಇನ್ನೊಂದು ಹಾಡನ್ನು ಯಾರು ಕೇಳಿದ್ದು, ಸತೀಶ್ ಅವರು ಕೈಯಾರಿಂದ ಕೇಳಿದ್ದು. ಹಲೋ, ನಮಸ್ತೆ. ಹಲೋ,
1: ಹಲೋ,
0: ನಮಸ್ತೆ. ಕೇಳ್ತಾ ಉಂಟಾ ನಿಮ್ಗೆ ನನ್ನ ಧ್ವನಿ? ಕೇಳ್ತಾ ಉಂಟಾ? ಹಲೋ,
1: ಹಲೋ,
0: ಹಲೋ,
1: ಹರೇ ಕೃಷ್ಣ.
0: ಹಲೋ, ಕೇಳ್ತಾ ಉಂಟಾ ಸರ್ ನನ್ನ ಧ್ವನಿ? ಕೇಳ್ತಾ ಉಂಟಾ? ಕೇಳ್ತಾ ಉಂಟು. ರಾಧೆ ರಾಧೆ, ಹೇಳಿ ಸರ್, ಹೇಳಿ.
2: ಮಾತಾಜಿ, ನಾನು ಮೊನ್ನೆ ಒಂದು ಕೇಳಿದ್ದೆ ನಿಮ್ಮ ಹತ್ರ, ಅದು ವೇದವ್ಯಾಸರ ವಿರಚಿತ ಒಂದು ಹಾಡು, ಅದು ಪ್ರಸಾರ ಮಾಡಿದ್ದೆ ಏನೋ ಗೊತ್ತಿಲ್ಲ.
0: ಪ್ರಸಾರ ಮಾಡಿದ್ದೆ ಸರ್ ಅವತ್ತು.
2: ಆಯ್ತು, ಧನ್ಯವಾದ, ಧನ್ಯವಾದ, ಧನ್ಯವಾದ. ಇವತ್ತು ಭಕ್ತ ಸಮರ್ಥ ರಾಮದಾಸ ಇರ್ಬೇಕು ಅಥವಾ ತುಕಾರಾಮ, ಅದರಲ್ಲಿ ಒಂದು ರಾಧೆಯು ಕೊಟ್ಟ ಕೊಡುಗೆ ಕೃಷ್ಣನ ಸೇವೆಗೆ ಅಂತ ಒಂದು ಹಾಡು ಉಂಟು.
0: ರಾಧೆಯು ಕೊಟ್ಟ ಕೊಡುಗೆ, ನೋಡೋಣ ಸಿಗುತ್ತಾ, ನೋಡೋಣ. ಸಿಗದೇ ಇದ್ರೆ ನಾಳೆ ಕೊಡ್ತೇನೆ. ಓಕೆ, ಸಮಯ ಆಗ್ತಾ ಬಂತು. ಏನು ಅಂತ ಹೇಳಿದ್ರೆ, ನಿಮ್ಮ ಹಾಡು ಇವತ್ತು ಸಿಗದಿದ್ರೆ ನಾಳೆಯ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಮೊದಲನೇ ಹರೇ ಕೃಷ್ಣ ಸರ್. ನಮಸ್ತೆ, ನಮಸ್ತೆ, ನಮಸ್ತೆ ಸರ್, ನಮಸ್ತೆ. ಓಕೆ, ಇದೀಗ ಪ್ರೇಮ್ ಪ್ರದೀಪ್ ದಾಸ್ ಅವರು ಕರೆ ಮಾಡಿ, ಎಲ್ಲಿ ಮಂಗಳಾದೇವಿಯಿಂದ ಕರೆ ಮಾಡಿ ಒಂದು ಹಾಡನ್ನು ಕೇಳಿದರು. ಅವರು ಕೇಳಿದಂಥ ಹಾಡನ್ನು ಕೊಡಲಿಕ್ಕೆ ಇವತ್ತು ಸಮಯಾವಕಾಶ ಇಲ್ಲ ಅಂಥೇಳಿ ನಾನು ಅಂದ್ಕೊಳ್ತೇನೆ. ನಾಳೆ ಕಾರ್ಯಕ್ರಮದಲ್ಲಿ ಖಂಡಿತ ಅವರ ಹಾಡನ್ನು ಕೇಳಿಸುವ ಕೇಳುಗರು. ಅದೇ ರೀತಿ ಇನ್ನೊಂದು ಮಾತು ಏನು ಅಂತ ಹೇಳಿದರೆ, ನಾಳೆ ಕಾರ್ಯಕ್ರಮದಲ್ಲಿ ನಾವು ಪರಿಸರಕ್ಕೆ ಸಂಬಂಧಿಸಿದ ಒಂದಷ್ಟು ಹಾಡುಗಳನ್ನು ಕೇಳ್ತಾ ಬರುವ, ನೀವು ಕೂಡ ನಾಳೆ ಕರೆ ಮಾಡಿ. ನಮ್ಮ ವಿಶ್ವ ಪರಿಸರ ದಿನ ಜೂನ್ 5 ನಾವು ವಿಶ್ವ ಪರಿಸರ ದಿನ, ಎನ್ವಿರಾನ್ಮೆಂಟಲ್ ಡೇ ಅಂಥೇಳಿ ನಾವು ಆಚರಣೆ ಮಾಡ್ತೇವೆ. ಆ ನಿಟ್ಟಿನಲ್ಲಿ ನೀವು ಕೂಡ ಕರೆ ಮಾಡಿ ನಾಳೆಯ ದಿನಕ್ಕಾಗಿ ಒಂದಷ್ಟು ಪರಿಸರದ ಗೀತೆಗಳನ್ನು, ಚಿತ್ರಗೀತೆಗಳನ್ನು ಕೇಳಬಹುದು. ಕರೆ ಮಾಡಿ 6364204499. ಇದು ನಾನು ನಾಳೆಯ ಕಾರ್ಯಕ್ರಮಕ್ಕೆ ಹೇಳ್ತಾ ಇರೋದು. ಇವತ್ತಿನ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಆಲಿಸಿದಂತಹ ಎಲ್ಲ ಕೇಳುಗರಿಗೂ ಧನ್ಯವಾದ ಹೇಳ್ತಾ, ಕೊನೆಯದಾಗಿ ಇದೀಗ ಸಂಕಪ್ಪಣ್ಣ ಮತ್ತು ಸತೀಶ್ ಕಯ್ಯಾರ್ ಇವರ ಹಾಡನ್ನು ಕೇಳ್ತಾ ಬರುವ, ಕೇಳ್ತಾ ಇರಿ.

ಹನಿ ಹನಿ ಸೇರಿ ಸಾಗರವಾಗಿ ಸಾಗರ ಕರಗಿ ಮೇಘಗಳಾಗಿ ಮೇಘಗಳೆಲ್ಲ ರಾಘವ ಕೂಗಿ ರಾಘವು ಕರಗಿ ಮಳೆ ಹನಿಯಾಗಿ ಹನಿ ಹನಿ ಎಲ್ಲ ಭೂಮಿಯ ತಾಗಿ ತಾಕಿದ ಹನಿಗಳು ಚಿಟಪಟ ಕೂಗಿ ಚಿಟಪಟ ಸದ್ದಿಗೆ ಉತ್ತರವಾಗಿ

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ, ನೀವು ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾನು ಆರ್ಜೆ ಅಭಿಷೇಕ್. ಪ್ರತಿ ವೃತ್ತಿಗೂ ತನ್ನದೇ ಆದಂಥ ಗೌರವ ಇದೆ. ನಾವು ಹೇಗೆ ಅದರಲ್ಲಿ ನಿಯತ್ತಿಂದ ಕೆಲಸ ಮಾಡ್ತೀವಿ ಅನ್ನೋದೇ ನಮ್ಮ ಭವಿಷ್ಯವನ್ನು ರೂಪಿಸುತ್ತೆ. ತನ್ನ ಹೊಟ್ಟೆಪಾಡಿಗಾಗಿ ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಕೆಲಸ, ಒಂದೊಂದು ರೀತಿಯ ವೃತ್ತಿ. ಅವರವರು ಮಾಡುವ ವೃತ್ತಿ ಕೇವಲ ಅವರಿಗೆ ಮಾತ್ರ ಸೀಮಿತ ಅಲ್ಲ, ನಮಗೆ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅದು ಅನಿವಾರ್ಯವಾಗಿರುತ್ತೆ. ಇಂತಹ ನಮ್ಮ ಸುತ್ತಮುತ್ತಲಿನ ವೃತ್ತಿ ಬದುಕಿನ ಅನಾವರಣ ರೇಡಿಯೋ ಸಾರಂಗ್ ಅರ್ಪಿಸ್ತಾ ಇರುವ ವೃತ್ತಿ ಸಂತೃಪ್ತಿ. ಈ ವಾರದ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದ ಪ್ರಯಾಣ ಗ್ಯಾರೇಜ್ಗಳ ಬಳಿ. ಸ್ನೇಹಿತರೆ, ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಸಾರಿಗೆ ವ್ಯವಸ್ಥೆ ಅನ್ನುವಂಥದ್ದು ಬಹಳ ದೊಡ್ಡ ಜವಾಬ್ದಾರಿಯನ್ನು ವಹಿಸಿದೆ. ಅದು ಕಾರ್, ಬಸ್, ದ್ವಿಚಕ್ರ ವಾಹನ, ಆಟೋ, ಲಾರಿ, ಯಾವುದೇ ಇರಬಹುದು, ಪ್ರತಿಯೊಂದು ಕೂಡ ನಮಗೆ ಅಗತ್ಯವಾಗಿ ಬೇಕಾಗಿರುವಂಥವುಗಳೇ. ವಾಹನಗಳ ಖರೀದಿ, ಅದನ್ನು ಚಲಾಯಿಸುವುದು, ಇದರ ಮೇಲೆ ನಾವು ಎಷ್ಟು ನಿಗಾ ಇಡ್ತೇವೋ ಅಷ್ಟೇ ಆ ವಾಹನಗಳನ್ನು ಪಾಲನೆ ಪೋಷಣೆ ಮಾಡಬೇಕಲ್ವಾ, ಅದು ಕೂಡ ಬಹಳ ಅಗತ್ಯವಾಗಿರುತ್ತೆ. ಯಾವ ಜಾಗದಲ್ಲಿ ಎಷ್ಟೊತ್ತಿಗೆ ಎಲ್ಲಿ ವಾಹನಗಳು ಕೈಕೊಡುತ್ತೆ ಅನ್ನೋದನ್ನು ಹೇಳಲಿಕ್ಕಾಗೋದಿಲ್ಲ. ಗಾಡಿ ಕೈಕೊಟ್ಟಾಗ, ಅರ್ಧ ದಾರಿಯಲ್ಲಿ ನಿಂತಾಗ, ದಿಕ್ಕು ತೋಚದೇ ಇದ್ದಾಗ ನಮಗೆ ನೆನಪಾಗುವವರು ಅವರೇ. ಇವರು ಇಲ್ಲದೆ ಹೋಗ್ತಾ ಇದ್ದರೆ ಅದೆಷ್ಟು ವಾಹನಗಳು ನಿಂತಲ್ಲಿ ನಿಲ್ಲಬೇಕಾಗಿತ್ತು. ಇಂಥ ಬಹಳ ದೊಡ್ಡ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂಥ ಗ್ಯಾರೇಜ್ಗಳ ಕಡೆ ನಾವಿವತ್ತು ಹೋಗ್ತಾ ಇದ್ದೇವೆ. ಅವರ ಜೀವನ, ಒಂದಿಷ್ಟು ಸುಖ ದುಃಖ ಎಲ್ಲವನ್ನು ಕೂಡ ನಮ್ಮ ಜೊತೆ ಅವರು ಹಂಚಿಕೊಳ್ಳಿಕ್ಕಿದ್ದಾರೆ. ಹಾಗೆಯೇ ಸ್ಟುಡಿಯೋದಲ್ಲಿ ಕೂಡ ನಮ್ಮ ಜೊತೆ ಒಬ್ಬರು ಅತಿಥಿ ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ನಗರದ ಬೇರೆ ಬೇರೆ ಕಡೆಗಳಲ್ಲಿರುವಂಥ ಗ್ಯಾರೇಜ್ಗಳನ್ನು ಸಂದರ್ಶಿಸ್ತಾ ಇವತ್ತಿನ ವೃತ್ತಿ ಸಂತತಿ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಅತಿಥಿ ಯಾರು ಅಂತ ಹೇಳಿದರೆ, ಇವರು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಗ್ಯಾರೇಜ್ ಮಾಲಕರ ಸಂಘದ ಮೊದಲು ಉಪಾಧ್ಯಕ್ಷರು, ಅಧ್ಯಕ್ಷರಾಗಿದ್ದವರು, ಈಗ ಸದ್ಯಕ್ಕೆ ನಿರ್ದೇಶಕರಾಗಿ ಕೆಲಸವನ್ನು ಮಾಡ್ತಾ ಇರುವವರು. ತನ್ನ ಜೀವನದಲ್ಲೂ ಕೂಡ ವೃತ್ತಿಯನ್ನು ಗ್ಯಾರೇಜ್ನ ಮೂಲಕ ಮಾಡಿ ಬೈಕ್ ರ್ಯಾಲಿಗಳ ಮೂಲಕ ನಾಡಿನಾದ್ಯಂತ ಹೆಸರನ್ನು ಗಳಿಸಿದವರು. ಒಬ್ಬರು ತಾನು ಕೂಡ ಒಬ್ಬ ಬೈಕ್ ರೈಡರ್ ಆಗಿ ಒಂದಿಷ್ಟು ಸಾಧನೆ, ಒಂದಿಷ್ಟು ಪ್ರಶಸ್ತಿಗಳನ್ನು ಪಡ್ಕೊಂಡಂಥ ಹಿರಿಯರಾದಂಥ ಬಿ ವಸಂತ್ ಸಾಲಿಯಾನ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಬಹಳ ಪ್ರೀತಿಯಿಂದ ನಾನು ಇವತ್ತಿನ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ
0: ವಸಂತ್ ಸಾಲಿಯಾನ್ ಅವರೇ. ಈಗ ಗ್ಯಾರೇಜ್ ಮಾಲಕರ ಸಂಘ ಅನ್ನೋದು ಇದೆ, ಸೊ ಇದರ ಬಗ್ಗೆ ಹೇಳೋದಾದರೆ ಸರ್, ನೀವು ಅದು ಹುಟ್ಟುವಾಗಲೇ ಅದರ ಜೊತೆಗಿದ್ದವರು, ನೀವು ಒಬ್ಬ ಫೌಂಡರ್ ಕೂಡ ಹೌದು, ಯಾಕೆ ಇದು ಹುಟ್ಟಿಕೊಂಡಿತ್ತು ಅಂತ?
1: ಅಂದರೆ ನಮಗೆ ಈ ದೊಡ್ಡ ದೊಡ್ಡ ಲಾರಿ ಗ್ಯಾರೇಜಸ್ಗೆಲ್ಲ ಒಂದು ಅದಕ್ಕೆ ಸರ್ವಿಸ್ಗೆ ಒಂದು ಟ್ಯಾಕ್ಸ್ ಬಂತು, ಸರ್ವಿಸ್ ಟ್ಯಾಕ್ಸ್ ಅಂತ ಕೊಡಬೇಕು ಅಂತ ಒಂದು ಬಂತು. ಆ ಟ್ಯಾಕ್ಸ್ ಕಟ್ಟೋದು, ಬಾಡಿ ಕಟ್ಟೋದಕ್ಕೆ ಒಂದು ಲಾರಿ ಬಾಡಿ ಕಟ್ಟೋದು, ರಿಕ್ಷಾ ಬಾಡಿ ಕಟ್ಟೋದು ಅಂಥದ್ದೆಲ್ಲ, ಬಾಡಿ ಕಟ್ಟುವಂಥದ್ದೆಲ್ಲ ವಿಷಯ ಇತ್ತು. ಆ ಟೈಮಲ್ಲಿ ನಮಗೆ ಎಂಥದಿಲ್ಲ, ಏನು ಮಾಡೋದು ನಾವು ಅಂತ ಇರುವಾಗ ಅದಕ್ಕೆಲ್ಲ ನಮಗೆ ಒಂದು ಪಾರ್ಟಿ ಬಂದು ವೆಹಿಕಲ್ ತಂದು ಕೊಡೋದು ರಿಪೇರಿಗೆ, ಕಂಪ್ನಿಯಲ್ಲೆಲ್ಲ ಮಾಡುವವರಿದ್ದಾರೆ ಆದರೆ ಸ್ವಲ್ಪ ಕಮ್ಮಿಯಲ್ಲಿ ಒಳ್ಳೇದಾಗ್ತದೆ ಅಂತ ಭಾವನೆಯಲ್ಲಿ ನಮ್ಮಲ್ಲಿ ತಂದಿಡ್ತಾರೆ. ಆಗ ನಾವು ಅದನ್ನು ಒಳ್ಳೆ ಮಾಡಬೇಕು, ಆದರೆ ಅದಕ್ಕೆ ಟ್ಯಾಕ್ಸ್ ಎಲ್ಲ ಕಟ್ಟಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ, ಆದರೆ ಗಿರಾಕಿಗೆ ರೇಟ್ ಸ್ವಲ್ಪ ಜಾಸ್ತಿ ಆಗ್ಬೋದು. ಅದಕ್ಕೆ ನಾವು ನಮ್ಮೊಳಗೆ ನಾವೊಂದು ಏನಾದರೂ ಒಂದು ಯೂನಿಟಾಗಿ ನಾವು ಒಳ್ಳೆ ಇದ್ದರೆ ನಮಗೆ ಈ ಟ್ಯಾಕ್ಸ್ನವ್ರದ್ದೆಲ್ಲ ಪ್ರಾಬ್ಲಮ್ ಬರಲಿಕ್ಕಿಲ್ಲ ಅಂಥೇಳಿ ನಾವು ಒಂದು ಯೂನಿಟ್ ಮಾಡಿದ್ದೆವು. ಅದರಲ್ಲಿ ತಿಲಕ್ರಾಜ್ ಅತ್ತವರು ಮತ್ತು ಎ ಜನಾರ್ದನ್ ಅಂತ ಒಬ್ಬರು ಇಬ್ಬರು ಇದ್ದರು. ಅವರು ಇಬ್ಬರು ನಮ್ಮ ಜೊತೆ ಎಲ್ಲ ಮಾತಾಡಿ ಒಂದು ನಾವು ಯಾಕೆ ಎಲ್ಲ ಸೇರಿ ಟೂ ವೀಲರ್, ಫೋರ್ ವೀಲರ್, ತ್ರೀ ವೀಲರ್ ಮತ್ತು ದೊಡ್ಡ ಲಾರಿ ಗ್ಯಾರೇಜ್, ಬಸ್ ಗ್ಯಾರೇಜ್ ಎಲ್ಲ ಒಟ್ಟಿಗೆ ಆಗಿ ನಾವೊಂದು ಯೂನಿಟ್ ಆಗಿ ಒಂದು ಅಸೋಸಿಯೇಷನ್ ಮಾಡಿದರೆ ಒಳ್ಳೆಯದು ಅಂತ ನಾವು ನಮ್ಮೊಳಗೆ ಚರ್ಚೆ ಮಾಡಿದೆವು. ಮತ್ತು ಅದಕ್ಕೆ ಸಪೋರ್ಟ್ ನಾವೆಲ್ಲ, ನಾವು ಟೂ ವೀಲರ್ ಗ್ಯಾರೇಜ್, ನಂದು, ನಾನು ಟೂ ವೀಲರ್ ಮೆಕ್ಯಾನಿಕ್. ಆದರೆ ಈಗಿರುವಾಗ ನಾವು ಈ ಇಷ್ಟು ದೊಡ್ಡ ಲಾರಿ ಗ್ಯಾರೇಜ್ನವ್ರ ಹತ್ರ, ಬಸ್ ಗ್ಯಾರೇಜ್ ಓನರ್ ಹತ್ರ ನಾವು ಇರಲಿಕ್ಕೆ ಸಾಧ್ಯ ಉಂಟಾ ನಮ್ಮ ಅಂತೇಳಿ ನಾವು ಸ್ವಲ್ಪ ಆಲೋಚನೆ ಮಾಡಿದ್ದೆವು. ಆದರೆ ಆಗ ಟೂ ವೀಲರ್ ಗ್ಯಾರೇಜ್ ಸ್ವಲ್ಪ ಕಮ್ಮಿ ಇತ್ತು. ನಾನು ಧೈರ್ಯದಲ್ಲಿ ಮುಂದೆ ಹೋದೆ, ಒಟ್ಟಿಗೆ ಸೇರಿ ನನಗೆ ಭಾಳ ಸಂತೋಷ ಆಯಿತು. ಎಲ್ಲ ಒಗ್ಗಟ್ಟಲ್ಲಿದ್ದೇವೆ ಮತ್ತು ನಾವು ಅಸೋಸಿಯೇಷನಲ್ಲಿ ಎಲ್ಲ ಸೇರಿ ನಮ್ಮ ಫ್ಯಾಮಿಲಿಯ ಕಷ್ಟ ಸುಖ ಎಲ್ಲ ಮಾತಾಡಿ ಮತ್ತು ನಮ್ಮ ಜೀವನದ ಒಂದು ಪ್ರತಿಯೊಬ್ಬರದ್ದು ಒಂದೊಂದು ಜೀವನದ ವಿಷಯ ನಾವು ಕೂತು ಮಾತಾಡಿ ಮತ್ತು ಕಸ್ಟಮರಿಗೆ ನಮ್ಮ ಹತ್ರ ಗಿರಾಕಿಗಳಿಗೆ ಒಳ್ಳೆ ರೀತಿಯ ಒಂದು ಸರ್ವಿಸ್ ಕೊಡಬೇಕು, ನಂತರ ಅವರಿಗೆ ಯಾವುದು ತೊಂದರೆ ನಮ್ಮಿಂದ ಆಗಬಾರ್ದು ಅಂಥದ್ದೆಲ್ಲ ನಾವು ಕೂತು ಚರ್ಚೆ ಮಾಡಿ ಅದು ದಿನದಿಂದ ದಿನಕ್ಕೆ ಅದು ಬೆಳೆಯುತ್ತಾ ಬಂತು. ಬಂದಾಗ ನಾವು ಒಂದು ಎಲ್ಲಿ ಕೆಲವು ಕಡೆ ಯಾವುದಾದ್ರೂ ಒಂದು ಶೆಡ್ಡಲ್ಲಿ ಕೂತು ಅಥವಾ ಒಂದು ವರ್ಕ್ಶಾಪಿನಲ್ಲಿ ಕೂತು ನಾವು ಮೀಟಿಂಗ್ ಮಾಡ್ತಿದ್ದೆವು. ಶಾಲೆಯಲ್ಲಿ 5ನೇ ಕ್ಲಾಸ್ 6ನೇ ಕ್ಲಾಸಲ್ಲಿ ಮಾರ್ಕ್ ಕಮ್ಮಿ ಫೇಲ್ ಆಗಿದೆ ಅಂತ ಹೇಳಿದ್ರೆ ನನ್ನ ಗ್ಯಾರೇಜಿಗೆ ಹಾಕ್ತೇವೆ ಅಂತ ಅಂತ ಒಂದು ಮಾತಿತ್ತು. ಅದಕ್ಕೆ ನಾವು ಅದನ್ನೆಲ್ಲ ನಾವು ಅಗ್ಲಾಡಿಸಬೇಕು, ನಮ್ಮಲ್ಲಿ ನಮ್ಮ ನಮ್ಮ ಹುಡುಗರು ಒಳ್ಳೆ ಕಲಿಬೇಕು, ಅವ್ರು ಸಹ ಡಿಪ್ಲೊಮೋ ಅಥವಾ ಇಂಜಿನಿಯರಿಂಗ್ ಮಾಡಿ ನಮ್ಮ ಇದರಲ್ಲಿ ಬಂದರೆ ನಮ್ಮ ಈ ನಮ್ಮ ಅಸೋಸಿಯೇಷನ್ ಒಳ್ಳೇದಾಗ್ತದೆ ಮತ್ತು ನಮ್ಮ ಗ್ಯಾರೇಜ್ ಫೀಲ್ಡ್ ಸಹ ಒಳ್ಳೇದು ಬರ್ತದೆ ಅಂತ ಹೇಳಿ ಇದನ್ನು ನಾವು ಬೆಳೆಸುತ್ತಾ ಬಂದೆ ಯಾವುದೇ ಅಸೋಸಿಯೇಷನನ್ನು. ಹಾಗೆ ಅಸೋಸಿಯೇಷನಲ್ಲಿ ಎಲ್ಲ ಮೆಂಬರ್ಸ್ ಕೆಲವರಿಗೆಲ್ಲ ಪ್ರಾಬ್ಲಮ್ ಎಲ್ಲ ಬರಲಿಕ್ಕೆ ಶುರು ಆಯಿತು. ಅಂದಾಗ ಅಂದರೆ ಗ್ಯಾರೇಜ್ ಹೇಳಬೇಕು ಎಬ್ಬಿಸಬೇಕು ಅಂತ ಹೇಳಿ, ಈಗ ಒಂದು ಫ್ಯಾಮಿಲಿಯಲ್ಲಿ ಒಂದು 3-4 ಟೂ ವೀಲರ್ಸ್ ಎಲ್ಲ ಇದ್ದರೆ ಅಥವಾ ಕಾರ್ ಇದ್ದರೆ ಅವರಿಗೆ ಹತ್ತಿರದಲ್ಲಿ ಒಂದು ಜಾಗ ಕೊಡ್ತಾರೆ, ಇದರಲ್ಲಿ ಒಂದು ಸೆಡ್ ಮಾಡಪ್ಪ ಇಲ್ಲಿ ವರ್ಕ್ಶಾಪ್ ಮಾಡು ಅಂತ ಹೇಳಿ ಹಾಗೆ ಮಾಡಿ ನಾವು ಅದರಲ್ಲಿ ದುಡಿತಾ ಇದ್ವಿ. ವರ್ಕ್ಶಾಪ್ ಮಾಡಿ ನಂತರ ಈಗ ಈ ಜಾಗಕ್ಕೆಲ್ಲ ರೇಟ್ ಜಾಸ್ತಿ ಬಂದಾಗ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ನೀನು ಎದ್ದು ಹೋಗು, ನಮಗೆ ಬಿಲ್ಡಿಂಗ್ ಮಾರಬೇಕು ಮಾಡ್ತೇವೆ ನಾವು, ನಮಗೆ ನಾವು ಇನ್ನೂ ಹೇಗೆ ಬದುಕಬೇಕಂತ ಅವ್ರು ನೋಡಬೇಕು. ಹಾಗೆ ನಾವೆಲ್ಲ ಒಟ್ಟಿಗೆ ಒಂದು ಯೂನಿಟ್ ಅಂತ ಆದರೆ ಎಲ್ರಿಗೂ ಸ್ವಲ್ಪ ಒಳ್ಳೇದಾಗ್ತದೆ ಅಂತೇಳಿ ನಾವೊಂದು ನಮಗೆ ಅವ್ರ ಹತ್ರ 1 ವರ್ಷ ಟೈಮ್ ಕೊಡಿ, ನಾವು ಬೇರೆ ವರ್ಕ್ಶಾಪ್ ಮಾಡ್ತೇವೆ ಅಂತ ಹಾಗೆ ವರ್ಕ್ಶಾಪ್ ಎಲ್ಲ ಚೇಂಜ್ ಮಾಡಿ ಅದಕ್ಕೆಲ್ಲ ಈ ಅಸೋಸಿಯೇಷನ್ ತುಂಬ ಒಂದು ಅನುಕೂಲ ಆಯಿತು.
2: ಎಷ್ಟು ವರ್ಷ ಆಯ್ತು ಸರ್ ಇದು ಆಗಿ?
1: ಇದು 1983 ಸ್ಟಾರ್ಟ್ ಆಗಿದೆ.
2: ಹೌದು. ನೀವು ನಿಮ್ಮ ಈ ವೃತ್ತಿಯಲ್ಲಿ ನೀವೆಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ?
1: ನಾನು 64ನೇ ಇಶ್ಯೂಯಿಂದ ಈ ಫೀಲ್ಡ್ಗೆ ಇಳಿದಿದ್ದೇನೆ.
2: ಓಕೆ, ಏನು ಕಾರಣ ಏನು ಸರ್ ಎಲ್ಲ ಕೆಲಸಗಳು ಬೇರೆ ಇರುವಾಗ ಇದರ ಹತ್ತಿರ ನಿಮಗೆ ಯಾಕೆ ಇಷ್ಟು?
1: ಅಂದರೆ ನನಗೆ ಬೇರೆ ಏನಲ್ಲ, ನಾನು ಒಂದು ಯಾವುದಾದ್ರೂ ಒಂದು ಒಂದು ವೃತ್ತಿ ಕಲಿಬೇಕು ಅಂದರೆ ಕೈಗಾರಿಕೆ ಒಂದು ನಾವು ಹೋಗಿ ಕೆಲಸ ಮಾಡಿದರೆ ನಾಳೆ ಅವನು ಬೇಡ ಅಂತ ಹೇಳಿದರೆ ನಾವು ಎಲ್ಲೋ ಮಾರ್ಗದಲ್ಲಿ ನಿಲ್ಲಬೇಕು, ಏನೋ ಕೆಲಸ ಮಾಡಬೇಕು. ಇದು ಸ್ವಂತ ಕಲಿತ್ರೆ ನಾವು ಯಾವುದಾದ್ರೂ ಒಂದು ಒಂದು ಮರದ ಕೆಲಸವ ಅಥವಾ ಟೈಲರಿಂಗ್ ಕೆಲಸವ ಅಥವಾ ಯಾವುದೇ ಒಂದು ಕೈಗಾರಿಕೆ ಕೆಲಸ ಕಲಿತರೆ ಅದರಲ್ಲಿ ನಮಗೆ ಮುಂದಕ್ಕೆ ಏನಾದರೂ ಮೇಲೆ ಬರಬಹುದು ಅಂತ ಒಂದು ಆಸೆ ಇತ್ತು. ಅದೇ ರೀತಿ ನಾನು 7ನೇ ಕ್ಲಾಸಲ್ಲಿ ನಾನು ಕ್ಲಾಸ್ ಬಿಟ್ಟದ್ದು, ನಂತರ ರಾತ್ರಿ ಶಾಲೆಗೆ ಹೋಗಿ 7th, 8th, 9th, 10th ಮಾಡಿದೆ. ಇದಕ್ಕೆಲ್ಲ ಇದು ಈ ಎಜುಕೇಷನ್ ಸಹ ಮತ್ತು ಈ ಟೆಕ್ನಿಕಲ್ ಈ ಫೀಲ್ಡಿಗೆ ಸಹ ನನಗೆ ಭಾಳ ಹೆಲ್ಪ್ ಆಯಿತು. ಆದ್ದರಿಂದ ನನಗೆ ಇದು ಒಳ್ಳೆಯದು, ಇದರಲ್ಲಿ 10 ಜನಕ್ಕೆ ನಮ್ಮದು ಸರ್ವಿಸ್ ಕೊಡ್ತೇವೆ. ನಾವೊಂದು ನಾನು ಅದನ್ನೊಂದು ಕ್ಲಿನಿಕ್ ಥರ ಇಟ್ಕೊಂಡೆ, ಗ್ಯಾರೇಜ್ ಅಂತಲ್ಲ, ಒಂದು ಕ್ಲಿನಿಕ್ ಅಂದರೆ ಒಂದು ಡಾಕ್ಟರ್ ಒಂದು ಮನುಷ್ಯನಿಗೆ ಹೇಗೆ ಟ್ರೀಟ್ ಮಾಡ್ತಾರೆ ಅದೇ ರೀತಿ ನಾವು 2 ಚಕ್ರದ ವಾಹನ ಅದನ್ನು ರಿಪೇರಿ ಮಾಡಿ ಅದನ್ನೊಂದು ಚಂದ ಮಾಡಿ ಕೊಟ್ಟರೆ ಅದಕ್ಕೆ ಬಾಳುವಿಕೆ ಜಾಸ್ತಿ ಬರ್ತದೆ, ಗಿರಾಕಿಗಳಿಗೆ ಸಹ ಒಂದು ಸಮಾಧಾನ ಆಗ್ತದೆ. ಈಗ ನೀವೇ ಒಂದು ಮುಂದೆ ಮೋಟರ್ ಸೈಕಲ್ ತಗೊಳ್ತೀರ, ತಗೊಂಡು ನೀವು ರೋಡಲ್ಲಿ ಹೋಗುವಾಗ ಅದು ಅದಕ್ಕೆ ಟೈಮು ಸಮಯ ಕೇಳಿ ನಿಮ್ಮ ಹತ್ರದ ಹಾಳಾಗುವುದಿಲ್ಲ, ಅದಕ್ಕೆ ಬೇಕಾದಾಗ ಅದು ಹಾಳಾಗಬಹುದು. ಆವಾಗ ನೀವು ಕಂಪ್ನಿಗೆ ಹೋಗುವ ನೀವು ತಗೊಂಡ ಕಂಪ್ನಿಗೆ ಹೋಗುವಾಗ ಅವ್ರದ್ದು ಶಾಪ್ ಕ್ಲೋಸ್ ಆಗಿರ್ತದೆ 5 ಗಂಟೆ 5:30 ನಂತರ. ನಮಗೆ ಆದರೆ ನಾವು ಓನ್ ಶಾಪ್ ಮಾಡಿದವರಿಗೆ ಅದೆಲ್ಲ ಪ್ರಾಬ್ಲಮ್ ಇಲ್ಲ, ನಾವು ಎಷ್ಟು ರಾತ್ರಿ ಸಹ ಹೊತ್ತು ಕೆಲಸ ಮಾಡಬಹುದು ಅಂತ ಒಂದು ಧೈರ್ಯ
2: ಇರ್ತದೆ.
1: ಆಗ ಬಂದವರಿಗೆ ನಾವು ಒಂದು ಅವ್ರು ಬಂದು ಕಷ್ಟದಲ್ಲಿ ಹೇಳ್ತಾರೆ, ನನ್ನ ಗಾಡಿ ಇಂಥ ಕಡೆಯಲ್ಲಿ ಹಾಳಾಗಿದೆ, ನೀವು ಏನಾದರೂ ಹೆಲ್ಪ್ ಮಾಡಿ ಸ್ಟಾರ್ಟ್ ಮಾಡಿಕೊಡ್ಬೇಕು, ಅದೆಲ್ಲ ನನಗೆ ಖುಷಿ. ಯಾಕಂದರೆ ಅದನ್ನು ನಮ್ಮ ಹತ್ರ ಹೆಲ್ಪ್ ಕೇಳಿ ನಾವು ಅದೊಂದು ರೆಡಿ ಮಾಡ್ತೇವಲ್ಲ, ಅವರಿಗೆ ತಕ್ಕ ಸಮಯಕ್ಕೆ ಹೋಗ್ಲಿಕ್ಕೆ ಬರಲಿಕ್ಕೆ ಎಲ್ಲ ಹೆಲ್ಪ್ ಮಾಡ್ತೇವೆ ಅಂಥೇಳಿ ನಾವು ಇಮಿಡಿಯೇಟ್ ಹೋಗಿ ಅಂಥ ಒಂದು ಸರ್ವಿಸಿಗೆ ನಾನು ಮೊದಲಿಂದಲೂ ಮಾನ್ಯತೆ ಕೊಡ್ತಾ ಇದ್ದೆ. ನಾನು 64ನೇ ಇಶ್ವಿಯಿಂದ ಕೆಲಸ ಸ್ಟಾರ್ಟ್ ಮಾಡಿ 68ನೇ ಇಶ್ವಿಗೆ ನಾನು ಸ್ವಂತ ವರ್ಕ್ಶಾಪ್ ಮಾಡಿದೆ. ಆವತ್ತಿನಿಂದ ನನಗೆ ಅಂತ ಹೇಳಿದರೆ ಎಲ್ಲಿಯಾದ್ರೂ ಬ್ರೇಕ್ ಡೌನ್ ಆದ ಗಾಡಿಯನ್ನು ನಾನು ಫಸ್ಟ್ ತರೋದು ರೋಡಲ್ಲಿ ಎಲ್ಲಿ ನಿಲ್ಲಿ ಅದನ್ನು ಫಸ್ಟ್ ನನಗೆ ಗಾಡಿ ಅದು ಮಾರ್ಗದ ಬದಿಯಲ್ಲಿ ಇದ್ದ ರಿಪೇರಿ ಶುರು ಆಗ್ಬೇಕು. ವರ್ಕ್ಶಾಪ್ಗೆ ತಂದ್ರೆ ವರ್ಕ್ಶಾಪ್ ಅಲ್ಲಿ ಸ್ಟ್ಯಾಂಡ್ ಬೈ ಆರಾಮಾಗಿ ಇರ್ತಾರೆ, ಕಸ್ಟಮರ್ಸ್ ಇರ್ತಾರೆ, ಅವರು ಆರಾಮದಲ್ಲಿಟ್ಟು ಹೋಗ್ತಾರೆ. ಮಾರ್ಗದ ಮಧ್ಯದಲ್ಲಿ ಏನಾದರೂ ಹಾಳಾದರೆ ಅವರಿಗೆ ಕಷ್ಟ, ಅವರಿಗೆ ಕೆಲಸಕ್ಕೆ ಹೋಗಬೇಕು, ಇದೆಲ್ಲ ಇರ್ತದೆ. ಫೋನ್ ಮಾಡಿದ ತಕ್ಷಣ ನಾವು ಅಲ್ಲಿ ಹೋದರೆ ಅವರಿಗೆ ನಮ್ಮ ಮೇಲೆ ಪ್ರೀತಿ ಬರ್ತದೆ, ಕಸ್ಟಮರ್ ನಮ್ಮನ್ನು ಒಳ್ಳೆ ನಮ್ಮ ಮನೆಯವರ ಹತ್ರ ನೋಡ್ತಾರೆ. ಹಾಗೆ ನಾನು ಒಳ್ಳೆ ಸರ್ವಿಸ್ ಕೊಟ್ಟಿದ್ದೇನೆ. ಈಗ ತನಿಷ್ಕ ಜ್ಯುವೆಲರಿಯ ಜಾಗದಲ್ಲಿ ನನ್ನ ವರ್ಕ್ಶಾಪ್ ಶ್ರೀ ಗಣೇಶ್ ವರ್ಕ್ಸ್ ಅಂತ ಇತ್ತು. ಅದಾಗಿ ನಾನೊಂದು ಸಿಸ್ಟಮೆಟಿಕಲ್ಲಿ ಅಂದರೆ ನನ್ನ ಹತ್ರ ಈಗ ಸಹ 55 ವರ್ಷ ನಾನು ಕೆಲಸ ಮಾಡಿದ್ದು, ನನ್ನ ಹತ್ರ ಹಿಸ್ಟ್ರಿ ಈಗ ಸಹ ಉಂಟು. ಕಸ್ಟಮರ್ ಬಂದರೆ ಅವರನ್ನು ರಿಸೀವ್ ಮಾಡುವಾಗ ಅವರ ಗಾಡಿದ್ದು ಎಲ್ಲ ರಿಪೋರ್ಟೆಲ್ಲ ತಗೊಂಡು ಅವರಿಗೆ ಕೆಲಸಕ್ಕೆ ಎಷ್ಟು ಎಸ್ಟಿಮೇಷನ್ ಆಗಿ ಅದರದ್ದು ಲೀಸ್ಟ್ ಎಲ್ಲ ಬರೆದು ಅದರ ಬುಕ್ಕನ್ನು ನಾನು ಮೇಂಟೈನ್ ಮಾಡ್ತಾ ಇದ್ದೆ. ಅಂದರೆ ವೆಹಿಕಲ್ಲಿದ್ದು ಹಿಸ್ಟ್ರಿ ಬರಿತಾ ಇದ್ದೆ. ಆ ಹಿಸ್ಟ್ರಿಯನ್ನು ನಾನು ಮೊನ್ನೆ 2016 ಏಪ್ರಿಲ್ವರೆಗೆ ನಾನು ವರ್ಕ್ಶಾಪ್ ಮಾಡಿ ಕೆಲಸ ಮಾಡ್ತಾ ಇದ್ದೆ. ನಂತರ ಏಜ್ ಆಯಿತು ಮತ್ತು ನನಗೆ ಹೆಲ್ಪಿಗೆಲ್ಲ ಜನ ಕಮ್ಮಿ ಆಯಿತು ಅಂತೇಳಿ ಬಿಟ್ಟುಬಿಟ್ಟೆ.

0: रेडियो सारंग 107.8 एफएम ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 ಎಫ್ಎಂ. ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದಲ್ಲಿ ಈ ವಾರ ನಾವು ಗ್ಯಾರೇಜ್ ಸರ್ವಿಸ್ ಬಿಟ್ಟರ್ಗಳ ವೃತ್ತಿ ಬದುಕಿನ ಅನಾವರಣವನ್ನು ಮಾಡ್ತಿದ್ದೇವೆ. ಈ ಹೊತ್ತು ನಮ್ಮ ಜೊತೆ ನಾವೀಗ ನಮ್ಮ ಪಂಪ್ವೆಲ್ ಹತ್ತಿರ ಒಂದು ಶ್ರೀಲಕ್ಷ್ಮಿ ಸರ್ವಿಸ್ ಸೆಂಟರ್ ಇಲ್ಲಿಗೆ ಬಂದಿದ್ದೇವೆ. ಇಲ್ಲಿನ ಮಾಲಕರಾಗಿರುವಂಥ ಅನಿಲ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡೋಣ. ನಮಸ್ಕಾರ.
1: ನಮಸ್ತೆ
0: ಪಲ್ನೆ ಅನಿಲ್. ಏತು ವರ್ಷದ ಇರ್ನ ಈ ಕೆಲಸ ಡೋಲರೀರ್?
1: ಯಾನು ಒಂಜಿ 14 ವರ್ಷದಿಂಚಿ ಈ ಫೀಲ್ಡ್.
0: ಹೇಗೆ ಈ ನೆಕ್ಕೆ ಎಂದುವೇ ಕೆಲಸ ಒಂದು ಬರ್ತೀನಿ
1: ಪಂಡ ಒಂಜನ ಅದು ನನ್ನ ಎಜುಕೇಷನ್ ಆದ್ಬೋಕ ಪಪ್ಪ ಇಂದುವೇ ಫೀಲ್ಡ್ ಹಿಡಿತೇರು. ಆರೊಂಜಿ 25 ವರ್ಷದಿಂಚಿ ಯಾರು ನಾನು ಹೇಳಿ ಈ ಫೀಲ್ಡ್ ಹಿಡಿತೇರು. ಆದ್ಬೋಕ ನನ್ನ ಎಜುಕೇಷನ್ ಆದ್ಬೋಕ ಯಾನೊಂದುವೇ ಫೀಲ್ಡಿಗೆ ಬರ್ತೆ.
0: ಓಕೆ. ಇದನ್ನ ನಿತ್ಯ ಓನ್ ಶುರು ಮಾಡ್ತದೆ ಏತು ವರ್ಷ?
1: ಆಂಡ್ ಆರು ಒಂಜಿ ತೀರ್ಪು ಇನ್ನೇ ಇರೋದು ಬೊಕ್ಕ ಆರು ನಾಟ್ ಆದ್ಬೋಕ ಒಂಜಿ ಎರಡು ಜನ ಪಾರ್ಟ್ನರ್ ಡೆಂಕ್ಲೂಲ್ಲ.
0: ಸೊ ಎಂಚ ಒಂದು ಈ ಕೆಲಸ ರೀ?
1: ತಿರುಪ್ತಿ ಉಂಡು, ಮಸ್ತ್ ತಿರುಪ್ತಿ ಉಂಡು. ಕೆಲಸ
0: ಬರೀ ಬಂಗದ ಕೆಲಸ ಅಂದ ಬಂದ ಪೇರು ಅಂದ
1: ಬಂಗನೆ ಬಂಗ ಇಜ್ಜಿಂದ ಇಜ್ಜಿ ಆಂಡ ಇನ್ನು ನಮ್ಮ ಮೋಕೆ ಮಂತದ ಮಂತಂದ ಆಂಡ ಐಟ ಒಂಜಿ ನಂಗೆ ತೃಪ್ತಿ ಉಂಡೆ. ದಯಪಂಡ ನಮ್ಮ ಮನ್ಪುನಂಜಿನ ಕೆಲಸ ಅಯ್ಯನು ನಮ್ಮ ಪ್ರೀತಿ ಮನ್ಪೋಡು ಒಂದು ಲವನ್ ಪೇರ್ ಅಂಚೆ ಅದು ನಮ್ಮ ಈ ಬೇಲೆಯನ್ನು ಪ್ರೀತಿ ಮನ್ಪೋ ಕುಡುಂಜಿನದಾದಂದು ಬಂಡ ನಮ್ಮ ಈ ಬಾಕಿ ದಕ್ಕಲ್ನ ಈ ಗಾಡಿ ಇಡು ಬರ್ಪುನಕಲ ಆವಾಡು ಅತ್ತು ಅಕಲ್ನ ಇಂಜಿನ ಉಂಡು ತುಲೆ ಆ ಗಾಡಿ ಇಡು ಬರ್ಪುನಂಜಿನ ಫಾಲ್ಟ್ ಅಯ್ಯನ ಇಂಕಲ್ ಫೈಂಡ್ ಔಟ್ ಮಂತದ್ದು ಅಯ್ಯ ಕೊಂಜಿ ಅದೇ ರೀಸನೇಬಲ್ ರೇಟಡ್ ಅಯ್ಯನ ಸುಧಾರಿಸುವ. ಉದಾಹರಣೆಗೆ ರಾತ್ರಿ ಒಂಜಿ 10 ಗಂಟೆದ ಪೊರ್ತುಗಳ ಬರ್ಪೇರಿ 11 ಗಂಟೆದ ಪೊರ್ತುಗಳ ಬರ್ಪೇರಿ ಗಾಡಿ ಬಾಕಿ ಆನಂದಾಂಡ ಆ ಕುಟುಂಬಕ್ಕೆ ಆ ಇಲ್ಲಡೆ ಪೋಯರ್ಲ ಆಪುಚಿ ಫುಲ್ ಒಂಜಿ ಆ ಅಕಲ ಇನ್ನೇ ನಂಬುದು ಒತ್ತುಪ್ಪುವೇರು ಮುಂಚೆ ಅದು ಎಂಕಲ್ ಆ ಪೊಸಿಷನ್ ಉಂಡು ಎಂಕಲ್ ತಿಕ್ಕದು ಅಕಲ ಇಲ್ಲಿ ಸರಿ ಮಂತ್ ಕೊರ್ನಾಗ ಅಕಲೇಗೆಲ್ಲ ಮಸ್ತ್ ತೃಪ್ತಿ ಹಾಕೊಂಡು ಅವಾಗ ಅಕಲ್ ಕಾಸಿನ ಮೋನೆಲ್ಲ ತೂಪುಜೀರು ಆ ಎಂಕಲ್ ಒಂಜಿ ಪೋಪುನ ಒಂಜಿ ಓಡೆ ಎತ್ತೋಡು ಅಡಿಗೆ ಎತ್ತುನದ ಅಂತ ಬಂದ್ಪುನ ಒಂಜಿ ರೀತಿಡು ಅಕಲ್ ಆಲೋಚನೆ ಅನ್ಪೇರಿ ನಮ್ಮ ಬೇಲೆ ಎಂಚ ಅಂತ ಮಾಡ ಒಂಜಿ ರೀತಿಡು ನಮ್ಮ ಸೇವೆ ಮಂತಿಲ ಕಲ ಹಾಕೊಂಡು ನಂಗೆ ಅನುಭವ ಬರ್ಕೊಂಡು ದಯಪಂಡ ಒರಿಯನ್ನು ಕಷ್ಟಕ್ಕೆ ನಮ್ಮಲ್ಲ ಒಂಜಿ ಸ್ಪಂದಿಸೋದಿಲ್ಲ ಅಂತ ಹಾಕೊಂಡು
0: ಈ ಕೆಲಸ ಬಂದ್ಬಿಟ್ಟು ಒಂಜಿ ರೀತಿಡು ಗಾಡಿ ಎತ್ತೋ ನಮ್ಮಲ್ಲತ್ತು ಗಾಡಿ ಎತ್ತೋ ನೀವು ಬೊಕ್ಕವು ಓದು ಕೈ ಕೊರ್ಪುಂಡು ಬಂದ್ರೆ ಆಫೀಸ್ ಆ ಟೈಮುಡು ಜನಕ್ಕೆ ನೆನಪಾಪಿನ ಆಪತ್ ಬಾಂಧವ್ಯ ಬಂಡ ನಿಖುಲ್ ಒಂದೇ ಬನ್ನೋಲಿ. ಸೊ ಎಂಚ ಈ ವೃತ್ತಿದ ಮೂಲಕ ಇದನ್ನ ಕೆಲಸ ಎಂಚ ಒಂದು ಗಾಡೀಲಿ ಮಾ ಸರ್ವಿಸ್ಗೆ ಬರ್ಪನ
1: ಖಂಡಿತ ಎಡ್ಡ ರೀತಿ ಅದೊಂದು ಎಂಕಲ್ನ ಒಂದು ಅಂಗಡ್ಡೊಟ್ಟು ಎನ್ಮ ಏಳು ಜನ ಮುಟೋಲ್ಲ ಒಕೆ ಎಂಕಲ್ನ ಈ ಕೆಲಸ ಸಾಧಾರಣ ಓಲ್ ಪೋಂಡಲ್ಲ ಮನ್ಪೋಲಿ ಈ ಕೆಲಸ ದಯಪಂಡ ಆಯ್ಕೆ ಒಂಚೂರು ನಾಲೇಜ್ ಇತ್ತು ನನ ಯಾವ ಉಂಡು ಬೊಕ್ಕ ಆಯ್ಕೆ ಕಾಸದ ಅಗತ್ಯ ಹೆಚ್ಚಿ ಈ ಕೆಲಸ ಮನ್ಪೋಡುಂದಾಂಡ ಪನ್ಪೇರು ತುಂಬದ ಕಾಲಕ್ಕೆ ಸ್ಪಾಂಡ್ರ್ ಇತ್ತನ ಯಾವ ರೋಡ್ ಸೈಡ್ ಇಡ್ಲ ಆಯ್ಕೆ ದಿನದೇ ಪೋಲಿ ಸೇಮ್ ಅಂಚೆನೇ ಉಂಡು ನಮ್ಮಲ್ಪ ಅಂಗಡಿ ಇಡಿತ್ತಲತ್ತೆ ನಮ್ಮ ಒಂಜಿ ಇತ್ತಂದು ಅಂಗಡಿ ಓಪನ್ ಅಂತದ್ದು ಒಂದು ಒಂದೆರಡು ವರ್ಷ ಎರಡು ವರ್ಷ ಮುಟ ಒಂದು ಬರ್ತೇನೆ ಇತ್ತಲ್ಲ ಅವರಿಗೆ ವ್ಯಕ್ತಿ ಫಾರಿನ್ ಹೋದು ಇತ್ತೆ ಕೆಲಸ ಮಂತೊಂದು ಇಲ್ಲೇ ಇಂಚಿನ ಮಸ್ತ ಒಂದುಂಡು ಬೊಕ್ಕ ಒಂಜಿ ಇಂದೇ ಕೊಂಜಿ ಇಂದೇ ತಂಡರಡು ಬತ್ತೇರಿ ಏರ್ಪುರ ಅಕಲ್ ಪೂರ ಅಂದೇನು ಬುಡ್ದು ಹೋಗುಜೀರು ದಯಪಂಡ ಮಡ್ಡಿಯಿಂದ ಬಂಡದ್ದು ಬುಡ್ದು ಹೋಗುಜೀರು ಅಕಲಿಗೆ ಇಂದೇಟು ಮಸ್ತ್ ಸಾಧಿ ಉಂಡು ಅಕಲ ಅಕಲ್ನ ಸಾಧೀನ ಅಕಲ್ನ ಅಕಲ್ನ ಆಡೊಂದು ಪೋಪೆ ಆ ಒಂದೇಕ್ಕೆ ಪಂಡ ಓಲ್ಲ ಗೊತ್ತಾಪುಜಿ ಸಮಾಜ ಗೊತ್ತಾಪುಜಿ ಸಮಾಜ ಎಂಚೆನ್ನುಂಡು ಪಂಡ ಮೊಕ್ಕಲೇನೊಂಜಿ ಪಂಡ ಬೇತೇನೆ ರೀತಿ ಎಂಕ್ಲಿಗೆ ಆತ ಫೆಸಿಲಿಟಿ ಇಜ್ಜಿ ಸರಕಾರದಲ್ಲ ಇಂದೇಕ್ಕೆ ಕಾಲ ಫೆಸಿಲಿಟಿ ಇಜ್ಜಿ ಪಂಡ ಅಕಲ್ ತೂಪುಜೀರು ಅಕಲ್ನ ಕಣ್ಣು ಈ ಸೈಡ್ಗೆ ಬರ್ಪುಜಿ ಬಾಕಿದ ವಿಷಯಕ್ಕೆ ಪೂರ ಬರ್ಪು ನಾನು ಇಂದೇಟು ಒಂಜಿ ದಿನಗೂಲಿ ನೌಕರರಲ್ಲಾಗ ಕೆಲಸ ಮಂತೊಂದಿಲ್ಲ ಅಕಲಿಗೆ ಕೆಲಸ ಮನ್ಪುನಾಗ ಅಕಲಿಗೆ ಒಂಜಿ ತಾಗೊಂಡು ಮಲ್ಲ ಪೆಟ್ಟು ಮೀನಿಂದಾಂಡ ಮೇಜರ್ ಇಂದಾಂಡ ಅಕಲಿ ಇಲ್ಲಡೆ ಲೈಫ್ ಲಾಂಗ್ಲ ಉಪ್ಪು ನಂಜಿನ ಪರಿಸ್ಥಿತಿಲ ಬರ್ಕೊಂಡು ಆ ಟೈಮ್ ಉಟ್ಲ ಓಲ್ಲ ಎಂಕಲ್ ಸರಕಾರದ ಅವಡು ಕುಡೊಂಜಿ ರೀತಿದ ಸಂಘ ಸಂಸ್ಥೆ ಎಂಕ್ಲಿಗೆ ಹೆಲ್ಪ್ ಆವಡು ಅಂದು ಪನ್ಪು ನಂಚಿನ ಓ ಅಪೇಕ್ಷೆ ಇಲ್ಲದಿ ಒಂದೇ ಈ ಕೆಲಸ ಮಂತ ಒಂದೇ ಇಲ್ಲ
0: ಮತ್ತೆ ಗಾಡಿ ಹೆಚ್ಚಾದ ಸರ್ವಿಸ್ ಬಂದು
1: ಎಂಕಲ್ ಲಾರಿ ಹಿಡಿದು ಬರ್ತೀನ ಬಸ್ ಲಾರಿ ಹಿಡಿದು ಬರ್ತೀನ ತ್ರೀ ವೀಲರ್ದು ಮಿತ್ತದ ಪೂರ ಗಾಡಿದಲ್ಲಿ ಎಂಕಲ್ ಬೇಲೆ ಮನ್ಪು ಬೋಟದಾದಪ್ಪು ರಿಗ್ದ ಮಲ ಮಲ ಮಿಷಿನ್ ಆದಪ್ಪು ಕಾರ್ ಎ ಸಿ ಆದಪ್ಪು ನೆನ್ ಪೂರ ಎಂಕಲ್
0: ಹೊಸ ಹೊಸ ಗಾಡೀಲಿ ಮಾತ್ರ ಬರೋದು ಪೂವ ಹೊಸ ಹೊಸ ಗಾಡೀಲಿ ಒಂದು ಟೆಕ್ನಾಲಜೀಸ್ ಮತ್ತೆ ಡಿಫ್ರೆಂಟ್ ಚೇಂಜ್ ಇಪ್ಪು ಐಕೆ ನಿಕ್ಕ ಎಂಚ ಏನು ಕಲ್ಪುವಾರ್
1: ಕರೆಕ್ಟ್ ಅವು ಇಂಜಿನ ಬಂಡಿ ಇತ್ತು ಅವೇ ಎಂಕ್ಲಿಗೆ ಒಂಚೂರು ಸಮಸ್ಯೆ ಎಲ್ಲ ಒಂದುಂಡು ದಯಪಂಡ ಅಯ್ಯನ ಎಂಕ್ಲಿ ಕಲ್ತೊಂದಿಲ್ಲ ಕಂಪನಿದಕ್ಕೆ ಒಂದೊಂದು ರೀತಿದ ಒಂದೊಂದು ಪ್ರಾಡಕ್ಟನ್ನು ಗಾಡಿನ ಕಡಪ ಒಂದಿಲ್ಲ ಒಂದು ಇತ್ತ ಸೆನ್ಸರ್ ಇಂದೇ ಬಂದು ಐಕೆ ಅಕಲು ಅಕಲು ತಯಾರು ಮನ್ಪುನಾಗನೇ ಇದು ಪೂರ ಎಂಕ್ಲಿಗೆ ಬರೋಡು ಕಂಪನಿದ ಅಂಡರಿಗೆ ಇಂದೇ ಓವಂಡ ರಿಪೇರಿ ಬರ್ತಾನೆ ನಾನು ಬರೋಡು ಒಂದು ಬಂಡದೇ ತಯಾರು ಮನ್ಪುಂದು ದಯಪಂಡ ಅಕಲಿಗೆ ಗಾಡಿ ಸೇಲ್ ಆವಡು ಅಕಲ ನಡೆಗೆ ಸರ್ವಿಸ್ ಬರೋಡು ಒಂದು ಬಂಡದ್ದು ಎಂಕ್ಲಿ ಇಂಜಿ ಅನ್ಪು ಅಂದು ಬಂಡ ಅಯ್ಯನ ಎಂಕ್ಲಿ ಕಲ್ತು ಒಂದಿಲ್ಲ ಐಕೆ ಬೋಡೇನ ಎಂಜಿನ ಎಂಜಿನ ಕೇ ನೋಡು ಒಕ ಎಂಕ್ಲನ್ನ ಮಂಡೆ ಖರ್ಚಿಡ ಕೆಲವು ದಿನ ಎಂಕ್ಲೇ ಫೈಂಡ್ ಔಟ್ ಮನ್ಪ ದಾದ ಮಸ್ತ್ ಪೊರ್ತು ಹೋಗ್ಬಿಡು ಹೊರ ಇನ್ ಫೈಂಡ್ ಔಟ್ ಮಂತ ಆದ್ ಬೋಕ ಬೋಕ ಎಂಕ್ಲಿಗೆ ಅವು ಸುಲಭ ಆಗ್ಬೋದು. ಹಾಂ ಇತ್ತ ಎಂಕ್ಲಿಗೆ ಅವೇ ಒಂಜಿ ಕಷ್ಟ ಆತೀನಿ ದಯಪಂಡ ಇತ್ತದ ಗಾಡೀಲಿ ಅವೇ ರೀತಿಡು ಬರೋದುಂಡು ಅಯ್ಯನ ಎಂಕಲ್ ಒಂಚೂರು ಫೈಂಡ್ ಔಟ್ ಮನ್ ಪೇರ್ನ ಒಂಚೂರು ಕಷ್ಟ ಹಾಕ್ಬಿಡು ಆ್ಯಂಡ್ ಹೊರ ಫೈಂಡ್ ಔಟ್ ಮಂತಿನೇ ಎಂಕ್ಲಿ ಮಂತ್ ಒಂದಿಲ್ಲ ದೇವ್ರದ.
0: ಓಕೆ ಇತ್ತ ಬೇಲೆಗೆ ಮಸ್ತ್ ಮತ್ತೆ ನಿಂಕಲು ಟೂಲ್ಸ್ ಯೂಸ್ ಮಾಡ್ಬೋ ರೈಟ್ ಪಿಟ್ಟರ್ನಕ್ಲಿಗೆ ಇಂಪಾರ್ಟೆಂಟ್ ಆದ ಬೋರ್ಡ್ ಆಪಿನಂಚಿನ ಟೂಲ್ಸ್ ಒಂದು ಬಂಡ ಹೋಗಿ ಬಂದ್ಬಾರ್ದು
1: எங்களுக்கு இது அகத்தியவாது போடை நின்று கொண்ட பதினாறு பதிமூஞ்சு ஸ்பான்ட்ரு இப்போ கொஞ்சம் பத்து பத்தஞ்சு ஸ்பான்ட்ரு கட்டிங் லேயர் இது பண்ண பிட்டர் லைன் அத்தை எங்கெல்லாம் பண்ண எங்கெல்லாம் ஆட்டோ எலக்ட்ரிக்கல் லைன் அஞ்சா அது பிட்டர்னக்கிலேக்கு அக்கிலேக்கு மலமல்லே ஸ்பான்ட்ரு போட போனோம் இருபத்தி நாலு நம்பர் அதுக்கு கொஞ்சம் வீல் நெட்டு லூஸ் பண்ண போய் ரைக்கு போடேன்னா ஃபஸ்ட்டு போடே பிரதி அஞ்சு டூல்ஸ் எல்லாம் இம்பார்ட்டன்ட்டு ஒன்று ஒஞ்சு டூல்ஸ் இம்பார்ட்டன்ட்னு பண்ணுற ஆஃபீஸ்
0: ஏன் மசூஷியை பார்த்துருக்காரு. ஸோ கடைக்கு அதிகாரி இடக்கு என்ன பிரச்சனை ஈ விருத்திட்டு இறைக்கு சந்திருப்தி உண்டா?
1: கண்டிப்பாக உண்டு சந்திருப்தி. தேவண்டா குடும்பம் போகுதுண்டு ஈ விருத்தி தவிர ஐக்கோஸ்கரே சந்திருப்தி உண்டு எங்கெல்லாம் அந்த மசு ஜனத்தில் குடும்பம் இந்தியட்டே எங்கெல்லாம் போகணும்.
0: ஓகே கடைக்கு அதிகாரி கொஞ்சம் இஷ்டவாயின சாங் எங்கள் எஃப்எம் பிளே மல் போனாண்டா ஓ சாங் இறைக்கு போடு
1: ராஜ்குமார் பிக்சர் தான் பொம்பை ஹெழுத்தைது.
0: ஓகே அனில தேங்க்யூ இருந்தா கெலசு நன்னாத்து எட்டேவாடு நன்னாத்து எட்டிட அபிவிருத்தி ஆவாடு தேங்க்யூ
1: சரி தன்யவாத.

0: ವೃತ್ತಿ ಸಂತೃಪ್ತಿಯಲ್ಲಿ ಗ್ಯಾರೇಜ್ಗಳ ಬಳಿ ನಾವು ಹೋಗಿ ಅಲ್ಲಿರುವಂಥ ಕಾರ್ಮಿಕರ ವೃತ್ತಿ ಬದುಕಿನ ಅನಾವರಣವನ್ನು ಮಾಡ್ತಿದ್ದೇವೆ. ಹಾಗೆ ನಮ್ಮ ಜೊತೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಗ್ಯಾರೇಜ್ ಮಾಲಕರ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀ ವಸಂತ್ ಸಾಲ್ಯನವರಿದ್ದಾರೆ. ಅವ್ರ ಜೊತೆ ಮಾತುಕತೆಯನ್ನು ಮುಂದುವರಿಸೋಣ.
1: ಇನ್ನು ಗ್ಯಾರೇಜ್ ಮಾಲಕರ ಸಂಘ ಅಂತ ನೀವು ಹೇಳಿದರೆ ಇದು ಕೇವಲ ಒಟ್ಟಾಗಲಿಕ್ಕೆ ಅಥವಾ ಸಂಘಟಿತ ಆಗಲಿಕ್ಕೆ ಮಾತ್ರನಾ ಅಲ್ಲ, ಈ ಗ್ಯಾರೇಜ್ ಸಂಘದಲ್ಲಿ ಸೇರಿದವರಿಗೆ ಬೇರೆ ಏನೆಲ್ಲ ಉಪಕಾರ ಆಗುತ್ತೆ ಸರ್?
2: ಬೆನಿಫಿಟ್ಸ್ ಅಂದರೆ ಈಗ ನೋಡಿ, ಸಡನ್ ಒಂದು ವರ್ಕ್ಶಾಪಲ್ಲಿ ಒಂದು ಮೆಕ್ಯಾನಿಕ್ಗೆ ಕೆಲಸ ಮಾಡುವವನಿಗೆ ಅಥವಾ ಗ್ಯಾರೇಜ್ ಓನರಿಗೆ ಏನಾದರೂ ತೊಂದರೆ ಆದಾಗ ಅವರು ನೋಡಿ ಮನೆಯವರು ಬರ್ತಾರೆ. ಅದು ಮತ್ತೆ ಈಗ ನಮ್ಮ ಅಸೋಸಿಯೇಷನ್ಗೆ ಒಂದು ಫೋನ್ ಮಾಡಿದರೆ ಅಥವಾ ಯಾರಿಗಾದರೂ ಒಬ್ಬರಿಗೆ ಫೋನ್ ಮಾಡಿದರೆ ಆಯಿತು, ಅವರ ಪರಿಚಯದವರಿಗೆ ಯಾರಿಗೆ ಯಾರು ನಂಬರ್ ಉಂಟು ಅಸೋಸಿಯೇಷನ್ ಮೆಂಬರಿಗೆ ಒಬ್ಬರಿಗೆ ಫೋನ್ ಮಾಡಿದರೆ ಆಯಿತು, ಅವರು ಎಲ್ಲರಿಗೆ ತಿಳಿಸ್ತಾರೆ. ಅವನಿಗೆ ಒಬ್ಬ ಇನ್ನೊಬ್ಬನಿಗೆ ಒಬ್ಬನಿಗೆ ಹಾಗೆ ಈಗ ಅಸೋಸಿಯೇಷನ್ ಆಫೀಸ್ ಆದ ನಂತರ ಆಫೀಸಿಗೆ ಫೋನ್ ಮಾಡ್ತಾರೆ. ಆಫೀಸಿದ್ದು ಆಗದಿದ್ದರೆ ಒಂದು ಯಾರ್ದಾದ್ರೂ ಒಂದು ಗ್ಯಾರೇಜಿಗೆ ಫೋನ್ ಮಾಡಿದರೆ ಅವರೆಲ್ಲ ನಾವು ಒಟ್ಟಿಗೆ ಆಗಿ ಆ ಟೈಮಲ್ಲಿ ನಮ್ಮ ಅಸೋಸಿಯೇಷನಲ್ಲಿ ಅದಕ್ಕೆ ಅಂತಲೇ ನಮ್ಮ ಹತ್ರ ಒಂದು ಎಮರ್ಜೆನ್ಸಿ ಫಂಡ್ ಅಂತ ನಾವೊಂದು ಬೇರೆ ಸಪ್ರೇಟ್ ಇಟ್ಕೊಂಡಿದ್ದೇವೆ ಅಸೋಸಿಯೇಷನ್ನಲ್ಲಿ. ಅಂಥ ಪ್ರಾಬ್ಲಮ್ ಎಷ್ಟೋ ತೊಂದರೆ ಬರ್ತದೆ, ಯಾಕಂದರೆ ವರ್ಕ್ಶಾಪಲ್ಲಿ ಕೆಲಸ ಮಾಡೋ ವೆಲ್ಡ್ ಮಾಡುವಾಗ ಆಗ ಪ್ರಾಬ್ಲಮ್ ಆಗ್ತದೆ, ಅಥವಾ ಕೆಲಸಕ್ಕೆ ಮಾಡ್ತಾ ಇರುವ ತೊಂದರೆ ಆಗ್ತದೆ, ಅಥವಾ ಟ್ರಯಲಿಗೆ ಹೋಗುವ ಏನಾದರೂ ತಾಗಿದರೆ ನಾವು ಅಂದರೆ ಸರಿ ಇದ್ದ ಗಾಡಿಯನ್ನು ನೋಡ್ಲಿಕ್ಕೆ ಹೋಗ್ತೇವೆ, ಹಾಳಾದ ಗಾಡಿಯನ್ನು ಸಹ ನೋಡ್ಲಿಕ್ಕೆ ಹೋಗ್ತೇವೆ. ಆಗ ಟ್ರಯಲ್ ನೋಡೋಕೆ ಏನಾದರೂ ಒಂದೊಂದು ತೊಂದರೆ ಬರ್ತದೆ ನಮಗೆ, ಆದರೆ ಕಾರ್ನೊಳಗಾದರೆ ಅಷ್ಟು ಗೊತ್ತಾಗೋದಿಲ್ಲ. ಈ ಟೂ ವೀಲರ್ ಅಂತೇಳಿದರೆ ಸ್ವಲ್ಪ ಟ್ರಯಲ್ ನೋಡುವಾಗ ಏನೆಲ್ಲ ತೊಂದರೆ ಆದರೆ, ಜಾಮ್ ಆದರೆ, ಬಿದ್ದು ಬಿಟ್ಟರೆ, ಅಂಥ ಟೈಮಲ್ಲೆಲ್ಲ ನಾವು ಒಟ್ಟಿಗಿರ್ತೇವೆ ಎಲ್ಲರೂ.
0: ಓಕೆ ಓಕೆ,
2: ನಮ್ಮಿಂದ ಎಷ್ಟು ಸಾಧ್ಯ ಉಂಟು ಅಷ್ಟು.
0: ಓಕೆ, ಹಾಗೆ ಈ ಪಿಂಚಣಿ ವ್ಯವಸ್ಥೆ ಅಂಥದ್ದೇನಾದರೂ ಮಾಡಿದ್ದೀರಾ?
2: ಅಂಥದ್ದು ಈಗ ಮಾಡಲಿಕ್ಕೆ ಎಲ್ಲ ಮಾಡಿದ್ದೇವೆ. ಪಿಂಚಣಿ ಇದ್ದಂತೆ ಸರ್ಕಾರದ್ದೇ ಒಂದು ಸವಲತ್ತು ಒಂದು ಮಾಡಿತ್ತು, ಬಂದಿತ್ತು. ಅದಕ್ಕೆಲ್ಲ ನಾವು ಅದಕ್ಕೆ ವರ್ಷಕ್ಕೆ ಇಷ್ಟು ಹಣ ಕಟ್ಟಲಿಕ್ಕೆ ಅಂತ ಉಂಟು, ತಿಂಗಳು ತಿಂಗಳು ವರ್ಷಕ್ಕೆ ಇಷ್ಟು ಕಟ್ಟಬೇಕು ಅಂತ ಉಂಟು. ಅದಕ್ಕೆ ಸರ್ಕಾರದ್ದು ಇಲ್ಲಿದ್ದು ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಅದಕ್ಕೆ ಹಾಕ್ತಾರೆ ಅದಕ್ಕೆ ಹಣ, ಅದು ನಮ್ಮ ರಿಟೈರ್ಡ್ ಲೈಫಲ್ಲಿ ಅದರದ್ದು ಹಣ ಬರ್ತದೆ ನಿಮಗೆ ಅಂತ. ಅದಕ್ಕೆ ಒಂದು ಲೇಬರ್ ಇದು ಆ್ಯಕ್ಟ್ ಪ್ರಕಾರ ಭಾಳ ಒಳ್ಳೆಯ ಒಂದು ಇದು ಮಾಡಿದ್ದಾರೆ ಪಿಂಚಣಿ ಇದು ವ್ಯವಸ್ಥೆ. ಅದೆಲ್ಲ ನಮ್ಮ ಮೆಕ್ಯಾನಿಕ್ಗಳಿಗೆಲ್ಲ ನಾವು ಅದಕ್ಕೆ ಇದು ಮಾಡ್ತೇವೆ. ಓನರ್ ಅಂತಲ್ಲ, ಮೆಕ್ಯಾನಿಕ್ ಎಷ್ಟಿದ್ದಾರೆ ಅವರಿಗೆಲ್ಲ ಅದಕ್ಕೆ ಮೆಂಬರ್ ಆಗಲಿಕ್ಕೆ ಮಾಡಿ ಅದಕ್ಕೆಲ್ಲ ಸಪೋರ್ಟ್ ಮಾಡ್ತೇವೆ ಅಸೋಸಿಯೇಷನ್. ಅದೆಲ್ಲ ಭಾಳ ಇಂಪ್ರೂವ್ಮೆಂಟ್ ಆಗಿದೆ.
0: ಓಕೆ, ಮತ್ತೊಂದು ನನಗೆ ಗ್ಯಾರೇಜ್ ಅಲ್ಲಿ ಕೆಲಸ ಮಾಡುವವರ ಹತ್ರ ಮಾತಾಡ್ಲಿಕ್ಕೆ ಹೋಗುವ ಹೆಚ್ಚಿನವ್ರು ಹೇಳುವಂಥದ್ದು ಏನು ಅಂತ ಹೇಳಿದರೆ, ನಮಗೆ ಬಾಡಿಗೆಗೆ ಯಾರು ಕೊಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಯಾಕೆಂತ ಹೇಳಿದರೆ ಅಲ್ಲಿ ಆ ಜಾಗ ಸ್ವಲ್ಪ ಏನಾದರೂ ಕೆಲಸ ಮಾಡುವಂಥದ್ದು ಕಸ ಅದು ಇದೆಲ್ಲ ಇರೋದಕ್ಕೋಸ್ಕರ ಕೊಡುವವರು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಈ ಸಮಸ್ಯೆ ಇದೆಯಾ ಮಂಗಳೂರಲ್ಲಿ ಅಂತ?
2: ತುಂಬ ಇದೆ, ತುಂಬ ಅಂಥದ್ದು. ಅಂದರೆ ಮೊದಲೆಲ್ಲ ಒಂದು ಗ್ಯಾರೇಜ್ ಅಂತ ಹೇಳಿದರೆ ಅದು ಭಾಳ ಒಂದು ಅಂದರೆ ಭಾಳ ಡರ್ಟಿ, ಜಾಸ್ತಿ ಕೊಳೆ ಇದೆಲ್ಲ ಬೇಡದೆಲ್ಲ ಮಾಡ್ತಾರೆ, ರಿಪೇರಿಸ್ ಮಾಡಿ ಹಾಲು ಮಾಡ್ತಾರಂತೆಲ್ಲ. ಈಗ ಹಾಗೆ ಆಗೋದಿಲ್ಲ. ಈಗ ನಾವು ಎಂತೇಳಿದರೆ ನಾವು ನಮ್ಮ ಪ್ರತಿ ತಿಂಗಳ ಮೀಟಿಂಗಲ್ಲಿ ನಮ್ಮದು ಮಾಸಿಕ ಸಭೆ ಆಗ್ತಾ ಉಂಟು. ಆಗ ನಾವು ನಮ್ಮ ಎಲ್ಲ ಓನರಿಗೆ ಹೇಳ್ತೇವೆ, ನಮಗೆ ಅದು ಈಗ ನಾವು ಯಾಕೆ ಕ್ಲೀನಾಗಿರಬಾರ್ದು, ಸ್ವಚ್ಛ ಎಷ್ಟು ಸಾಧ್ಯ ಉಂಟು ನಾವು ವರ್ಕ್ಶಾಪಲ್ಲಿ ಆಗಿರಬೇಕು. ಹಾಗಿಟ್ಟರೆ ನಮಗೆ ಒಳ್ಳೆಯದು, ನಮ್ಮ ಹೆಲ್ತಿಗೆ ಸಹ ಒಳ್ಳೆಯದು, ಮತ್ತು ನಮ್ಮ ನೇಬರ್ಸ್ ಎಲ್ಲ ನಮ್ಮೊಟ್ಟಿಗೆ ಗ್ಯಾರೇಜ್ ಅಂತ ಹೇಳುವ ಹಾಗೆ ಆಗಬಾರ್ದು. ಅದೊಂದು ಒಳ್ಳೆ ಕ್ಲಿನಿಕ್ ಥರ, ಒಂದು ನಾವೇ ಒಂದು ಡಾಕ್ಟ್ರಲ್ಲಿ ಹೋಗ್ತೇವೆ, ಅಲ್ಲಿ ನಾವು ನಮ್ಮ ಪೇಷಂಟಲ್ಲಿರುವಾಗ ಅವರು ಜಾಗ್ರತೆಯಲ್ಲಿ ಅಷ್ಟು ಯಾವ್ಯಾವ ಟೈಪ್ ಇದ್ದು ಪೇಷಂಟ್ ಬಂದರೆ ಅವರು ಎಷ್ಟು ನೀಟಲ್ಲಿ ನೋಡ್ತಾರೆ, ಅದೇ ರೀತಿ ನಾವು ಸಹ ಇರಬೇಕು. ನಾವು ಯಾಕೆ ಹಾಗೆ ಮಾಡಬಾರ್ದು? ಗ್ಯಾರೇಜ್ ಅಂತೇಳಿ ಅಷ್ಟು ಕೀಳುಮಟ್ಟದ ವಿಷಯಕ್ಕೆ ಹೋಗಬಾರ್ದು. ನಾವು ನೀಟಲ್ಲಿರಬೇಕು, ಸುತ್ತಮುತ್ತ ಈ ನಾವು ಕೈ ಕ್ಲೀನ್ ಮಾಡಲಿಕ್ಕೆ ವೇಸ್ಟ್ ಅಂತ ಇಟ್ಕೊಳ್ತೀವಿ, ಅದೆಲ್ಲ ಕ್ಲೀನ್ ಮಾಡಿ ತೆಗೆದು ಬಿಸಾಡೋದು ಹಾಗೆಲ್ಲ ಮಾಡಬಾರ್ದು. ಮತ್ತು ಡೈಲಿ ಬೆಳಿಗ್ಗೆ ಮಧ್ಯಾಹ್ನ ಅಥವಾ ಸಾಯಂಕಾಲ ಹೋಗುವಾಗ ಅದು ವರ್ಕ್ಶಾಪ್ ಕ್ಲೀನ್ ಮಾಡಿ ಅದರ ನಂತರ ನೀಟಾಗಿಡಬೇಕು. ಮತ್ತು ನಾವು ಕಂಪನಿಗೆ ಡೀಲರ್ಸ್ ಹತ್ರ ಹೋಗಿ ನಾವು ನೋಡ್ತೇವೆ, ಅಲ್ಲಿ ಅಷ್ಟು ಕ್ಲೀನ್ ಆಗಿರ್ತದೆ. ಈಗ ನಾವು ಯಾಕೆ ಹಾಗೆ ಮಾಡಬಾರ್ದು? ನಮಗೆ ಸಹ ಅದು ಹೆಸರು ಬರಬೇಕು, ಹಾ ಇಂಥ ಒಂದು ವರ್ಕ್ಶಾಪಲ್ಲಿ ಇಷ್ಟು ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ ಅಂತ. ಅದಕ್ಕೆ ನಾವು ತುಂಬ ಪ್ರಯತ್ನ ಪಡ್ತಾ ಇದ್ದೇವೆ. ಮತ್ತು ಡ್ರೆಸ್ ಒಂದು ಪ್ರತಿಯೊಂದು ವರ್ಕ್ಶಾಪ್ಗೆ ಮಾಡುವಾಗ ಅವರು ವರ್ಕ್ಶಾಪ್ ಮಾಡುವಾಗ ಅವರು ಮೊದಲೇ ಎಣಿಸಬೇಕು ನಮಗೆ ಇಷ್ಟು ಖರ್ಚು ಬರ್ತದೆ, ಇಷ್ಟು ನಮಗೆ ಲೆಕ್ಕ ಉಂಟು. ನಾವು ನಮ್ಮ ಮೆಕ್ಯಾನಿಕ್ಗಳಿಗೆ ಅವರು ಡ್ರೆಸ್ ಚೇಂಜ್ ಮಾಡುವಾಗ ಡ್ರೆಸ್ ಕೊಡಬೇಕು ಅವರಿಗೆ ಒಂದೇ ಥರದ ಡ್ರೆಸ್, ಆಗ ಅದೊಂದು ಅವರ ಹೋಗಲು ಬರುವುದು ಮಾತ್ರ ಇರ್ತದೆ, ಮತ್ತು ಹೋಗುವಾಗ ಒಳ್ಳೆ ಡ್ರೆಸ್ ಹಾಕ್ಕೊಂಡು ಹೋಗ್ಬೋದು. ಅಂಥದ್ದೆಲ್ಲ ನಾವು ಈ ಅಸೋಸಿಯೇಷನ್
0: ತಿಳಿಸ್ತಾ ಇದ್ದೇವೆ. ಎಲ್ಲ ಓನರ್ಸ್ ಗಳು ಕೂಡ ಸೇರಿದ್ರು?
2: ಎಲ್ಲ ಓನರ್ಸ್ ಮ್ಯಾಕ್ಸಿಮಮ್ ಬರ್ತಾರೆ. ಮತ್ತೆ ಕೆಲವರಿಗೆ ಅಂತ ಹೇಳಿದ್ರೆ ನಾವು ಎಷ್ಟು ಹೇಳಿದ್ರು ಸಹ ಅವರಿಗೆ ಏನಾದರೂ ಕಷ್ಟ ಬರುವಾಗ ನಮ್ಮನ್ನು ನೋಡ್ತಾರೆ. ಆದರೂ ನಾವು ಅವರು ನಮ್ಮ ಅಸೋಸಿಯೇಷನ್ ಮೆಂಬರ್ ಅಲ್ಲ ಅಂತೇಳಿ ನಾವು ಬಿಡುವುದಿಲ್ಲ. ನಾವು ಅವರಿಗೆ ಸಾಧ್ಯವಾದಷ್ಟು ಹೆಲ್ಪ್ ಮಾಡಿ ಹೇಗಾದರೂ. ಮೊನ್ನೆ ಹಾಗೆ ಒಂದು ತೊಕ್ಕೊಟ್ಟಲ್ಲಿ ಒಬ್ಬರು ಮೋಟರ್ ಸೈಕಲ್ ಮೆಕ್ಯಾನಿಕ್ ಓನರ್ ಅವ್ರದ್ದು ಆಕ್ಸಿಡೆಂಟ್ ಆಗಿ ಟ್ರಯಲ್ಗೆ ಹೋಗುವಾಗ ಇದು ಫ್ರ್ಯಾಕ್ಚರ್ ಆಯಿತು, ಕಟ್ಟಾಯಿತು ಕಾಲಿಗೆ. ಫ್ರ್ಯಾಕ್ಚರ್ ಆಗಿ ಅವರಿಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಎರಡು ಸಣ್ಣ ಸಣ್ಣ ಮಕ್ಕಳು ಹೆಂಡತಿ ನಮ್ಮಲ್ಲಿ ಬಂದರು. ಅವರಿಗೆ ಗ್ಯಾರೇಜ್ ಓನರ್ಸ್ ಅಸೋಸಿಯೇಷನ್ ಅಂತ ಗೊತ್ತುಂಟು, ಆದರೆ ಅದು ಏನು ಅಂತ ಎಂಥದ್ದು ಅಂತ ಅವ್ರಿಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನಮ್ಮಲ್ಲಿ ಕ್ರಮ ಅಂತ ಹೇಳಿದ್ರೆ ಒಂದು ಗ್ಯಾರೇಜ್ ಓನರ್ ಅವರು ಮೆಂಬರ್ ಆಗಬೇಕು, ನಮ್ಮಲ್ಲಿ ಲೈಫ್ ಮೆಂಬರ್ ಆಗಬೇಕು. ಆದರೆ ಅವರಿಗೆ ನಾವು ಬೇಕಾದಷ್ಟು ಹೆಲ್ಪ್ ಮಾಡಲಿಕ್ಕೆ ಸಾಧ್ಯ ಉಂಟು. ಇದು ಅವರಿಗೆ ಏನು ಗೊತ್ತಿಲ್ಲ, ಹಾಗೆ ಬಂದರು. ನಾವು ಅದಕ್ಕೆ ಏನು ಸಹ ಕೇಳಲಿಕ್ಕೆ ಹೋಗಲಿಲ್ಲ. ಅಸೋಸಿಯೇಷನ್ನಿಂದ ಅವರಿಗೆ ಈಗ ಕಷ್ಟಕ್ಕೆ ಏನಾಗಬೇಕು ಅಂತ ಕೇಳಿ ಆ ಮಗುವಿಗೆ ಎಲ್ಲ ಶಾಲೆಯದ್ದು ತೊಂದರೆ, ಆ ಮಕ್ಕಳಿಗೆ ಶಾಲೆಯ ವಿದ್ಯಾಭ್ಯಾಸಕ್ಕೆ ನಾವೆಲ್ಲ ಸಹಾಯ ಮಾಡುವ, ಅದು ನಮ್ಮ ಪರ್ಸನಲ್ ಇದರಿಂದ ತೆಗೆಯುವ, ಮತ್ತು ಅವರಿಗೆ ಆ ಹೆಂಗಸು ಬಂದವರನ್ನು ಹಿಂಗೆ ಕಳಿಸಬಾರ್ದು ಅಂತೇಳಿ 10,000 ಚೆಕ್ಕು ಕೊಟ್ಟು ಈಗ ಸದ್ಯಕ್ಕೆ ಇಡ್ಕೊಳ್ಳಿ ಅಮ್ಮ ನಿಮ್ಮ ಕಷ್ಟಕ್ಕೆ, ನಂತರ ನಾವು ಹೆಲ್ಪ್ ಮಾಡ್ತೇವೆ ಅಂತೇಳಿ. ಈಗ ಅವರಿಗೆ ನೋಡಿ ಅವರು ನಮ್ಮಲ್ಲಿ ಮೆಂಬರ್ ಅಲ್ಲ, ಆದರೂ ಅವರಿಗೆ ಭಾಳ ಖುಷಿ ಆಯಿತು. ಅವರು ಮತ್ತೆ ಅವರಿಗೆ ತಿಳಿಯಿತು ನಾವು ಮೆಂಬರ್ ಆಗದೆ ಹೋಗಬಾರ್ದಿತ್ತು ಅಂತ. ಗ್ಯಾರೇಜ್ ಓನರ್ಸ್ ಅಂತ ಹೇಳಿದ್ರೆ ಅಸೋಸಿಯೇಷನ್ ಇದ್ರೆ ಏನಾದರೂ ಹೆಲ್ಪ್ ಬರಬಹುದು ಅಂತ ಅವ್ರು ಬಂದದ್ದು. ನಾವು ಅದಕ್ಕೆ ನೀವು ನಿಮ್ಮ ನಮ್ಮ ಮೆಂಬರ್ ಅಲ್ಲ, ನೀವು ಹಾಗೆ ಎಲ್ಲ ಯಾವುದು ಹೇಳಲಿಕ್ಕೆ ಹೋಗೋದಿಲ್ಲ. ಅವರ ಕಷ್ಟಕ್ಕೆ ನಾವು ಅಂದರೆ ಅವನು ಮೆಕ್ಯಾನಿಕ್ ಹೌದು, ಅದು ಗೊತ್ತುಂಟು ನಮಗೆ, ಗ್ಯಾರೇಜ್ ಉಂಟು. ನಾವೆಲ್ಲ ಹೆಲ್ಪ್ ಮಾಡಿ ಅವರಿಗೆ ಅದಕ್ಕೆ ಬೇಕಾದಾಗೆ ಮಾಡಿ, ಮತ್ತು ಈಗ ಅವರು ಹುಷಾರಾಗಿ ಈಗ ಬಂದಿದ್ದಾರೆ, ಬಂದು ನಮ್ಮಲ್ಲಿ ಲೈಫ್ ಮೆಂಬರ್ ಎಲ್ಲ ಆಗಿ ಹೋಗಿ ಈಗ ಅವರು ನಮ್ಮ ಜೊತೆ ಆ್ಯಕ್ಟಿವ್ ಆಗಿ ನನ್ನಿಂದ ಸಹ ಇನ್ನು 10 ಗ್ಯಾರೇಜ್ನವರಿಗೆ ಹೆಲ್ಪ್ ಆಗಬೇಕು ಅಂತ ನಮ್ಮ ಜೊತೆ ಇದ್ದಾರೆ.
0: ಶ್ರೋತೃಗಳೇ, ವಸಂತ್ ಸಾಲಿನವ್ರ ಜೊತೆ ಮಾತುಕತೆ ಮುಂದುವರಿಯುತ್ತೆ. ಆದರೆ ಅದಕ್ಕಿಂತ ಮುಂಚೆ ನಮ್ಮ ಪ್ರತಿನಿಧಿ ಎಡ್ವರ್ಡ್ ಲೋಬೋ ಅವರು ಎಲ್ಲಿ ಭೇಟಿಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಕೇಳ್ತಾ ಬರೋಣ. ಓವರ್ ಟು ಎಡ್ವರ್ಡ್ ಲೋಬೋ.
3: ಕೇಳಿದ್ರೆ ನಾವೀಗ ಪಂಪೆಲ್ ಹತ್ತಿರದ ರೆಡ್ ಬಿಲ್ಡಿಂಗ್ ಹತ್ತಿರ ಇದ್ದೇವೆ. ಇಲ್ಲಿ ಕೇವಲ ಒಂದು ಬುಲೆಟ್ ಮಾತ್ರ ರಿಪೇರಿ ಮಾಡುವಂಥ ಒಬ್ಬರು ಮೆಕ್ಯಾನಿಕ್ ಇದ್ದಾರೆ, ಫಿಟ್ಟರ್ ಇದ್ದಾರೆ. ಸೊ ಅವ್ರ ಜೊತೆ ಮಾತಾಡೋಣ, ಅವರ ಪರಿಚಯ ಮಾಡ್ಕೊಳ್ಳೋಣ. ಸರ್, ಏನಪ್ಪದಾರ್?
4: ಕೇಶವನ್.
3: ಕೇಶವನ್ನ ಈ ಬೈಕ್ ರಿಪೇರಿ ಮಾಡ್ಕೊಳ ಬೇಲೆ ಯಾಪಸುರಾಂಡಿರ್ನ
4: ಸಾಧಾರಣ ಒಂದು 74 ಸ್ಟಾರ್ಟ್ ಮಾಡಿದೆ.
3: ಓಲ್ ಕಲ್ತಾರೆ ನೇನು ಮತ್ತೆ
4: ನನಗೆ ಮೂಲ ಸುಬ್ರಹ್ಮಣ್ಯಕ್ಕೆ ಬಂದ್ಬಿನ ಎ ಬಿ ಶೆಟ್ಟಿ ಸರ್ಕಲ್ದಲ್ಲಿ ಒಂದು ಎಂದು ಐತೆ ಡೀಲರ್ ಅಕ್ಕಲ ಅಕ್ಕಲ ಅಲ್ಪಕಲ್ತೀನಿ
3: ಬೇತೆ ಬೇಲೆ ಪುಣಗ ಇಂದು ಬೇಲೆದ ಈರೇಗ ಸ್ಟ್ಯಾಂಡ್
4: ಅಂಡ್ ಅಪ್ಪಗ 9th ಕ್ಲಾಸ್ ಮಟ್ಟ ಹೋದು ನಾನು ಬಕ್ಕ ಕಲ್ಪ ಇಲ್ಲದ ಕಲೆಗೆ ಬಂಗಾಂಡು ಅಂಜೆ ಬಕ್ಕ ಗ್ಯಾರೇಜಿ ಸೇರ್ನಿ.
3: ಯಾಪ ತೊಂಡ ರಿಪೇರಿ ರಿಪೇರಿ ಅವು ಒಂದು ಕಿರಿಕಿರಿ ಅಪ್ಪಜ
4: ಹೌದಲ್ಲ ಅಜ್ಜಿ ಅದು ಹೆಂಗ್ಲ ರತ್ತಿ ಆಗ್ಬೇತ ಕೆಲವು ಸರ್ತಿ ಟೆನ್ಷನ್ ನನಗೆ ಹಾಕೊಂಡು ಕಲ್ಪ ಅಂದೇ ಉಪಾಯ ಅಜ್ಜಿ ಅಂಚಾತನಿ
3: ಇದೇ ಇರು ಈತು ಮತ್ತು ಬೇತೆ ಬೇತೆ ಬೈಕ್ ಮತ್ತು ಉಪ್ಪುನಾಗ ಹೊಸ ಹೊಸ ನಮ್ಮನೆದ ಮಾಡೆಲ್ ಮತ್ತು ಬರೋದುಂಡು. ಅಂಡ್ ಈ ಇರು ಬುಲೆಟನ್ನು ಮಾತ್ರ ಗಟ್ಟಿ ಬರ್ತಂದ್ರೆ ದೈ
4: ನಾನು ಸ್ಟಾರ್ಟಿಂಗ್ ಕಲ್ತೀನಿ ಬುಲೆಟ್ದ ಬೆಲೆ 74 ಸೇರ್ನಿ ಬುಲೆಟ್ ಶೋರೂಮ್ ಡೇ ಹಂಚಾಡ್ದಾದ್ರೆ ಇತ್ತನೆಲ್ಲ ಪಂಡ ಅವಳು ಒಂಜಿ ದುಮ್ಮದ ಅಲ್ಪ ಒಂಜಿ 1.5 ವರ್ಷ 5 ಬಕ್ಕ ಕೊಡೊಂಜಿ ಡೀಲರ್ಶಿಪ್ ಅಲ್ಪ ಡೀಲರ್ನಲ್ಪ ಸೇರಿದ್ದೆ ಒಟ್ಟಿಗೆ 18 ಶೋರೂಮ್ ಹಿಡಿತ ನಾನು ಅಂಜೆ ಬಕ್ಕ 5 ಕಲ್ತೀನಿ ಇಟ್ಟು ಬೇತೆ ಗಾಡಿ ಬುಡ್ಚಿಂದ ನಾನು ಬುಲೆಟಿನ ಹಿಂಗೆ ಇಷ್ಟ ನಾನು ಬುಲೆಟ್ ಬೆಲೆ ಅಲ್ಬೇಕಾಣೆ ಅಂತ.
3: ಬುಲೆಟ್ ಹಿಡಿದಾದ ಅಂಚ ವಿಶೇಷ ಉಂಡು ದಾದ ಸ್ಪೆಷಲ್ ಉಂಡು
4: ಬುಲೆಟ್ ಒಂಜಿ ಪಂಡ ಒಂದು ಪೋಸ್ಟ್ ಸ್ಟ್ರೋಕ್ ಗಾಡಿ ಬಂದಿರ್ತೇನೆ ಸ್ಟಾರ್ಟಿಂಗ್ ಬರ್ತೀನಿ ಅವೇ ಬುಲೆಟ್ ಪೋಸ್ಟ್ರೋಕ್ ಇಂಜಿನ್ ಇತ್ತೆ ಮಾತ ಗಾಡಿಲ್ಲ ಪೋಸ್ಟ್ ಸ್ಟ್ರೋಕ್ ಇದ್ದೀನಿ ಅಂಚಾದ ಫಸ್ಟ್ ಪೋಸ್ಟ್ ಸ್ಟ್ರೋಕ್ ಇಂಜಿನ್ ಕಲ್ಪಕಂದು ಮನಸ್ಸಾನ ಹಿಂಗೆ ಅಂಚ ಅವೆಲ್ಲ ನಿತ್ಯಲ್ಲಿ ಕಂಟಿನ್ಯೂ ಮಾತನಲ್ಲ
3: ಕಲ್ಪರೆ ಮಸ್ತ್ ಬಂಗಾಂಡ ಬೆಲೆ
4: ಆ ಕಲ್ಪರೆ ಅಂತ ಬಂಗಾಂಡ ಹೊಸ ಮಾಡಲ್ ಬರ ಬೈದಿನಿ ಅಂಚ ಐತಲ್ಲ ಇತ್ತೆ ಒಂದೇ ಮೈನರ್ ಮೈ ಬೇಲೆ ಬರೋ ಮಾತನಲ್ಲ
3: ಇರಿಗ ಜಾಸ್ತಿ ಇರು ಯೂಸ್ ಮಾಡ್ಕೊಂಡು ಸ್ಪಾನರ್ ಅವಡು ಇರಿಗ ವಸ್ತುಲು ಹೂವು ವಸ್ತುನು ಇರು ಬುಲೆಟ್ ಮತ್ತು ರಿಪೇರಿ ಮಾಡ್ಬಾರೆ ಯೂಸ್ ಮಾಡ್ಬಾರು
4: ಬುಲೆಟ್ ಇಟ್ಕೊಂಡೆ ಕೆಲವು ಸ್ಪೆಷಲ್ ಟೂಲ್ಸ್ ಬರಬೇಕುಂಟು ಅಯ್ನ ಬಂಡ ಅವೇ ಯೂಸ್ ಮಲ್ಪಡ ಅಯ್ನು ಬಕ್ಕ ಭಾಗದ ಯಾವ್ದೊಳ್ಳೆ ಐಟಿಂದ ಇಟ್ಬಿಟ್ಟು ಪತ್ರದ ದೆಪ್ಪನ ಜನ ಬೇಲೆ ಹತ್ತವು ಅದಕ್ಕೆ ಸ್ಪೆಷಲ್ ಟೂಲ್ಸೇ ಬರೋ ಯೂಸ್ ಬಂತು ಕೊಡು.
3: ಏತು ಗಂಟೆಗೆ ಬರ್ಪರ್ ಬೇಲಿ
4: ಕಾಂಡೆ ಎಂಟೂವರೆ ಗಂಟೆಗೆ ಬರ್ಪೆ.
3: ರಾತ್ರಿ ಪೋಣಕ್ಕೆ ಬರ್ತಾಪಣ
4: ಹಾಜರಿಗೆ ಬಂದು ಮಾಲ್ವೆ
3: ಬೊಕ್ಕ ರಜೆ ಮೇಲೆ ಅಲ್ಲ ಉಂಡೆ ರೀ
4: ಈ ಥರ ಮಾತ್ರ ರಜೆ ಬೊಕ್ಕದಲ್ಲ ಈ ಬೇತಲ ಫಂಕ್ಷನ್ ಮೂರು ಎತ್ತಂಡ ರಜೆ ಮಲ್ತು ಹೋಗ್ಬೇನೆ ಅದು
3: ಅಂಚ. ಓಕೆ ಈ ಕೆಲಸ ಡೀರೆ ಮಸ್ತ್ ಖುಷಿ ಉಂಡ ತೃಪ್ತಿ ಉಂಡ?
4: ಹಾಂ ತೃಪ್ತಿ ಉಂಡು, ಹೆಂಗೆ ತೃಪ್ತಿ ಮಸ್ತ್ ತೃಪ್ತಿ ಉಂಡು.
3: ಈ ಕಾರ್ಯಕ್ರಮ ಇರೋಕೆ ಬಿಡೋದಂಜಿ ಹಿಂಗೆ ಸಾಂಗ್ ಹೆಂಗ್ಳು ಒಂದು ಸಾಂಗನ್ನು ಪ್ಲೇ ಮಾಡ್ಕೊ ಅದಾದ ಸಾಂಗ್ ಇದು ಇಷ್ಟಪಡ್ಬಾರ ಉಪಾಧ್ಯ ಇಷ್ಟ ಉಂಡು ಇದನ್ನ.
4: ಹಾಂ ತುಳು ಪಿಚ್ಚರ್ದ ಓಲ್ಡ್ ತುಳು ಪಿಚ್ಚರ್ದ ದಾರದ ಒಳಿದ ವಿಚಾರ.
3: ಕೇಶವರೇ ಮಸ್ತ್ ಖುಷಿ ಅಂಡಿ ಇರೋ ಪಾತಿರ್ದು ಇರ್ನ ಬುಲೆಟ್ದ ಒಂದು ಬೇಲೆ ಮಾತು ಮಲ್ತೊಂದಿತ್ತಾರೆ ಆಯ್ತಾ ನಡುರು ಬತ್ತ ದೀರಿಗೆ ಒಂದು ಚೂರು ಉಪಾದ್ರೆ ಕೊಡಿ ಆಂಡ ಖುಷಿ ಇಟ್ಟು ಪಾತೀರಿ ಅದು ಎಂಗ್ಲೆಗಲ ಖುಷಿ ಅಂಡ ಇರ್ನ ಬೇಲೆ ಇಂಚನ ಇರ ಜಾಸ್ತಿ ಗಿರೇಕ್ ನಕ್ಲು ಬರಡು ಬೇಲೆ ಮಲ್ಪಲೆ ಖುಷಿ ಪಡಲೆ ಎಂಗ್ಲ ರೇಡಿಯೋಲ ಕೇಳಲೆ ಸೊಲ್ಮೆ.
1: ಕೇಶವಣ್ಣ ಅವರು ದಾರದ ಬಡದಿ ಸಿನಿಮಾದ ಹಾಡನ್ನು ಕೇಳಿದ್ದಾರೆ. ಖಂಡಿತವಾಗಿ ಅವರಿಗೋಸ್ಕರ ಆ ಹಾಡನ್ನು ಇವತ್ತು ನಾವು ಪ್ರಸಾರ ಮಾಡ್ತೇವೆ. ವೃತ್ತಿ ಸಂತೃಪ್ತಿ ಕಾರ್ಯಕ್ರಮ ಮುಂದುವರಿಯುತ್ತೆ. ಕೇಳ್ತಾ ಇದ್ದೀರಿ ರೇಡಿಯೋ ಸರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: रेडियो सारा 107.8 FM
1: ಶ್ರೋತೃಗಳೇ, ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದಲ್ಲಿದ್ದೇವೆ. ಈ ವಾರ ಗ್ಯಾರೇಜ್ ಹಾಗೇನೆ ಪಿಟ್ಟರ್ಸ್ ಏನು ಆಟೋ ವರ್ಕ್ಸ್ ಮಾಡ್ತಾರೆ ಅವರ ವೃತ್ತಿ ಜೀವನದ ಅನಾವರಣ ಆಗ್ತಾ ಇದೆ. ಈಗ ನಾನು ಸದ್ಯಕ್ಕೆ ಕಪಿತಾನಿಯು ಹತ್ತಿರ ಇರುವಂಥ ಒಂದು ಆಟೋ ರಿಕ್ಷಾಗಳನ್ನು ಮಾತ್ರ ಸರ್ವಿಸ್ ಮಾಡುವಂಥ ಒಂದು ಕಡೆಗೆ ಬಂದಿದ್ದೇವೆ. ಅಲ್ಲಿ ಅದರ ಮಾಲಕರೊಬ್ಬರು ನಮ್ಮ ಜೊತೆ ಇದ್ದಾರೆ. ಏನಪ್ಪಿದ್ದಾರೆ?
2: ಅಶೋಕ್.
1: ಅಶೋಕ್, ಅಶೋಕ್ ಏತು ವರ್ಷದಿಂಚಿ ಲೈನ್ ಇಲ್ಲ ರೀ?
2: 20 ವರ್ಷ.
1: ಮಸ್ತ್ ಗಾಡಿ ಪುನಗದಾನೆ ರೀ, ರಿಕ್ಷಾನೇ ಆಗುಂದ ಏನ್?
2: ನಾನು ಟಿ ವಿ ಎಸ್ ಕಂಪನಿ ಟ್ರೈನಿಂಗ್ ಒಂದು ಬಕ್ಕ ಮೂಲ ಬಂದು ವರ್ಕ್ಶಾಪ್.
1: ಏನು ಚೋಂಡಿ ರಿಕ್ಷಾದ ಇತ್ತು, ರಿಕ್ಷಾ ಮಾದ ಬರ್ಕೊಂಡ ಸರ್ವಿಸಿಗೆ
2: ತೊಂದರೆ ಇಜ್ಜಿ.
1: ಏತು ಜನ ಇಲ್ಲ ಕೆಲಸ
2: ಒಂದು ಯಾವ ಜನ ಅಲ್ಲ
1: ತುಂಬುದ ಟಿ ವಿ ಎಸ್ ರೂಪನಗದ ಪರಿಚಯದಕ್ಕೂ ಬರ್ಪೇರೆ ಇಡೆಗೆ.
2: ಹಾಂ ಬರ್ಬೇಡಿ, ಜಿಂಜ ಕಸ್ಟಮರ್ ಬರ್ಬೇಡಿ.
1: ರಿಕ್ಷಾ ಪಂಡ ರಿಕ್ಷಾದ ಸರ್ವಿಸ್ ಒಂದು ಬಂಡ ಎಷ್ಟು ಪ್ರಮುಖವಾದ ಹೂ ಮತ ಬೆಲೆ ಉಂಟು?
2: ಆಯಿಲ್ ಚೇಂಜ್, ಗ್ರೀಸಿಂಗ್ದ ಇಂಚನೆ, ಹೆಡ್ ಲ್ಯಾಪಿಂಗ್, ಮೇಂಟೆನೆನ್ಸ್ ಬರ್ಬೋದು.
1: ಮತ್ತೆ ಒಂಜಿ ರಿಕ್ಷಾ ಬಂತಿನ ಒಂಜಿ ಇಟ್ಟು ಜನಗಳಿಗೆ ಅಗತ್ಯವಾದ ಬೋಡಿ ತಿನ್ನ ಒಂಜಿ ನಮ್ಮನಲ್ಲೇ ತುಂಬುವರೆ ಉಪ್ಪುನಂಚಿನ ಒಂಜಿ ಮಾಧ್ಯಮ ಇಂಚ ಉಪ್ಪು ನಕ್ಲಿಗಳು ಒಂದು ಅರ್ಜೆಂಟ್ ಉಪ್ಪು ಡ್ರೈವರ್ ನಕ್ಲಿಗಳು ರಪ್ಪ ಬಂದು ಕೊರಲಿ ಅರ್ಜೆಂಟ್ ಬಂದು ಕೊರಲಿ ಲೈ ಬಂಡಕ್ಲ ಒಂಜಿ ಬಂದಿದ್ದ ಬಡವು. ಅಪ್ಪಗೆ ಏನು ಚೇನ್ ಮ್ಯಾನೇಜ್ ಮಾಡ್ಬೋ?
2: ಮನ್ಪೋ ಬಂತು ಕೊರ್ಬ, ಕರೆಕ್ಟ್ ಟೈಮ್ ಬಂತು ಕೊರ್ಬ, ಕರೆಕ್ಟ್
1: ಸರ್ವಿಸ್ ಬಂಡ ಏತು ಇದಕ್ಕೆ ದಿನ ಬೋರ್ಡ್ ಆಪ್
2: ಸರ್ವಿಸ್ ಬಂದು ಒಂಜಿ 2 ಗಂಟೆ ಗಾಡಿಗೆ ಬಂಡ ಗ್ರೀಸಿಂಗ್ ಆಯಿಲ್ ಚೇಂಜ್ ಬಂದು ಒಂಜಿ 2 ಗಂಟೆ ಬೊಕ್ಕ ಇಂಚ ಸ್ಕೂಲ್ ಟ್ರಿಪ್ದ ಗಾಡಿ ಬರೋ ಬರ್ಬೋದು ಒಂದು ಅರ್ಜೆಂಟ್ ಆದ ಮಂತ್ ಬರ್ಬೋದು.
1: ರಿಕ್ಷಾ ಪಂಡ ರಿಕ್ಷೋಡು ಇಂಚಿನ ಬೇಲೆ ಬರ್ಬೋದು
2: ಬೇ ಆಯಿಲ್ ಚೇಂಜ್ ಮೈನರ್ ಇಂಜಿನ್ದ ಬೇಲೆ ಬರ್ಬೋದು ಇಂಜಿನ್ದ ಆತು ಜಾಸ್ತಿ ಬರ್ಬೋದು ಇಂಚ ಆಯಿಲ್ ಚೇಂಜ್ ಗ್ರೀಸಿಂಗ್ ಮಾತು ಜಾಸ್ತಿ ಬರ್ಬೋದು.
1: ನಿಖಿಲ ಈ ಕೆಲಸ ಬಂದಿನ ಒಂದು ರೀತಿ ಮೇಕ್ ಐಟ್ ಮಾತ ಮಡ್ಡಿ ಮಂತೊಂದು ರೀತಿನ ಕೆಲಸ ಮಂತೊಂದು ಹಾಕೊಂಡು ಸೊ ಏನು ಚಾವ ಹಾಕೊಂಡಿರಿ?
2: ತೊಂದರೆ ದೇರ್ ದೇಟ್ ಮೈಡ್ ಅಂಡಲ್ಲ ನೆನ್ಪುಣ
1: ಖುಷಿ ಉಂಡು ಅಂಚನೆ ಇತ್ತು. ಪ್ರತಿ ಒಂಜಿ ಕೆಲಸ ಅಡ್ಲ ಕಾರ್ಮಿಕರನ ಸಮಸ್ಯೆ ಬಂದುಂಡು ಬೆಲೆಗೆ ಜನ ದಿಕ್ಕುಜೇರಿ ಅಂದ್ರೆ ನಿಖಿಲ ನೆಟ್ ಈ ಫೀಲ್ಡ್ ಅಂಚನ ಸಮಸ್ಯೆ ಉಂಡ
2: ಎಂಕುಲ್ ದಾಲೆಜ್ಜಿ ಅನ್ನ ಅನ್ನ ಮೆಗ್ಗೆಲ್ಲ ಕೊಲ್ಲ ಮೊಲು ಮಾತೇರ್ಲ ಪೊರ ಒಂದಾನಿಗೆ ಎಡ್ಡಲ್ಲ ಎಡ್ಡಡೊಳ್ಳೆ
1: ನಿಖಿಲೆ ಬೇತದಾದ ಅಂಡಲ್ಲ ಸವಾಲು ಬಂದದಾದ ಉಂಡ ನಿಖಿಲ ಈ ಕೆಲಸ ಉಂಟು
2: ಸವಾಲು ಬಂದ ದಾಲೆಜ್ಜಿ ಕಂಪ್ಲೇಂಟ್ ಬರ್ತಾನೆ ಸವಾಲು ಅವಿ ಒಕ್ಕ ದಾಲೆಜ್ಜಿ ಗಾಡಿದ್ದ ಸಮ ಕಂಪ್ಲೇಂಟ್
1: ಈಗ ಸರ್ವಿಸ್ ಮಂತಾಯಿ ಬೊಕ್ಕ ಏನಣ್ಣ ಬತ್ ಬಂದ್ವಿ ಯಾವ ಸರಿ ಆಯ್ತು ಒಂದು ಸರಿ ಅಂಚದಲ್ಲ ಉಂಡ
2: ಅಂಚಿನ ಕೆಲವು ಬರ್ಬು
1: ಕೆಲವು ಅವಾಗ ಎಂಚ ಮ್ಯಾನೇಜ್ ಮಾಡ್ಬೋ
2: ಕೆಲವ್ರ ನೆರ್ಪೇರಿ ಕೆಲವ್ರ ಪುಗಾರು
1: ಓಕೆ ಪುಗಾರ್ನಗಳ ಖುಷಿ ಆಗ್ಬು ನೆರ್ನಗಳ ಅಂಬೋರು ಪಿರ ನೆರ್ಪಾರ
2: ಇಜ್ಜಪ್ಪ ಮಲ್ತು ಕೊರ್ಪ ಸಮಾಧಾನ ಮಲ್ತು ಕೊರ್ಪ ಮಲ್ತು ಕೊರ್ಕ ಅನ್ಬ
1: ಬರೀ ಟ್ವಿಟ್ಟರ್ಗೆ ಒಂದು ಒಂದು ಗ್ಯಾರೇಜ್ ದಕ್ಕಲಿಗೆ ಬೋಡಿತ್ತೀನಿ ಸಮಾಧಾನ ನಿನ್ನ ಹೆಸರು ಬಂದ್ಬಾರ
2: ಸಮಾಧಾನ ಫಸ್ಟ್ ಬೋರ್ಡ್
1: ಹೋಗದ ಬೋರ್ಡ್
2: ಸಮಾಧಾನ ಬೋರ್ಡ್ ಬಕ್ಕಂತೆ ಗಾಡಿ ಕರೆಕ್ಟ್ ಆವಡ ಒಂದು ನಿಷ್ಠೆ ಬೋರ್ಡ್
1: ಆಗ್ತದೆ ಸರ್ ಅದು ಬೋರ್ಡ್ ಅಂತ ಕಡಬಿಡ್ನ
2: ಅದು ಬೋರ್ಡ್ ಅಂತ ಕಡಬಿಡ್ನ ಗಾಡಿ ಬರೋದು ನಮ್ಮ ಮಣ್ಣು ಬ್ಯಾಲೆಡ್ ಅಂಜಿ ಕ್ಲಿಯರ್ ಇತ್ತಂದ ಬರು ಗಾಡಿ ಬ್ಯಾಲೆ ಅಂಜಿ ಖುಷಿ ಹಾಕೊಂಡು ಅಂತ ಮಾತ್ರ ಕಸ್ಟಮರ್
1: ಸರಿ ಮಸ್ತ್ ವಿಷಯ ಪಾತ್ರ ಕಡೆ ಕದೇ ನಡಿಕೆಯನ್ನು ಈ ವೃತ್ತಿ ಇದಕ್ಕೆ ಸಂತೃಪ್ತಿ ಉಂಡ
2: ಹಾಂ ತೃಪ್ತಿ ಉಂಟು ದೇವರದಾಯ್ತು
1: ಇದಕ್ಕೆ ಒಂದು ಇಷ್ಟವಾಗಿನ ಸಾಂಗ್ ಹಿಂಗೆ ಕುಳಿತ ರೇಡಿಯೋ ಪ್ಲೇ ಮಾಡ್ಕೊಂಡು ಹೋಗಿತ್ತಂಡ ಓ ಸಾಂಗ್ ಇರಬೋದು
2: ಶಂಕರ್ನಗರ ಪಾಠ
1: ಓ
2: ಆಟೋ ರಾಜ್ಯ ಪಾಠ
1: ಓಕೆ ನಾಟೋದಾನೆ ಕೆಲಸ ಆಟೋ ರಾಜಧಾನಿ
2: ಸರಿ ಸರಿ
1: ಓಕೆ ಥ್ಯಾಂಕ್ ಯು ಮಸ್ತ್ ಖುಷಿಯಾಗಿ ಇಡ ಪಾತ್ರ.

0: रेडियो सारंग 107.8 FM।
1: ಶ್ರೋತೃಗಳೇ, ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದಲ್ಲಿ ನಾವೀಗ ಮಂಗಳೂರಿನ ಗರೋಡಿ ಹತ್ತಿರದಲ್ಲಿರುವಂಥ ಬಿ ಎಲ್ ಆಟೋ ವರ್ಕ್ಸ್ ಇಲ್ಲಿದ್ದೇವೆ. ಇಲ್ಲಿ ಒಬ್ರು ನಮ್ಮ ಜೊತೆ ಮಾತಿಗೆದ್ರ ಮಾಲಕರು ಸಿಕ್ಕಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಇದನ್ನ ಪುದರಣ
2: ಬಾಲಕೃಷ್ಣ,
1: ಏತ್ ವರ್ಷ ದಿಂಚಿ ಕೆಲಸ ಇಡಿಲ್ಲ ರೀ?
2: ಇರೋತ್ತೊಂಬತ್ತು ವರ್ಷ
1: ಅದು ಇದನ್ನ ಓನೇನ ಅತ್ತೆ
2: ಅದು ಓನ್ ಅತ್ತು ಓನು ಅಂತ ಗಂಜಿ 20 ವರ್ಷ ಅಣ್ಣ 20 ವರ್ಷ ಬೇಲ ಅಂತ.
1: ಸೊ ಅಲ್ತ ಬೇಲೆಗಿಲ್ಲ ಇದನ್ನ ಇತ್ತೆ ಮಲ್ತೊಂದು ಈ ಬೇಲೆಗಿಲ್ಲ, ಅದ ವ್ಯತ್ಯಾಸ ಉಂಟು.
2: ಅವಳು ಕಂಪೆನಿ ಸಿಸ್ಟಮ್ ಅದೆ ಕಂಪೆನಿಡ್ ನಮ್ಮ ಕೊಂಚ ಕುರ್ಪೇರು ಬೇಲೆ ನೀನೆ ಮನ್ಪ್ಲೇ ಅಂತ ಅಂಜ ಮಂತೊಂದು ಹೋಗ್ಬೋನು ಮೊಲು ಯಾನೆ ದಾನಿ ಯಾನೆ
1: ಎಂಚ ಏತ್ ದಿನಕ್ಕೂ ಎಂಚ ಮತ್ತೆ ಗಾಡಿಲು ಬರೋಂದು ಪೋನೆ?
2: ಹಾಂ ಗಾಡಿ ಬರೋದು ಬೇಲಪ್ಪ
1: ಟೂ ವೀಲರ್ ಬಂಡ ಒಂಜಿ ಸರ್ವಿಸ್ಗೆ ಒಂದು ಗಾಡಿ ಬರ್ಬೋದು ಒಂದು ದಿನಕ್ಕೆ ಒಂದು ಏತ್ ಗಾಡಿನ ಸರ್ವಿಸ್ ಮನ್ಪೋಲಿ
2: ದಿನಕ್ಕೂ ಬೇಲ ಬತ್ತನ ಬಂದಂಡ ಒಂಜಿ 5-10 ಮುಟ ಮನ್ಪೋಲಿ ಮನ್ಪೋಲಿ ಸರ್ವಿಸಿಂಗ್
1: ಗಾಡಿದ ಸರ್ವಿಸ್ ಅಂದ ಬಂಡ ಆಯ್ತು ಇಂಚಿನ ಮಾತ ಬರ್ಬೋದು
2: ಒಂಜಿ ಗಾಡಿದ ಸರ್ವಿಸ್ ಬಂಡ ಒಂಜಿ ವಾಷಿಂಗ್ ಮನ್ಬೋದು ಅದಕ್ಕೆ ಇಂಜಿನ್ ಆಯಿಲ್ ಚೇಂಜ್ ಅದಕ್ಕೆ ರಡ್ ಬ್ರೇಕ್ ಬಕ್ಕ ಪ್ಲೂಡ್ ಬೋರ್ಡ್ನ ಪ್ಲೂಡ್ ಬಕ್ಕ ಇಂಜಿನ ಪುರ ಕ್ಲಚ್ ಕ್ಲಚ್ ಬ್ರೇಕ್ ಒಂದು ಪುರ ಮತ್ತು ಬಗ್ಗೆ ವಾಯಿಲ್ ಲೀಕ್ ಒಂದು ಇಂಜಿನ ಪುರ ಇದ್ದ ಕೆಲವು ಕಂಪ್ಲೇಂಟ್ ಪನ್ಪೇರು ಅವೇನು ತೂದು ಮಂತು ಕಂಪ್ಲೇಂಟ್ ಕ್ಲೀನ್ ಫಿನಿಶ್ ಮಂತು ಕೊರ್ಪು
1: ಇತ್ತೆ ಅಮಸರದ ಕುಲೆಚ್ಚ ನಿಮಗೆ ಬತ್ತೆ ಇತ್ತೆ ಅವಳು ಬೊಕ್ಕ ಅವಳು 2 ಗಂಟೆ ಅವಳು 3 ಗಂಟೆ ಅಂಚಿನ ಕುಲೆ ಬರ್ಬೋದಾರ
2: ಮಸ್ತ್ ಜನ ಒಳ್ಳೆ ಮಸ್ತ್ ಜನ ಒಳ್ಳೆ
1: ಎಂಚ ಸುಧಾರ್ಬೋರ್
2: ಅದ್ರೊಳಗೆ ಎಂಜ ಆಗಲೇ ಕೊಂಚ ಅರ್ಜೆಂಟ್ ದಂಜ ಮನ್ಪೇರ ಉಂಡು ಬ್ರೇಕ್ ಇಜ್ಜಿಂದ ಬರ್ಬೋದು ಒಳ್ಳೆ ಅರ್ಜೆಂಟ್ ಅವಾಗ ಬ್ರೇಕ್ ಇಜ್ಜಿದ ಅವಾಗ ಬ್ರೇಕಿಗೆ ಪಂಜಿ ಬ್ರೇಕ್ ಮಂತ್ ಕೊರ್ಬೋದು ಪಕ್ಕ ಬಾಕಿದ ಕೊಡೋರ ದೀಪ ಅಂತೇಳಿ ಅಂಜೆ ದೀಪ ಇರು ಪಕ್ಕ ಕೆಲಸ ಉಂತಿ ನಾಳ ಉಂಟು ಅಂಜೆ ಅದು ಉಂತಿ ಪಕ್ಕ ಕಂತದ್ದು ನೂಕೊಂದು ಬರ್ತದೆ ಬರ್ತದೆ ಮಂತೆ ನಾಳ ಉಂಡು ಅಂದು ಆತ ಬಿಸಿ ತಕ್ಕಲೂ ಇರುತ್ತೆ ಬಿಸಿ ಮಸ್ತ್ ಇತ್ತೆ 1/2 ಗಂಟೆ ಡಾಪಣಿಗೆ ವಾಯ್ಲ್ ಇಂಜನ್ ಬರಲಿ ಆ್ಯಕ್ಚುಲಿ ಇಂಜನ್ 1/2 ಗಂಟೆ ಚೌಲಿ ಅವಳು ಅವಲ್ಲ ಪುಡ್ಸೋದು ಕೊರ್ಬಿಜಿರು ಅವು ಇತ್ತೆ ತಿಪ್ಪಲಿ ಬರಲಿ ಗಾಲಾಪಿಜಿ ಅಂತ.
1: ಸೊ ಕೆಲವು ಇರೋ ಕಾಯಂ ಮಿರ್ನಡಿಕೆ ಬರ್ಪಿನಿದ್ದೀರ
2: ಮಸ್ತ್ ಜನ ಒಳ್ಳೆ ಅಂಚೆ ನಡೆ ಒಂಚೂ ದಿನ ಬೋಪು ಈ ಜನ ದಾಲ ಅಂತ
1: ಗಿರಾಕ್ ಇರನೇ ಕಾಯಂ ಪತ್ತೋಡು ಉಂಡಾಂಡವು ಈ ರತ್ತು ಒಂಜಿ ಸರ್ವಿಸ್ ಪತ್ತೋದು ಉಂಡಾಂಡ ಅರಡ ಇಂಜ ಮತ್ತು ಗುಣ ಪೋಡು ಇದು ಒಂದು ಬಾರ್
2: ಬೇರೆ ಬಿಟ್ಟಾರನಾಗ್ಲೇ ಬಿಟ್ಟಾಗಲೇ ಮೇಯ್ನ್ ಅಕ್ಕಲು ಪನ್ಪಿನ ಪುರ ಕೇನು ಒಂಜಿ ಅಕ್ಕಲು ಮಂತಿ ಪಂದಿನ ಬೇಲಿನ ಪುರ ಮನ್ಪುಣ ಒಂಜಿ ಮೇಯ್ನ್ ತಾಳ್ಮೆ ಬೋರ್ಡ್ ಆಗ ಏರಿಯಾಗ ಬಿಟ್ಟಾರ ಏರ್ ಆಯೋದಿಲ್ಲ ಆಗ ತಾಳ್ಮೆ ಬೋರ್ಡ್ ಅಪ್ಪ ಮೇಯ್ನ್ ತಾಳ್ಮೆ ಜಿನ ಬೇಲ ಅಂಪರ ಅಬ್ಬಜಿ ಮೇಯ್ನ್ ಬಂಡ ಆರು ಪಂಡಿ ಕೂಡ ಬಯ್ಯನಾಗ ಆರು ಕೇನ ಮಂತಿರ ಪುರ ವಸ್ತು ಕರೆಕ್ಟ್ ಆದ ಪೋಡು ಅಪ್ಪ ಇರು ಕೊಡೋರ ಇರು ಕೊರ್ಮೇಲೆ ಸರ್ವಿಸ್ ಸಮಿತಿ ಒಂದೊಂದುಂಡು ಹೊರ ಬತ್ತಿನ ಕುಡರ್ ಬರೋಡ್ ಬಂದಣ್ಣ ಇರು ಕೊರ್ಮೇನ ಸರ್ವಿಸ್ ಸರಿ ಇತ್ತು ಬಂದಣ್ಣ ಇರು ಪನ್ಪಿನ ಒಂದು ಬಕ್ಕ ಪೂರ ಕರೆಕ್ಟ್ ಒಂಜಲಕ್ಕೆ ಉಳ್ಳವ್ರು ಬಂದಣ್ಣ
1: ಮತ್ತೆ ಈ ವೃತ್ತಿಡು ಈಗ ಎಂಚ ಸಂತೃಪ್ತಿ ಉಂಡ?
2: ಹಾಂ ತೊಂದರೆ ಮನ ಸಮಾಧಾನ ಉಂಟು
1: ಬೇಲೆಗೆ ಮಾತು
2: ಎನ್ನೊಟ್ಟಿಗೆ 2 ಜನ ಬೇಲೆಗೆ
1: ಈ ಬೇಲೆನ ಕಲ್ತಂಡ ಓಲ್ಲ ಜೀವನ ದೆಪ್ಪೋಲಿ ಇನ್ನು ಮನ್ಪೇ ಅದನ್ನು ಬರ
2: ಮಾರ್ಗ ಬರಲೆ ದೆಪ್ಪೋಲಿ ಮಾರ್ಗ ಬರಲ ಒಂಜಿ ಒಂದು ಟೂಲ್ಸ್ ಮತ್ತೊಂದು ಗ್ಯಾರಂಟಿ ಜೀವನ ದೆಪ್ಪೋಲಿ ನಡೆದಲ್ಲ ಮಲೋಶ ಆಯ್ಜಿ ಆಗ ಮಾತ್ರ ಒಂಜಿ ಒಂದು ಪೆರವಲ್ಲಿ ಆಯ್ನ ಮನಸ್ಸು ಎಲ್ಲೇ ತಾನೋ ಪೆರವಲ್ಲಿ ಆಗ ಓಲ್ ಪೊಂಡದ ಬೇಲೆ ಅನ್ಪೇರೆ ಆ ಪುಂಡ ಮನೆ ಮಂಡೆ ಅಡಿತು ಬಂದ್ರೆ ಆಗ ಓಲ್ ಬೇಲೆ ಅನ್ಪೋಲಿ ದಾಲ್ ತೊಂದರೆ ಒಂದು ಟೂಲ್ಸ್ ಇತ್ತೀನಿ ಅವನು ಬದುಕೊಲ್ಲಿ ಆಗ ಹಾಂ ಅವು ಗ್ಯಾರಂಟಿ
1: ಇಂಕಿಲ್ಲ ಎಂಚ ವಾರೋಡು ಏ ದಿನ ಬೇಲೆ ಮಲ್ಪ
2: ವಾರಡು ಪೂರ ದಿನ ಬೇಲೆ ಸಾಯ್ತಾರಂಜಿ ಬಿಡುದು ಹಾಂ ಆಯ್ತಾ ರಂಜನ ಬಿಡ್ಸು ಬಾಕಿ ದಿನ ಪೂರ ಬೇಲೆ
1: ಪುಲಿ ಕಾಂಡ 5 ಗಂಟೆಗೆ ಓಪನ್
2: ಕಾಂಡ 1 ಗಂಟೆ ಹಾಂ ಮಧ್ಯಾಹ್ನ 1 ಗಂಟೆಗೆ ಓನಸ್ ಓಪನ್ ಅದು ಕೂಡ 2 ಗಂಟೆಗೆ ಬತ್ತು ಸ್ಟಾರ್ಟ್ ಮಾಡ್ತಾನೆ ಬಾಕಿ ಒಂಜಿ 7

0: ನನಗೆ ಇದೆಲ್ಲ ಈ ಕೆಲಸರು ಸವಾಲು ಬಂದದಲ್ಲ ಉಂಡ
1: ಸೇವಂಡೆ ಜೋತಂಡೆ ಎಂಗ್ಲ ಮೇನ್ ಇತ್ತೆ ಈ ಗ್ಯಾರೇಜ್ ಬಂದೊಟಿಗೆ ಇದ ಗ್ಯಾರೇಜ್ ಮಕ್ಕಳು ಇತ್ತು ಮತ್ತೆ ಅಂಗಡಿ ಬಿಡಿಯ ಕುಡಿಯ ಕೂಡ ಅಂಗಡಿ ತಿಕ್ಕುಜ್ಜಿ ಮೇನ್ ಮಡ್ಡಿ ಇದೆ ಕೇರಳ ಕೊಡ್ಬಿಜ್ಜಿ ಬಾಕ ದೀರ ಜಾಗ ಇಜ್ಜಿ ಈತ ಪೂರ ಕೊಡಿಲ್ಲ ಫುಟ್ಪಾತ್ ಮುಟ್ಟಲ್ಲ ಪಾರ್ಕಿಂಗ್ ಇಜ್ಜಿ ಅಂಚೆ ನಡೋದು ಬಂಗ ಆಗ್ಬಿಡು ಬಾಕ ಅಂಚೆ ಅದಲ್ಲ ಹೌದಾ ಅವು ಪೂರ ಬಂಗಾನೆ ಬಾಕದಲ್ಲ ಇಜ್ಜಿ
0: ಸರಿ ಬಾಲಕೃಷ್ಣ ಮಸ್ತು ಶೇರಿ ಪಾತ್ರಿಯರ್ ಕಡೆ ಕಾದಿ ಒಂದು ಇಷ್ಟವಾಗಿನ ಒಂದು ಪದ್ಯ ಹಿಂಗೆ ಪ್ಲೇ ಮಲ್ಪುವ ಇಲ್ಲಿ ಓ ಪದ್ಯ ಬೋಡು
1: ಇಚ್ಛಾದ ಪದ್ಯ ಅಣ್ಣಿ ದುಮ್ಮದಪ್ಪ ಓಲ್ಡ್ ಸಾಂಗ್ಸ್ ಜನ
0: ಸರಿ ಬಾಲಕೃಷ್ಣ ನನ್ನ ತೀರ್ನ ಕೆಲಸ ವೃದ್ಧಿ ಅವಾರ್ಡ್ ನನ್ನ ಜನಕ್ಕೂ ಬರಡು ಬಂದ ಇಂಗ್ಲೀಷ್ ಮಲ್ಪುವ ಥ್ಯಾಂಕ್ ಯು
1: ಥ್ಯಾಂಕ್ ಥ್ಯಾಂಕ್ಸ್.

0: रेडियो सारंग 107.8 FM।
1: ವೃತ್ತಿ ಸಂತೃಪ್ತಿಯಲ್ಲಿ ಗ್ಯಾರೇಜ್ಗಳ ಬಳಿ ನಾವು ಹೋಗಿ ಅಲ್ಲಿರುವಂಥ ಕಾರ್ಮಿಕರ ವೃತ್ತಿ ಬದುಕಿನ ಅನಾವರಣವನ್ನು ಮಾಡ್ತಿದ್ದೇವೆ. ಹಾಗೆ ನಮ್ಮ ಜೊತೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಗ್ಯಾರೇಜ್ ಮಾಲಕರ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀ ವಸಂತ್ ಸಾಲ್ಯನವರಿದ್ದಾರೆ. ಅವ್ರ ಜೊತೆ ಮಾತುಕತೆಯನ್ನು ಮುಂದುವರಿಸೋಣ. ವೃತ್ತಿ ಅನ್ನುವಂಥದ್ದು ಸ್ವಲ್ಪ ನಾವು ಆ ಕೆಲಸ

0: ಹಬ್ಬವನ್ನು ಮಾಡುವಾಗ ಒಂದಿಷ್ಟು ಕೈಗಳಿಗೆ ಮಡ್ಡಿ ಗಿಡ್ಡಿ ನಮ್ಮ ಡ್ರೆಸ್ಗಳಿಗೆಲ್ಲ ಇದಾಗುತ್ತೆ. ಈಗಿನ ಯುವಕರಿಗೆ ಅಂಥದ್ದು ಬೇಡ, ಕೈ ಮಣ್ಣಾಗದೆ ಇರುವಂಥದ್ದು, ಚೆನ್ನಾಗಿ ಕೂತ್ಕೊಂಡು ಮಾಡುವಂಥ ಕೆಲಸ ಬೇಕು ಅನ್ನುವಂಥ ಒಂದು ಮನಸ್ಥಿತಿಯ ಯುವಕರು ತುಂಬ ಇದ್ದಾರೆ. ಏನು ಹೇಳ್ತೀರಾ ಸರ್ ಮುಂದಿನ ದಿನಗಳಲ್ಲಿ ಈ ವೃತ್ತಿಗೆ
1: ವಿಷಯ ಅಂತ ಹೇಳಿದ್ರೆ ನೋಡಿ, ನಾನು 1968 ಇಸ್ವಿಯಲ್ಲಿ ನನ್ನ ಸ್ವಂತ ಉದ್ಯೋಗ ಸ್ಟಾರ್ಟ್ ಮಾಡಿದ್ದೇನೆ. ಆವಾಗ ಈ ಮೇ ಜೂನ್ ಜುಲೈ 3 ತಿಂಗಳಲ್ಲಿ ಒಂದು 40 ಮಕ್ಕಳ ಹುಡುಗರದ್ದು ಲಿಸ್ಟ್ ಬರ್ತಾಯಿತ್ತು ನನಗೆ, ಹೆಸರು ಒಬ್ಬೊಬ್ಬರು ಒಂದೊಂದು ಒಂದೊಂದು ನನ್ನ ನಿಮ್ಮ ವರ್ಕ್ಶಾಪ್ಗೆ ನನ್ನ ಮಗನನ್ನು ತಂದು ಬಿಡ್ತೇವೆ ಅಂತ. ಆಗ ನಮಗೆ ಭಾಳ ಅದರಲ್ಲಿ ನಾವು ಸಿಲೆಕ್ಟ್ ಮಾಡಿ ಒಂದು 4 ಜನ ಒಳ್ಳೆ ಕ್ರಮದ ಹುಡುಗರು ನಮಗೆ, ಅಂದರೆ ಒಂದು ಇಂಟರ್ವ್ಯೂ ಥರ ಮಾಡಿ ಆ ಹುಡುಗ ಅಂದರೆ ಖಾಲಿ ಅವನನ್ನು ಹೀಗೆ ಬಂದು ವರ್ಕ್ಶಾಪಲ್ಲಿ ಬಂದು ಹೋಗುವ ಹಾಗೆ ಅಲ್ಲ, ಅವನ ಸಿಸ್ಟಮ್ ಎಲ್ಲ ಹೇಗೆ ಉಂಟು ಅದೆಲ್ಲ ನೋಡಿ ನಾವು ಇಟ್ಕೊಳ್ತಿದ್ದೇವೆ ಅಂತ. ಇದರಲ್ಲಿ ಈಗ ವರ್ಷಕ್ಕೆ ಬಿಡಿ 5 ವರ್ಷ ಆದರೂ ಒಂದು ಮೆಕ್ಯಾನಿಕ್ಸ್ ಕಲೀಲಿಕ್ಕೆ ಬರೋದಿಲ್ಲ, ಖಂಡಿತ ಬರೋದಿಲ್ಲ. ಈಗ ಅಂದರೆ ಇದು ಹಾರ್ಡ್ ವರ್ಕ್, ಇದರಲ್ಲಿ ಸಂಪಾದನೆ ಕಮ್ಮಿ ಅಂತೇಳಿ ಅವರು ತುಂಬ ಬೇರೆ ಕಡೆಗೆಲ್ಲ ಕೆಲಸಕ್ಕೆ ಹೋಗ್ತಾರೆ, ಈ ನಮ್ಮ ಇದರಲ್ಲಿ ಅಷ್ಟು ಸಂಪಾದನೆ ಮಾಡಲಿಕ್ಕೆ ಆಗೋದಿಲ್ಲ. ಆದರೂ ನಾವು ಅವರಿಗೆ ತಿಳಿಸ್ತೇವೆ, ಕಲಿತು ಅಂದರೆ ಕಲಿಯುವಾಗ 4-5 ವರ್ಷ ತುಂಬ ಕಷ್ಟ ಇದೆ. ಈಗ ಇಂಡಸ್ಟ್ರಿಯಲ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಇದು ಎಲ್ಲ ಇದೆ, ಆದರೂ ಎಷ್ಟಿದ್ರೆ ಸಹ ಪ್ರಾಕ್ಟಿಕಲ್ ಆಗಬೇಕಾದ್ರೆ ನಮ್ಮಂಥ ವರ್ಕ್ಶಾಪ್ಗೆ ಬರಲೇಬೇಕು.
0: ಓಕೆ, ನೀವು ಏನು ಹೇಳ್ತೀರಾ ಸರ್ ಈ ಒಂದು ವೃತ್ತಿಯ ಮೂಲಕ
1: ಹೌದು
0: ಜೀವನ ನಡೆಸಬಹುದಾ, ಒಪ್ಪುತ್ತಿನ ಊಟಕ್ಕೆ ಏನು ತೊಂದರೆ ಇಲ್ಲ ಅಂತ ಹೇಳ್ತೀರಾ?
1: ನಾವು ಮಾಡುವಂಥ ಕೆಲಸದ ಮೇಲೆ ನಮಗೆ ಅದು ಏನು ಮಾಡಬೇಕು ಅದನ್ನು ನಾವು ಅದನ್ನು ಅನುಭವಿಸಿ ಮನೆಯವರ ಹತ್ರ ಅಥವಾ 4 ಜನರ ಹತ್ರ ತಿಳ್ಕೊಳ್ಬೇಕು. ಆಗ ಏನಾಗ್ತದೆ ಅಂತೇಳಿದ್ರೆ ನಾವು ರಿಪೇರಿ ಕಳೆಯೋದು, ಅದನ್ನು ಹಾಳಾದದನ್ನು ಅದಕ್ಕೆ ಒಂದು ಜೀವ ಕೊಡೋದು, ಹಾಗೆ ನಾವೊಂದು ಡಾಕ್ಟರ್ ಥರ ಅಂತ ಒಂದು ಸಂಪಾದನೆಯಲ್ಲಿ ನಮಗೆ ಅದನ್ನು ಸರಿ ಮಾಡಿದ ನಂತರ ಅದಕ್ಕೆ ನಾವು ಕೇಳೋದು ಸರಿ ಒಂದು 10 ರೂಪಾಯಿ 20 ರೂಪಾಯಿ 50 ರೂಪಾಯಿ 100 ರೂಪಾಯಿ ಏನಾದ್ರು ಸಿಗ್ತದೆ ಅದನ್ನು ಹಿಡ್ಕೊಳ್ಳೋದು, ಅದರಲ್ಲಿ ನಮಗೆ ಸಂತೃಪ್ತಿ ಬೇಕು. ಆ ಹಣ ನನಗೆ ಆ ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಕೊಟ್ಟರು ಅಂತ ನಮ್ಮ ಪ್ರೀತಿ ಬೇಕು ನಮಗೆ ಆ ಕೆಲಸದ ಮೇಲೆ. ಆ ಕೆಲಸದ ಮೇಲೆ ಪ್ರೀತಿ ಇದ್ದರೆ ಒಂದೊಂದೇ ದಿನ ಹೋಗ್ತಾ ಇರುವಾಗ ಒಳ್ಳೊಳ್ಳೆ ಕೆಲಸ ಮಾಡ್ತಾನೆ, ಮೆಕ್ಯಾನಿಕ್ ಆಗ್ತಾನೆ. ಒಂದು ಒಳ್ಳೆ ಮೆಕ್ಯಾನಿಕ್ ಆಗಬೇಕಾದ್ರೆ ಈಗಿನ ಇದರಲ್ಲಿ ಒಂದು 4 ವರ್ಷ ಆದರೂ ಬೇಕು. ಅದೆಲ್ಲ ಅವನಿಗೆ ಅದರ ಮೇಲೆ ಅವನಿಗೆ ಒಂದು ಪ್ರೀತಿ ಬೇಕು. ಆ ಕೆಲಸ ನಾನು ಮಾಡಿ ಅದರಲ್ಲಿ ಅದರ ಒಳ್ಳೆಯದು ಮಾಡಿ ಹೇಗಂತೇಳಿದ್ರೆ, ಈಗ ನೋಡಿ ನೀವು ದೂಡಿಕೊಂಡು ಬರ್ತೀರಿ ಒಂದು ಬೈಕನ್ನು, ಅದು ದೂಡಿಕೊಂಡು ಸ್ಟಾರ್ಟ್ ಆಗೋದೇ ಬರೋದು ತುಂಬ ತೊಂದರೆ ಇರ್ಬೋದು, ಪೆಟ್ರೋಲ್ ಇಲ್ಲದೆ ಬರ್ಬೋದು ಅಥವಾ ಬೇರೆ ಏನೋ ಪ್ರಾಬ್ಲಮ್ ಆಗಿರ್ಬೋದು. ಅವನಿಗೆ ಅದನ್ನು ನಾನು ಸರಿ ಮಾಡಿ ಸ್ಟಾರ್ಟ್ ಮಾಡಿ ಕೊಟ್ಟರೆ ಅವನಿಗೆ ಅದರಲ್ಲಿ ಒಂದು ದಿನ ಹೋದಾಗ ಅವನಿಗೆ ಒಂದು ಆ ಕೆಲಸದ ಮೇಲೆ ಪ್ರೀತಿ
0: ಬರ್ತದೆ.
1: ಪ್ರೀತಿ ಬಂದ ಕೂಡಲೇ ಅವನು ಏನು ಮಾಡ್ತಾನೆ, ದಿನ ಇನ್ನೊಂದು ದಿನ ಇನ್ನೊಂದು ರಿಪೇರಿ, ಹಾಗೆ ಒಂದೊಂದೇ ಹೊಸ ಹೊಸತ್ತು ಕೆಲಸ ಕಲಿತರೆ ಅವನು ಮೆಕ್ಯಾನಿಕ್ ಸಟ್ಟಾದ ನಂತರ ಅವನಿಗೆ ಮತ್ತೆ ಯಾವುದೂ ತೊಂದರೆ ಇಲ್ಲ, ಎಲ್ಲೂ ಹೋದರೂ ಅವನಿಗೆ ಕೆಲಸ ಸಿಗ್ತದೆ. ಅಥವಾ ಒಂದು ಸ್ವಲ್ಪ ಸಣ್ಣ ಒಂದು ವರ್ಕ್ಶಾಪ್ ಮಾಡಿದರೆ, ಈಗ ಎಲ್ಲ ಶಾಪ್ ಸಿಗುವುದಿಲ್ಲ, ಶಾಪಿಗೆ ಬಾಡಿಗೆ ಎಲ್ಲ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈಗ ಮೊದಲೆಲ್ಲ ಒಂದು ತಿಂಗಳಿಗೆ 200-300 ರೂಪಾಯಿ ಬಾಡಿಗೆಗೆ ಶಾಪ್ ಸಿಗ್ತಾ ಇತ್ತು, ಈಗ ತಿಂಗಳಿಗೆ 10,000, 20,000, 30,000 ಕೇಳ್ತಾರೆ ಶಾಪಿಗೆ. ಮತ್ತು ಮೇಯ್ನ್ ರೋಡಲ್ಲೆಲ್ಲ ವರ್ಕ್ಶಾಪ್ ನಮಗೆ ಮಾಡಲಿಕ್ಕೆ ಕೊಡೋದಿಲ್ಲ, ಹೌದು ಅಂಥದ್ದೆಲ್ಲ ಪ್ರಾಬ್ಲಮ್ ಇರ್ತದೆ. ಆದರೂ ಇದನ್ನೆಲ್ಲ ಇಟ್ಕೊಂಡು ಅವನೊಂದು ಮೆಕ್ಯಾನಿಕ್ ಕಲಿತ್ರೆ ಅವನಿಗೆ ಊಟಕ್ಕೆ ಏನು ತೊಂದರೆ ಇಲ್ಲ, ಖಂಡಿತ
0: ಎಲ್ಲಿ ಬೇಕಿದ್ರು ಬದುಕ
1: ಎಲ್ಲಿ ಸಹ ಬದುಕಬಹುದು, ಮತ್ತು ಅವನ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡ್ಬೋದು. ಯಾಕಂದರೆ ಅವನಿಗೆ ಬ್ಯಾಡ್ ಹ್ಯಾಬಿಟ್ಸ್ ಇರಬಾರ್ದು. ಈಗ ನೋಡಿ ನಾನು ಈಗ ನನ್ನ ಈಗ 69 ವರ್ಷ ಪ್ರಾಯ, ನನಗೆ ಒಂದು ಬೀಡಿ ಸಿಗರೆಟ್ ಎಳೆದು ಗೊತ್ತಿಲ್ಲ, ಮತ್ತು ಒಂದು ಡ್ರಿಂಕ್ಸ್ ಮಾಡಿ ಗೊತ್ತಿಲ್ಲ. ಮೆಕ್ಯಾನಿಕ್ ಅಂತ ಹೇಳಿದರೆ ಎಂತ ಹೇಳ್ತಾರೆ, ಮೆಕ್ಯಾನಿಕ್ ಯಾರಿದ್ದಾರೆ, ಅರಿಯತ್ ಪರ್ಪೇರಿ, ಎಷ್ಟು ಕುಡಿತಾರೆ ಅಂತ ಇರ್ತದೆ. ಯಾಕಂದರೆ ಗಾಡಿ ರೆಡಿ ಆಯಿತು, ಗಾಡಿ ರೆಡಿ ಆದ ಕೂಡಲೇ ಹೇಳ್ತಾರೆ ಸ್ವಲ್ಪ ಒಂದು ಪೆಗ್ ಹಾಕೋ ಹೋಗುವ ಅಂತ. ಅದು ಮಾಮೂಲಿ ಅವನಿಗೆ ಅವನ ಗಾಡಿ ವೆಹಿಕಲ್ ಖುಷಿಯಾದ ಕೂಡಲೇ ಅವನು ಕರೀತಾನೆ. ಆಗ ನಾವು ಅಂಥದ್ದೆಲ್ಲ ಹ್ಯಾಬಿಟ್ಸ್ ಬ್ಯಾಡ್ ಹ್ಯಾಬಿಟ್ಸ್ ಇರಬಾರ್ದು ಇದರಲ್ಲಿ ಮೇಯ್ನ್ ಅಂತಲೇ. ಅದು ಒಂದು ಸಣ್ಣ ಬ್ಯಾಡ್ ಹ್ಯಾಬಿಟ್ಸ್ ಹೋದರೆ ಅಲ್ಲಿ ಹಣ ಖರ್ಚಾಗ್ತದೆ. ಖರ್ಚಾದಾಗ ನಾವು ಎಂತಾಗ್ತದೆ ಅಂತಾರೆ, ನಮಗೆ ನಾವು ಕಷ್ಟಪಟ್ಟು ದುಡಿಯೋರು ನಮಗೆ ಅಷ್ಟು ನಮಗೆ ಎಲ್ಲರೂ ಫುಡ್ ತಗೊಂಡಾಗೆ ನಮಗೆ ಆಗೋದಿಲ್ಲ, ನಾವು ಸ್ವಲ್ಪ ಗಟ್ಟಿ ತಿನ್ನಬೇಕಾಗ್ತದೆ. ಆವಾಗ ನಮಗೆ ಹಾಗೆ ಹೋದರೆ ಖರ್ಚು ತುಂಬ ಬರ್ತದೆ. ಆಗ ಏನು ಮಾಡಬೇಕು, ನಾವು ನಮ್ಮ ಸಿಸ್ಟಮಲ್ಲಿ ನಮ್ಮ ಕ್ರಮದಲ್ಲಿ ನಾವು ಶಿಸ್ತಲ್ಲಿ ನಾವು ಇದ್ದರೆ, ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲದೆ ಒಳ್ಳೆ ಕ್ರಮದಲ್ಲಿದ್ದರೆ ಇದು ಮೆಕ್ಯಾನಿಕ್ ಕಲಿಯುವುದು ಬಹಳ ಉತ್ತಮ
0: ಉತ್ತಮ
1: ಆಗಿರುವಾಗ ನಾವು ನಮ್ಮಂಥ ಮೆಕ್ಯಾನಿಕ್ಗಳಿಗೆ ತುಂಬ ಖುಷಿ. ಯಾಕಂದರೆ ಎಲ್ಲರೂ ಎಷ್ಟೋ ಒಂದೊಂದು ಮನೆಯಲ್ಲಿ ಐದೈದು ಆರಾರು ಟೂ ವೀಲರ್ಸ್ ಇರ್ತದೆ, ವೆಹಿಕಲ್ ಇಲ್ಲದ ಮನೆ ಇಲ್ಲ. ಆಗಿರುವಾಗ ಈ ಕೆಲಸ ಕಲಿತ್ರೆ ಅವರಿಗೆ ಒಂದು ಒಳ್ಳೆ ರೀತಿಯ ಒಂದು ಊಟದ ತಟ್ಟೆ ಸಿಗ್ತದೆ
0: ಅಂತ ನೀವು ಹೇಳಿ,
1: ಮತ್ತೆ ಮನೆಯನ್ನು ಒಳ್ಳೆ ರೀತಿಯಲ್ಲಿ ನೋಡಿಕೊಳ್ಳಬಹುದು
0: ಅಂತ ನೀವು ಹೇಳ್ತಾ ಇದ್ದೀರಿ. ಅನೇಕ ವಿಷಯಗಳನ್ನು
1: ಮಕ್ಕಳಿಗೆ ಒಳ್ಳೆ ಎಜುಕೇಶನ್
0: ಕೊಡಬಹುದು. ಒಳ್ಳೆ ಒಳ್ಳೆ ಮಾತುಗಳನ್ನು ಹೇಳಿದೆ ಸರ್, ತುಂಬ ಖುಷಿಯಾಯಿತು ನಿಮ್ಮ ಮಾತುಗಳನ್ನು ಕೇಳಿ. ಕೊನೆಯದಾಗಿ ನಾನು ನಿಮ್ಮ ಹತ್ರ ಕೇಳುವಂಥ ಪ್ರಶ್ನೆ, ಈ ವೃತ್ತಿಯಲ್ಲಿ ನಿಮಗೆ ಸಂತೃಪ್ತಿ ಇತ್ತ?
1: ಹಾಂ, ನನಗೆ ನಾನು ಅಂದರೆ ನನಗೆ ಭಾಳ ಖುಷಿ. ಯಾಕಂದರೆ ನಾನು ನನ್ನ ಇದನ್ನು ನಾನು ಹೇಗೆ ಇಟ್ಕೊಂಡಿದ್ದೇನೆ ಅಂತೇಳಿದರೆ, ನಾನು ಅದರದ್ದೊಂದು ಆ ಟೂ ವೀಲರ್ನ ಬಗ್ಗೆ ಅದೊಂದು ಅದರದ್ದೊಂದು ಡಾಕ್ಟರ್, ನಾನು ಒಳ್ಳೆ ಡಾಕ್ಟರ್ ಆಗಬೇಕು ಅಂತ ನನಗೆ ಆಸೆ. ಡಾಕ್ಟರ್ ಅವರು ತುಂಬ ಇರ್ತಾರೆ, ನಾನು ಈ ಟೂ ವೀಲರಿದು ಒಳ್ಳೆ ಡಾಕ್ಟರ್ ಆಗಬೇಕು ಅಂತ ನನಗೆ ಆಸೆ ನನಗೆ ಬಂದು ಹೋಗಿದೆ. ಆದ್ದರಿಂದ ಅದನ್ನು ಕೆಳಗೆ ಮಾಡಲಿಕ್ಕೆ ಆಗೋದಿಲ್ಲ, ಅದರಲ್ಲಿ ಮೇಲೆ ಹೋಗಿದ್ದೇನೆ. ನಾನು ಕಲಿತದ್ದು ಈಗ ಅಂತ ಹೇಳ್ತಾರಲ್ಲ ಡಾಕ್ಟ್ರ್, ಈಗ MBBS FRCS ಅಂತೆಲ್ಲ ಕಲಿತಾರೆ, ನಾನು ಒಂದು ಎಂಥ ಒಂದು ಸಣ್ಣ ಒಂದು ಕಂಪೌಂಡರ್ಗಿಂತ ಮೇಲೆ ಕಲಿತವ ಅಂತ. ಕಂಪೌಂಡರ್ ಕಲಿತಾರೆ, ಅವರಿಗೆ ಎಜುಕೇಷನ್ ಬೇಡ, ಅವನು ಡಾಕ್ಟ್ರಿಗೆ ಹೆಲ್ಪ್ ಮಾಡುವ, ಅದಕ್ಕಿಂತ ಸ್ವಲ್ಪ ಮೇಲೆ ಇದ್ದೇನೆ ಅಂತ ನನಗೆ ಆಸೆ. ನನಗೆ ಅಂದರೆ ಅಷ್ಟು ಸರ್ವಿಸ್ ಕೊಡ್ತೇನೆ ನಾನು ಅಂತ. ಅವರು ಈಗಿದ್ದು 70,000 ಒಂದು ಲಕ್ಷ ಒಂದೂವರೆ ಲಕ್ಷದ ಬೈಕ್ ತಂದು ನಮ್ಮಲ್ಲಿ ಇಡ್ತಾರೆ. ನಾವು ಏನು ಅವರಿಗೆ ನಮ್ಮ ಹತ್ರ ಅವರು ನಾವು ಅವರಿಗೆ ಡೆಪಾಸಿಟ್ ಕೊಟ್ಟು ಹಣ ಕೊಟ್ಟು ನಾವು ತಂದಿಡೋದಲ್ಲ, ಅವರು ಅಷ್ಟು ದೊಡ್ಡ ವೆಹಿಕಲನ್ನು ತಂದು ನಮ್ಮ ವರ್ಕ್ಶಾಪಲ್ಲಿ ಇಟ್ಟು ಹೋಗ್ತಾರೆ. ಎರಡು ದಿನ ಬಿಟ್ಟು ಬಂದು ಅಂತ ಇರುವಾಗ ಎರಡು ದಿನ ಬಂದಾಗ ನಾವು ಅದನ್ನು ಅಷ್ಟು ಚೆಂದಾಗಿ ಅವರಿಗೆ ನೀಟಾಗಿ ಅವರು ವಸತ್ತು ಹೇಗೆ ಇತ್ತು ಗಾಡಿ ಅದೇ ರೀತಿ ಮಾಡಿಕೊಡುವುದು ನಮ್ಮ ಕೆಲಸ. ನನಗೆ ನನ್ನ ಕೆಲಸದಲ್ಲಿ ತುಂಬ ತೃಪ್ತಿ ಉಂಟು.
0: ಓಕೆ ಸರ್, ತುಂಬ ವಿಷಯ ಮಾತಾಡಿದಿರಿ, ತುಂಬ ಖುಷಿಯಾಯಿತು. ನಿಮ್ಮಂಥ ಒಬ್ಬ ಒಳ್ಳೆ ಡಾಕ್ಟರ್, ಅದು ಕೂಡ ವಾಹನಕ್ಕೆ ಒಳ್ಳೆ ಡಾಕ್ಟರ್ ಸಿಗೋದು ತುಂಬ ಕಡಿಮೆ, ಆದರೆ ಇದೆ, ಇದರ ಉಪಯೋಗ ತುಂಬ ಜನ ಪಡ್ಕೊಂಡಿದ್ದಾರೆ. ಸೊ ನಿಮ್ಮಂಥ ಡಾಕ್ಟರ್ಗಳು ನಿಮ್ಮಿಂದಾಗಿ ಇನ್ನಷ್ಟು ಬೆಳೀಲಿ ಅನ್ನೋದನ್ನು ಹೇಳ್ತಾ, ಕೊನೆಯದಾಗಿ ಸರ್ ನಿಮಗೊಂದು ಇಷ್ಟವಾದಂಥ ಹಾಡನ್ನು ನಾವು ಈ ಹೊತ್ತು ಪ್ರಸಾರ ಮಾಡ್ತೇವೆ, ನಿಮ್ಗೆ ಯಾವ ಹಾಡು ಇಷ್ಟ ಕೇಳೋದಕ್ಕೆ?
1: ನನಗೆ ಅದು ಅಂದರೆ ಈ ನನಗೆ ಈ ತಂದೆ ತಾಯಿಯ ಒಂದು ಪ್ರೀತಿಯಾದ ಒಂದು ಪದ್ಯ ಒಳ್ಳೆಯದು.
0: ಓಕೆ ಓಕೆ, ಯಾವುದು ಆಗುತ್ತೆ? ಓಕೆ ಸರ್, ತುಂಬ ಖುಷಿಯಾಯಿತು ನಿಮ್ಮ ಈ ಇಟ್ಕೊಂಡಿರುವಂಥ ನಿಮ್ಮ ಒಂದಿಷ್ಟು ಯೋಜನೆಗಳು ಮುಂದುವರಿಯಲಿ, ಒಳ್ಳೆಯದಾಗಲಿ ಅಂತ ಈ ಮೂಲಕ ವಿಶ್ ಮಾಡ್ತಿದ್ದೆ. ನಿಮ್ಮ ಅಮೂಲ್ಯ ಸಮಯಕ್ಕೆ ವಂದನೆಗಳು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.
1: ನನ್ನ ಮಾತಿನಲ್ಲಿ ಏನಾದರೂ ತಪ್ಪಿದ್ರೆ
0: ಏನಿಲ್ಲ,
1: ಕ್ಷಮಿಸಿ, ನನಗೆ ಗೊತ್ತಿದ್ದಲ್ಲ ಹೇಳಿದ್ದೇನೆ.
0: ಖಂಡಿತ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ವಸಂತ್ ಸಾಲ್ಯನವರು ಯಾವುದಾದ್ರೂ ತಾಯಿಯ ಬಗ್ಗಿನ ಹಾಡನ್ನು ಪ್ಲೇ ಮಾಡಿ ಅಂತ ಹೇಳಿದ್ದಾರೆ, ಖಂಡಿತವಾಗಿ ಅವರಿಗೋಸ್ಕರ ಹಾಡನ್ನು ಪ್ರಸಾರ ಮಾಡ್ತೇವೆ. ಗ್ಯಾರೇಜ್ ಕಾರ್ಮಿಕರ ವೃತ್ತಿ ಬದುಕು, ಅವರ ಜೀವನ, ಎಲ್ಲವನ್ನು ಕೂಡ ಕೇಳ್ತಾ ಬಂದ್ವಿ. ಅಧ್ಯಕ್ಷರ ಮಾತುಗಳು ಕೂಡ ಮನಮುಟ್ಟುವಂತಿತ್ತು. ಹೌದು, ಒಟ್ಟಿನಲ್ಲಿ ನಮಗೆ ಒಂದು ರೀತಿಯ ಆಪತ್ ಬಾಂಧವರಾಗಿ ಕಷ್ಟಕಾಲದಲ್ಲಿ ನೆರವಾಗುವ ಮೆಕ್ಯಾನಿಕ್ ಪಿಟ್ಟರ್ಗಳು. ಎಲ್ರಿಗೂ ಕೂಡ ರೇಡಿಯೋ ಸರಂಗ 107.8 FM ವತಿಯಿಂದ ನಮನಗಳನ್ನು ಸಲ್ಲಿಸ್ತಾರೆ. ಇದು ಈ ವಾರದ ವೃತ್ತಿ ಸಂತೃಪ್ತಿ. ಮುಂದಿನ ವಾರ ಮತ್ತೊಂದು ವೃತ್ತಿ ಬದುಕಿನ ಅನಾವರಣದ ಜೊತೆ ನಾವು ನಿಮಗೆ ಮತ್ತೆ ಸಿಗ್ತೇವೆ. ಕೇಳ್ತಾ ಇರಿ ರೇಡಿಯೋ ಸರಂಗ 107.8 FM. ಇದು ಬಣ್ಣ.

0: रेडियो सारंग 107.8 FM.
1: रेडियो सारंग 107.8 FM.
2: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
3: ಎಲ್ಲ ಸಹೃದಯರಿಗೆ ನಮಸ್ಕಾರ. ಯಾವುದೇ ಸಮಾಜದ ಆರ್ಥಿಕ ವ್ಯವಸ್ಥೆಯಲ್ಲಿ ಆರ್ಥಿಕದ ಚಿಂತನೆ ಮಾಡೋಣ ಸ್ವಲ್ಪ. ಹೇಗಿರುತ್ತೆ ಅಂದರೆ, ಎರಡು ಶ್ರಮ ಒಂದು ಬಂಡವಾಳ ಅಂತ ಎರಡು ಇರಬೇಕು. ಆರ್ಥಿಕ ವ್ಯವಸ್ಥೆ ಸರಿಯಾಗಿ ನಡೀಬೇಕಾದ್ರೆ ದುಡಿಯೋರೊಬ್ಬರು ಇರಬೇಕು, ಬಂಡವಾಳ ಹಾಕೋರೊಬ್ಬರು ಇರಬೇಕು, ಶ್ರಮ ಮತ್ತು ಬಂಡವಾಳ ಎರಡೂ ಇರಬೇಕು. ಬಸವಣ್ಣ ಬೆಂಬಲ ಮಾಡಿದ್ದು ಶ್ರಮವನ್ನು, ಶ್ರಮಜೀವಿಗಳಿಗೆ ಸರಿಯಾಗಿ ದುಡ್ಡು ಸಿಗಬೇಕು ಅಂತ ಪ್ರಯತ್ನ ಮಾಡಿದ್ರು. ಅವ್ರಿಗೆ ಸಿಗಬೇಕು. ಆ ವ್ಯಾಪಾರ ಹೇಗಿರಬೇಕು ಅಂದರೆ, ನಿನ್ನ ಜೀವನ ನಡೆದಿರಬೇಕು, ಅವ್ರಿಗೂ ಅನುಕೂಲ ಆಗಿರಬೇಕು. ನೀನು ಲಾಭ ಮಾಡ್ಕೊಳ್ಳೋಕೆ ಹೋಗಬೇಡ, ಲಾಭಕ್ಕೋಸ್ಕರ ವ್ಯಾಪಾರ ಅಲ್ಲ ಅಂಥೇಳಿ ಒಂದು ಮಜಾ ಹೇಳ್ತಾರೆ ಅವರು, ಬಸವಣ್ಣವರು. ನನಗಿದನ್ನು ಕಲಿಸಿದವ್ರು ಯಾರು ಗೊತ್ತಾ, ಇಂಥ ವ್ಯಾಪಾರವನ್ನು ಒಬ್ಬ ಶೆಟ್ಟಿ ಇದ್ದಾನೆ, ಅವನು ಕಲಿಸಿದ್ದು ನನಗೆ ಅಂತ ಹೇಳ್ತಾರೆ ಬಸವಣ್ಣ. ಮಹಾದೇವ ಶೆಟ್ಟಿ ಅಂತ ಒಬ್ಬಿದ್ದಾನೆ, ಅವನ ಕಡೆಯಿಂದ ಕಲ್ತಿದ್ದೇನೆ ವ್ಯಾಪಾರವನ್ನು ಅಂತ. ಅದೆಷ್ಟು ಚೆನ್ನಾಗಿದೆ ನೋಡಿ. ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ ಹರದ ಕುಳ್ಳಿರ್ದ ನಮ್ಮ ಮಹಾದೇವ ಶೆಟ್ಟಿ. ಎಷ್ಟು ಚೆನ್ನಾಗಿರೋ ಮಾತು. ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ ಹರದ ಕುಳ್ಳಿರ್ದ ನಮ್ಮ ಮಹಾದೇವ ಶೆಟ್ಟಿ. ಒಮ್ಮನವಾದರೆ ಒಡನೆ ನುಡಿವನು, ಇಮ್ಮನವಾದರೆ ನುಡಿಯನು. ಕಾಣಿಯ ಸೋಲ ಅರ್ಧ ಕಾಣಿಯ ಗೆಲ್ಲ, ಜಾಣ ನೋಡವ್ವ ನಮ್ಮ ಕೂಡಲ ಸಂಗಮ ದೇವ. ಎಷ್ಟು ಚಂದದ ಮಾತು, ಇದಕ್ಕಿಂತ ಸುಲಭ ಕನ್ನಡ ಹೆಂಗೆ ಬರೆಯೋದು. ಧರಣಿಯ ಮೇಲೊಂದು ಭೂಮಿ ಮೇಲೆ ಹಿರಿದಪ್ಪ ಅಂಗಡಿಯ ನಿಕ್ಕಿ, ಒಂದು ದೊಡ್ಡ ಅಂಗಡಿ ಹಾಕ್ಬಿಟ್ಟಿದ್ದಾನೆ, ಸೂಪರ್ ಬಜಾರ್, ದೊಡ್ಡ ಸೂಪರ್ ಬಜಾರ್ ಹಾಕ್ಬಿಟ್ಟಿದ್ದಾನೆ. ಅದರಲ್ಲಿ ಇಲ್ಲದೇ ಇರುವಂಥ ಸಾಮಾನೇ ಇಲ್ಲ. ಬೀಜ ಆಗ್ಬೋದು, ಬಳ್ಳಿ ಆಗ್ಬೋದು, ಗಿಡ ಆಗ್ಬೋದು, ಬರ, ಮೋಡ, ಆಕಾಶ, ಸಮುದ್ರ, ನದಿ, ಏನು ಅಂತಿರೋ ಅದೆಲ್ಲ ಖನಿಜ ಪದಾರ್ಥಗಳು, ಮನುಷ್ಯರು ಎಲ್ಲರೂ ಇದ್ದಾರೆ. ಅಂಗಡಿ ಅವನದು, ದೊಡ್ಡ ಅಂಗಡಿ ಅದು. ಅವನೇನು ಮಾಡಿದ್ದಾನೆ, ಧರಣಿಯ ಮೇಲೆ ಭೂಮಿ ಮೇಲೆ ಹಿರಿದಪ್ಪ ಅಂಗಡಿಯ ನೆಕ್ಕಿ, ದೊಡ್ಡದಾದ ಅಂಗಡಿ ಹಾಕ್ಕೊಂಡು ಹರದ ಕುಳ್ಳಿರ್ದ, ಎಲ್ಲ ಹರಡ್ಕೊಂಡು ಕೂತಿದ್ದಾನೆ. ಯಾರು? ನಮ್ಮ ಮಹಾದೇವ ಶೆಟ್ಟಿ, ಶಿವ ಇದ್ದಾನಲ್ಲ ಕೂತಿದ್ದಾನೆ, ಅವನ ಅಂಗಡಿ ಅದು. ಎಲ್ಲ ಸಾಮಾನು ಹಾಕ್ಕೊಂಡಿದ್ದಾನೆ. ಯಾರಿಗೆ ಮಾರ್ತಾನೆ, ಏನು ಮಾರ್ತಾನೆ, ಯಾರಿಗೇನು ಬೇಕಾದರೂ ತೊಗೋಬೋದು ನೀವು ಅದರೊಳಗೆ. ಆದರೆ ಅವನು ಕೇಳಬೇಕು ಹೋಗಿ ಸಾಮಾನು ಕೊಡು ಅಂತ. ಕೇಳಿದರೆ ಯಾವಾಗ ಕೊಡ್ತಾನೆ ಗೊತ್ತಾ ಅವನು? ಒಮ್ಮನವಾದರೆ ಒಡನೆ ನುಡಿವನು,

0: रेडियो सारंग 107.8 FM।
1: ಏಕಾಗ್ರ ಚಿತ್ತದಿಂದ ಒಮ್ಮನ ಅಂದರೆ ಏಕಮನಸ್ಸಿನಿಂದ, ಏಕಮನಸ್ಸಿನಿಂದ ಅವನು ಧ್ಯಾನ ಮಾಡ್ತಾ ಏಕಾಗ್ರ ಚಿಕ್ಕದಿಂದ ಅವನು ಏನಾದರೂ ಕೇಳ್ಕೊಂಡ್ರೆ ಒಡನೆ ನುಡಿಯುವನು, ತಕ್ಷಣ ಮಾತಾಡಿಬಿಡ್ತಾನೆ, ನಿಮಗೇನು ಬೇಕೋ ಸಾಮಾನು ತೊಗೊಂಡು ಹೋಗಿ ಅಂತಾನೆ. ಇಮ್ಮನವಾದರೆ ನುಡಿಯನು, ಇಮ್ಮನ ಎರಡು ಮನಸ್ಸು ಚಂಚಲ ಚಿತ್ತ ಆಗಿಬಿಟ್ರೆ ಏಕಾಗ್ರ ಭಗವಂತನಲ್ಲಿ ಬರದೇ ಹೋದರೆ ಆ ಶೆಟ್ಟಿ ಒಂದು ಚೂರು ಕೊಡಲ್ಲ, ಮಾತೇ ಆಡಲ್ಲ ನಿಮ್ಮ ಜೊತೆಗೆ. ನೋಡಿ ಅಂಗಡಿಯಲ್ಲಿ ಹಾಕೊಂಡು ಕೂತಿದ್ದಾನೆ, ಕೊಡೋದು ಸಿಂಪಲ್, ಅವನೇನು ಜಾಸ್ತಿ ಕೇಳಲ್ಲ, ನಿಮ್ಮ ಕಡೆ ಕೇಳೋ ದುಡ್ಡು ಕಾಸು ಕೇಳಲ್ಲ. ನಿಮ್ಮ ಮನಸ್ಸನ್ನು ಏಕೀಭವಿಸಿ ಭಕ್ತಿಯಲ್ಲಿ ಸಮರ್ಪಣೆ ಮಾಡಿ ಏಕೋಭಾವದಿಂದ ಅವನನ್ನು ಏನು ಕೇಳಿದರೂ ಕೊಟ್ಬಿಡ್ತಾನೆ. ಅಂಗಡಿ ಇದೆಯಲ್ಲ, ಪೂರ್ತಿ ಎಲ್ಲ ಅವಂದೇ, ಏನು ಕೇಳಿದರೂ ಕೊಡ್ತಾನೆ. ಒಮ್ಮನವಾದರೆ ಒಡನೆ ನುಡಿಯುವನು, ತಕ್ಷಣ ಕೊಡ್ತಾನೆ. ಇಮ್ಮನವಾದರೆ ಕೇಳೋ ಬೇಡೋ. ನಮ್ಮಲ್ಲಿ ಯಾವಾಗಲೂ ನಂಬಿಕೆ ಬಹಳ ಕಮ್ಮಿ. ಭಗವಂತ ಇದ್ದಾನೆ ಅಂತ ಅಂತೀವಿ, ನಿಜವಾಗ್ಲೂ ನಂಬಿಕೆ ಇದೆ ಅಂತ ಅನಿಸಲ್ಲ. ಎಷ್ಟೋ ಸಲ ಎಲ್ಲ ಚೆನ್ನಾಗಿದ್ದಾಗ ಎಲ್ಲರೂ ಭಗವಂತ ಇದ್ದಾನೆ ಅಂತಾರೆ, ತೊಂದರೆ ಬಂದಾಗ ಭಗವಂತನ ಕಣ್ಣೇ ಇಲ್ಲ, ಅವನು ಕಾಣಿಸೋದೇ ಇಲ್ಲ, ಭಗವಂತ ಇಲ್ಲ, ಕಂಪ್ಲೇಂಟ್ ಮಾಡೋದು ಜಾಸ್ತಿ. ಅವನು ಹೇಳ್ತಾನೆ ಇಮ್ಮನವಾದರೆ ನುಡಿಯನು. ಯಾರು ಹೇಳ್ತಿದ್ರು, ಮನುಷ್ಯ ಹೋದಂತೆ ಕುದುರೆ ಮೇಲೆ, ಜೋರಾಗಿ ದೌಡಾಸ್ಕೊಂಡು ಹೋದ, ರಾತ್ರಿ ಕತ್ಲೆ ಆಗ್ತಾ ಇದೆ, ಕಾಡಲ್ಲಿ ಹೋಗ್ತಾ ಇದ್ದಾನೆ, ಹೋದ ಕುದುರೆ ಓಡ್ತಾ ಇತ್ತು, ಹೊಡೆದು ಓಡಿಸ್ತಾ ಇದ್ದಾನೆ, ಅದು ಜೋರಾಗಿ ಅಗ್ದಿ ವಾಯು ವೇಗದಲ್ಲಿ ಹೋಯ್ತು, ಗುಡ್ಡ ತುದಿ ಬಂದ್ಬಿಡ್ತು. ತುದಿ ಬಂತು ಅಂದರೆ ಏನು, ಪ್ರಪಾತ ಮುಂದೆ ಅಸಾಧ್ಯ ಪ್ರಪಾತ, 10,000 ಅಡಿ ಪ್ರಪಾತ ಅಂತ ಇಟ್ಕೊಳ್ಳಿ. ಹೋ ಅಂತ ಹಾರ್ಕೊಂಬಿಟ್ಟೆ, ಸತ್ತೆ ಸತ್ತೆ ಹೋಗ್ಬಿಟ್ಟೆ ನಾನು ಅಂತ ಕೈ ಕಾಲು ಮಾಡಿ ಮುಣಿತು, ಎಲ್ಲಿ ಪ್ರಪಾತ ತಲುಪಿದ್ದೆ ಅಂತ ಕೈ ಮಾಡ್ದ, ಬೀಳ್ತಾ ಇದ್ದ ಕೈಗೆ ಏನೋ ಸಿಕ್ಕಾಕೊಂಬಿಡ್ತು, ಹಿಡ್ಕೊಂಡು ಎತ್ತಾಡ್ತಾ ಇದ್ದ, ಎಲ್ಲಿದ್ದೀನಿ ಏನು ಗೊತ್ತಿಲ್ಲ, ಕತ್ಲೆ ಆಗಿಬಿಟ್ಟಿದೆ ಪೂರ. ಆಗ ನೆನಪಿಗೆ ಬಂತು ಭಗವಂತ ಇದ್ದಾನೆ, ಭಗವಂತ ಇದೆಯಾ ಅಂತ ಕೇಳ್ದ, ಯಾರೂ ಉತ್ತರ ಕೊಡಲಿಲ್ಲ. ಮತ್ತೆ ಜೋರಾಕೆ ಹೋಗ್ದ, ಭಗವಂತ ನೀ ಇರೋದಾದರೆ ಹೌದು ಅನ್ನಪ್ಪ, ಇಷ್ಟು ದಿವಸ ನಂಬಿಲ್ಲ ನಿನ್ನ, ಆದರೆ ಇವತ್ತು ನಂಬ್ತೀನಿ, ನೀನು ಇರೋದಾದರೆ ನಂಬ್ತೀನಿ, ಇದೆಯಾ ಅಂತ ಕೇಳಿದಂತೆ. ಹಾಂ ಇದ್ದೇನೆ ಅಂತ ಧ್ವನಿ ಬಂತು. ಅಯ್ಯೋ ಭಗವಂತ ಇದ್ದಾನೆ ಹಾಗಾದರೆ, ಹಾಗಾದರೆ ಭಗವಂತ ನನ್ನ ಪಾರ್ ಮಾಡಪ್ಪ, ನನ್ನ ಪಾರ್ ಮಾಡಿ ಸುಸೂತ್ರನೆಲ್ಲ ಮುಟ್ಟಿಸ್ಬಿಡು ಅಂದ್ರೆ ನಾನು ಪ್ರಪಂಚಕ್ಕೆಲ್ಲ ಹೋಗಿ ಸಾರ್ತೇನೆ, ಇಷ್ಟು ದಿವಸ ಮೂರ್ಖ ಆಗಿದ್ದೆ, ಈಗ ಭಗವಂತ ಇದ್ದಾನೆ ಅಂತ ಸಾರ್ಕೊಂಬರ್ತೇನೆ, ನಾನು ಪಾರ್ ಮಾಡು, ನೀ ಪಾರ್ ಮಾಡೋದಾದರೆ ಪ್ರಚಾರ ಮಾಡ್ತೀನಿ ಎಲ್ಲ ಕಡೆ ಹೋಗಿ ಅಂತ. ಭಗವಂತ ಎಂದ, ಹೌದಾ ನಿಜವಾಗೂ ಮಾಡ್ತೀಯಾ ಅಂತ ಕೇಳ್ದ. ನಿಜವಾಗ್ಲೂ ಸ್ವಾಮಿ, ನಾನು ಸುಳ್ಳು ಹೇಳ್ತೇನೆ ನಿನಗೆ, ನಿನ್ನ ಮೇಲೆ ನಂಬಿಕೆ ಬಂದ್ಬಿಟ್ಟಿದೆ ನನಗೀಗ, ನೀನು ಪಾರ್ ಮಾಡಿದ್ರೆ ಸಾಕು ನಾನು ಪ್ರಚಾರ ಮಾಡ್ತೀನಿ. ಹಾಗಾದರೆ ನಿನ್ನ ಕೈ ಏನು ಹಿಡ್ಕೊಂಡಿದ್ಯೋ ಬಿಡು ಅದನ್ನು ಅಂದ ದೇವ್, ಬಿಟ್ಬಿಡೋದನ್ನು ಅಂತ. ಅವನಂದ, ಹೌದಾ ಅಂದ, ಕಷ್ಟಪಟ್ಟು ಏನೋ ಸಿಕ್ಕಾಕ್ಕೊಂಡಿದ್ದೆ ಕೈಗೆ, ಅದನ್ನು ಬಿಟ್ಟರೆ ಗತಿ ಏನಂದು ಅಂತ ಹೇಳಿ ಬಿಡಲಿಲ್ಲ, ಹಾಗೆ ತೂಗಾಡ್ತಾ ಇದ್ದ. ಮರುದಿವಸ ಬೆಳಗಾದಾಗ ನೋಡ್ತಾನೆ ನೆಲದಿಂದ 2 ಅಡಿ ಮಾತ್ರ ಇದ್ದ ಅವ ಮೇಲೆ, ಬಿಟ್ಟಿದ್ರೆ ಬೇಗ ಮನೆ ಮುಟ್ಕೊಂಡ್ಬಿಡ್ತಿದ್ದ ಹೋಗಿ. ಅವ್ರು ಹೇಳ್ತಾರೆ ಯಾವಾಗಲೂ ಹಾಗೇನು ನಂಬುತ್ತೀವಿ ನಂಬೋದಿಲ್ಲ, ನಂಬುತ್ತೀವಿ ನಂಬೋದಿಲ್ಲ. ಇಲ್ಲಿ ಹಾಗೆ ಅದಕ್ಕೆ ಹೇಳ್ತಾರೆ ಇಮ್ಮನವಾದರೆ ನುಡಿಯನು, ಮಾತೇ ಆಡಿಸಲ್ಲ ನಿಮ್ಮನ್ನು. ಅವನು ಕಾಣಿಯ ಸೋಲ, ಕಾಣಿ ಅಂದರೆ ಒಂದು ನಾಣ್ಯ, ಒಂದು ನಾಣ್ಯ ಅಂತ ಇಟ್ಕೋಬೇಕು. ಅವನ ವ್ಯವಹಾರದಲ್ಲಿ ಒಂದು ನಾಣ್ಯ ಕೂಡ ಸೋಲಲ್ಲ, ಅವನು ಒಂದು ನಾಣ್ಯ ಕೂಡ ಸೋಲೋದಿಲ್ಲ. ಮುಖ್ಯವಾಗಿ ಅದಕ್ಕಿಂತ ಹೆಚ್ಚು ಅರ್ಧ ಕಾಣಿಯ ಗೆಲ್ಲ, ಅವನು ಅರ್ಧ ಕಾಣಿ ಗೆಲ್ಲೋದು ಇಲ್ಲ, ಅವನು ಗೆಲ್ಲೋದಕ್ಕೆ ಬಂದವನಲ್ಲ. ಒಂದು ಕಾಣಿ ಸೋಲೋದಿಲ್ಲ, ಅರ್ಧ ಕಾಣಿ ಗೆಲ್ಲೋದಿಲ್ಲ. ಲಾಭ ಮಾಡೋದಕ್ಕೆ ಮಾಡಿದಂಥ ವ್ಯಾಪಾರ ಅಲ್ಲ ಅದು, ನಿಮ್ಮ ಮನಸ್ಸನ್ನು ಏಕಾಗ್ರ ಮಾಡೋದಕ್ಕೋಸ್ಕರ ಮಾಡಿದಂಥ ವ್ಯವಹಾರ. ಅದು ಏಕಾಗ್ರ ಆದರೆ ಕೇಳಿದ್ದನ್ನೆಲ್ಲ ಕೊಡ್ತಾನೆ, ಏಕಾಗ್ರ ಆಗ್ತಿ ನನ್ನ ಮಾತೇ ಆಡಿಸಲ್ಲ. ಇಂಥ ವ್ಯಾಪಾರಿ ಕಡೆ ನಾನು ಕಲ್ತಿದ್ದೇನೆ. ಆದ್ದರಿಂದ ಆ ಶ್ರಮ ಇದೆಯಲ್ಲ, ಶ್ರಮಕ್ಕೂ ಮರ್ಯಾದೆ ಕೊಡಿ. ವ್ಯಾಪಾರ ಮಾಡೋದಾಗಲಿ, ಲಾಭ ಮಾಡೋದಕ್ಕಲ್ಲ, ಚೆನ್ನಾಗಿ ಬದುಕೋದಕ್ಕೆ ಅಂತ ಹೇಳ್ತಾರೆ.

0: Radio Sarang 107.8 FM.
1: ವಿನಯಶೀಲತೆ ಕೂಡ ಒಂದು ಸಾಮಾಜಿಕ ಧರ್ಮ. ಯಾರಾದರೂ ಅಹಂಕಾರಿಗಳಾದರೆ ತಲೆಗೆ ಚೋಟ ಸರಿಯಾಗಿ ಬೀಳುತ್ತೆ, ಅದು ಆಗಬಾರದು. ವಿನಯಶೀಲರಾಗಿರಬೇಕು ಅನ್ನೋದಕ್ಕೆ ಬಹುಶಃ ಬಸವಣ್ಣವ್ರಕ್ಕಿಂತ ದೊಡ್ಡ ಮಾದರಿ ಸಿಗೋದೇ ಇಲ್ಲ ಅನಿಸುತ್ತೆ. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸಾಕ್ಷಿ ಕೂಡಲ ಸಿಂಗಮದೇವ, ನನಗಿದೇ ದಿವ್ಯ. ದಿವ್ಯಾನೋ ದಿವ್ಯ, ಇದು ನಮಗಿದೇ ನನಗೆ ದಿವ್ಯ ಅಂತ. ಎನಗಿಂತ ಕಿರಿಯರಿಲ್ಲ, ಇದಕ್ಕಿಂತ ದೊಡ್ಡ ಮಾತು ಬೇಕಿಲ್ಲ ಅನಿಸುತ್ತೆ. ನನಗಿಂತ ಸಣ್ಣವರು ಯಾರೂ ಇಲ್ಲ, ನಾನೇ ಸಣ್ಣವನು. ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದ ಸಾಕ್ಷಿ. ಇದೇ ಥರದ ಇನ್ನೊಂದು ಪದ್ಯ ವಚನ ಬರ್ತದೆ, ಹೊಗಳಿ ಹೊಗಳಿಯನ್ನು ಹೊನ್ನ ಶೂಲಕ್ಕೇರಿಸಿದರಯ್ಯ. ಮಾತಾಡಿ ಹೇಳಿ ದೊಡ್ಡವರು ಅಂತ ಹೇಳಿ ನಾನು ಹೊನ್ನ ಶೂಲಕ್ಕೆ ಹಾಕಿಬಿಡ್ತಾರೆ ಅಂಥೇಳಿ. ಇದು ನಾನು ಕಿರಿಯ ಅನ್ನಿಸ್ಕೋಬೇಕು, ಇದು ಆಡಂಬರದ ಮಾತಲ್ಲ ಬಸವಣ್ಣವ್ರದ್ದು. ನಾನು ಬಹಳ ಸಣ್ಣವನು ಅಂಥೇಳಿ ಆಡಂಬರ ಮಾತಲ್ಲ. ಅವ್ರು ಹೇಳ್ತಾರೆ ಇದು ಅಹಂಕಾರ ನಿರಸನದ ಮಂತ್ರ ಅಂತ ಹೇಳ್ತಾರೆ. ಅಹಂಕಾರ ನಿರಸನ ಆಗಬೇಕು, ಅಹಂಕಾರ ಹೋಗಬೇಕು ಅಂತ ಅದೇ ಮಂತ್ರ ಜಪಿಸ್ಬೇಕು. ನಾನು ನನ್ನಷ್ಟು ಸಣ್ಣವ್ರು ಯಾರಿಲ್ಲ, ನನ್ನಷ್ಟು ಸಣ್ಣವ್ರು ಯಾರಿಲ್ಲ ಅಂತ ಜಪಿಸ್ಬೇಕು. ಅದಕ್ಕೆ ನಿಮ್ಮ ಪಾದ ಸಾಕ್ಷಿ, ನಿಮ್ಮ ಮನಸಾಕ್ಷಿ ಕೂಡಲ ಸಂಗಮದೇವ, ನನಗಿದೇ ದಿವ್ಯ. ದಿವ್ಯ ಅಂದರೆ ಬೆಂಕಿಯಲ್ಲಿ ಹೋಗಿ ಬರುವಂಥ ಅಗ್ನಿ ಪರೀಕ್ಷೆ, ನನಗಿದು ಅಗ್ನಿ ಪರೀಕ್ಷೆ. ಇದು ನಿಮ್ಮ ಪಾದ ಮುಟ್ಟಿ ಹೇಳ್ತೀನಿ, ಅಕಸ್ಮಾತ್ ನಾನು ಸತ್ಯ ಹೇಳದೆ ಹೋದರೆ ನಿಮ್ಮ ಪಾದವೇ ಕಾದ ಕಬ್ಬಿಣ ಆಗಿ ನನ್ನ ಕೈಯನ್ನು ಸುಡಲಿ ಅಂತ. ಆಗ ದಿವ್ಯ ಅಂದರೆ ಕಬ್ಬಿಣದ ಕಾದಂಥ ಕಬ್ಬಿಣವನ್ನು ಕೈಯಲ್ಲಿ ಹಿಡ್ಕೋಬೇಕು. ಸುಟ್ಟರೆ ನೀನು ಸುಳ್ಳು ಹೇಳ್ತೀಯ ಅಂತ, ಸುಡದೆ ಹೋದರೆ ನೀನು ಸತ್ಯ ಹೇಳ್ತೀಯ ಅಂತ ದಿವ್ಯ ಅಂತ ಅದು ನಡೆಸ್ತಿದ್ರು. ಅದು ಒಂದು ಘಟನೆ ಹೇಳ್ತಾರೆ. ಯಾಕೆ ಈ ಮಾತನ್ನು ಹೇಳ್ತಾರೆ, ಇನ್ನೊಂದೆರಡು ಪದ್ಯದಲ್ಲಿ ಈ ಥರದ್ದು ಬರ್ತದೆ.

0: Radio Sarang 107.8 FM.
1: ಸಾಕ್ರೆಟಿಸ್ ಒಂದು ಮಾತನ್ನು ಭಾಳ ಚೆನ್ನಾಗಿ ಹೇಳ್ತಾರೆ ಅವರು. ಅನುಯಾಯಿಗಳು ನಾಯಕರನ್ನು ದೊಡ್ಡವರು ದೊಡ್ಡವರು ಅಂತ ಹೇಳ್ತಾರೆ. ಹಿಂಬಾಲಕರು ನಮ್ಮ ನಾಯಕರು ಭಾಳ ದೊಡ್ಡವರು, ನಮ್ಮ ನಾಯಕರು ಭಾಳ ದೊಡ್ಡವರು ಅಂತಾರೆ. ಅವ್ರು ಹೇಳ್ಕೊಳ್ಳಿ, ಆದರೆ ನಾಯಕರು ನಾನು ಸಣ್ಣವನೇ ಅಂತ ಹೇಳ್ಕೊಂಡಿರ್ಬೇಕು. ಅದು ಸಾಮರಸ್ಯ ಉಂಟಾಗುವಂಥ ರೀತಿ ಸಮಾಜದಲ್ಲಿ. ಅವ್ರು ನಾನೇ ದೊಡ್ಡವನು ಅಂದ್ಕೊಂಡ್ರೆ ಬೆಲೆ ಬರಲ್ಲ. ಸಾಕ್ರೆಟಿಸ್ ಒಂದು ಮಾದರಿ ಆಗ್ತಾನೆ. ಅವನು ಜೈಲಿನಲ್ಲಿದ್ದಾಗ ಅವನಿಗೆ ವಿಷ ಕೊಡಬೇಕು ಅಂತ ತೀರ್ಮಾನ ಆಗಿಬಿಡ್ತು. ಅವನು ಕೊಲ್ಲಬೇಕು, ಹೆಮ್ಲಾಕ್ ಅಂತ ವಿಷ ಅಂದು ಕೊಟ್ಟು ಕೊಲ್ಲಬೇಕು ಅಂತ ತೀರ್ಮಾನ ಆಗುತ್ತೆ. ಅಲ್ಲಿ ಒಂದು ದೇವಸ್ಥಾನ ಇದೆ, ಡೆಲ್ಫಿ ದೇವಸ್ಥಾನ. ಅಲ್ಲಿ ಬುದ್ಧಿವಂತರೆಲ್ಲ ಸೇರ್ಕೋತಾ ಇದ್ರು. ಅದನ್ನು ಒರಾಕಲ್ ಆಫ್ ದ ಟೆಂಪಲ್ ಆಫ್ ಡೆಲ್ಫಿ ಅಂತ ಕರೀತಾರೆ. ಆ ಡೆಲ್ಫಿ ದೇವಸ್ಥಾನದಲ್ಲಿ ಬುದ್ಧಿವಂತರು ಸೇರ್ಕೊಳ್ಳೋಂಥದ್ದು. ಒರಾಕಲ್ ಅಂದರೆ ಬುದ್ಧಿವಂತರ ಒಂದು ಗುಂಪು. ಅವ್ರು ದಿನ ಸೇರ್ಕೊಳ್ಳೋರು, ಚರ್ಚೆ ಮಾಡೋರು. ಇಡೀ ಜಗತ್ತು ಕಾಯ್ತಾ ಇತ್ತಂತೆ, ಒರಾಕಲ್ ಏನು ಹೇಳುತ್ತೆ ಇವತ್ತು, ಒರಾಕಲ್ ಏನು ಹೇಳುತ್ತೆ ಅಂತ ಕೇಳ್ತಾ ಇದ್ರಂತೆ. ಒಂದು ದಿವಸ ಇವನಿಗೆ ವಿಷ ಕೊಡಬೇಕು ಅಂತ ತೀರ್ಮಾನ ಆಗಿದೆ. ಆಗ ಒರಾಕಲ್ ಸೇರ್ಕೊಂಡು ಹೇಳಿದ್ರಂತೆ, ಜಗತ್ತಿನಲ್ಲಿ ಅತ್ಯಂತ ಮಹಾಜ್ಞಾನಿ ಅಂತ ಯಾರಾದರೂ ಇದ್ದರೆ ಅದು ಸಾಕ್ರೆಟಿಸ್ ಅಂತ ಹೇಳಿದ್ರಂತೆ. ಸಾಕ್ರೆಟಿಸ್ ಇಷ್ಟಿರೋದಿಲ್ಲ ಪ್ಲೇಟೋ ಅವರೆಲ್ಲ, ಭಾಳ ಖುಷಿ ಆಯಿತು ಅವರಿಗೆ. ನಮ್ಮ ಗುರುಗಳನ್ನು ಪ್ರಪಂಚದ ಅತ್ಯಂತ ಮಹಾಜ್ಞಾನಿ ಅಂತ ಒರಾಕಲ್ ಹೇಳುತ್ತೆ ಇವತ್ತು ಅಂತ ಸಂತೋಷವಾಗಿ ಓಡಿ ಬಂದು ಸಾಕ್ರೆಟಿಸ್ ಹೇಳಿದ್ರಂತೆ, ಸಾಕ್ರೆಟಿಸ್ ಭಾಳ ಧನ್ಯ ಅನ್ನಿಸ್ತು ನಮಗೆ ಇವತ್ತು, ನಿಮಗೆ ಶಿಷ್ಯರಾಗಿದ್ದೀವಿ ನಾವು. ಇವ ಒರಾಕಲ್ ಏನು ಹೇಳ್ತು ಗೊತ್ತಾ, ಇವತ್ತು ಪ್ರಪಂಚದ ಅತ್ಯಂತ ಮಹಾಜ್ಞಾನಿ ಅಂದರೆ ಸಾಕ್ರೆಟಿಸ್ ಅಂತ ಅವ್ರು ಹೇಳಿದರು ಅಂತ ಹೇಳ್ತಾರೆ. ಆಗ ಸಾಕ್ರೆಟಿಸ್ ಹೇಳ್ತಾನೆ, ಅವ್ರು ಯಾಕೆ ಹಿಂಗೆ ಮಾಡ್ತಾರೋ ಗೊತ್ತಿಲ್ಲಪ್ಪ, ನನಗಂತೂ ಏನೂ ಗೊತ್ತಿಲ್ಲ, ನನಗೇನೇನೂ ಗೊತ್ತಿಲ್ಲ ಅಂತ ಹೇಳ್ತಾನೆ. ಇವ್ರು ವಾಪಸ್ ಹೋಗ್ತಾರೆ, ನೀವಾದರೂ ಅವನು ಮಹಾಜ್ಞಾನಿ ಅಂತೀರಿ, ಆತ ಕೇಳಿದ್ರೆ ಏನೂ ಗೊತ್ತಿಲ್ಲ ಅಂತಾನೆ, ಏನು ವಿಷಯ ಅಂತ. ಅವನು ಏನೂ ಗೊತ್ತಿಲ್ಲ ಅಂತಾನೆ ಅಂತ ಹೇಳಿ ಮಹಾಜ್ಞಾನಿ ಅಂತ ಕೊಟ್ಟದ್ದು. ಅವನು ನಿಜವಾಗಲೂ ಮಹಾಜ್ಞಾನಿ ಅಂದಿದ್ರೆ ಅವನು ಹಂಗೆ ಹೇಳ್ತಿರಲಿಲ್ಲ. ಅವನು ಅತ್ಯಂತ ವಿನಯವಾಗಿದ್ದಾನೆ, ನನಗೇನೂ ಗೊತ್ತಿಲ್ಲ ಅಂತಾನಲ್ಲ, ಅದಕ್ಕೆ ದಟ್ಸ್ ವೈ ಹೀ ಈಸ್ ದ ವೈಸೆಸ್ಟ್ ಮ್ಯಾನ್ ಇನ್ ದ ವರ್ಲ್ಡ್.

0: Radio Sarang 107.8 FM.
1: ಇದಕ್ಕೊಂದು ಪ್ರಸಂಗ ಬರುತ್ತೆ. ಯಾಕೆ ಹೇಳ್ತೀವಿ ದಿವ್ಯ ಅಂತ ಬಂದಾಗ ಒಂದು ಮಾತು ಬರ್ತದೆ. ಇಂಥ ಒಂದು ಪ್ರಸಂಗ ಹಿಂದೆ ಆಗಿದೆ. ಬಸವಣ್ಣವರು ಸ್ವಲ್ಪ ಸಫರ್ ಆಗಿದ್ದಾರೆ. ಒಂದ್ಸಲ ಇವ್ರ ಕಲ್ಯಾಣದಲ್ಲಿದ್ದಾಗ ದಾಸೋಹ ಮಾಡ್ಬೇಕಲ್ಲ, ಯಾರ್ಯಾರೋ ಶಿವಶರಣ ಬರೋ ದಾಸೋಹ ಆಗೋದು. ಅಲ್ಲಿ ಒಬ್ಬ ಮನುಷ್ಯ ಬರ್ತಾನೆ, ಕಿನ್ನರಿ ಬ್ರಹ್ಮಯ್ಯ ಅಂತ. ಅವ್ನು ದೊಡ್ಡ ಪಾತ್ರ ಇದೆ, ಅದನ್ನು ನಾನು ಅಕ್ಕ ಮಹಾದೇವಿ ವಚನದಲ್ಲಿ ಬಿಟ್ಬಿಟ್ಟಿದ್ದೀನಿ, ಅದನ್ನು ಹೇಳಿಲ್ಲ. ಅದನ್ನು ಜಾಸ್ತಿ ಅವ್ನು ದೊಡ್ಡ ಪಾತ್ರ ವಹಿಸ್ತಾನೆ ನಡುವೆ. ಕಿನ್ನರಿ ಬೊಮ್ಮಯ್ಯ ಅಂತಾರೆ, ಬ್ರಹ್ಮಯ್ಯ ಅಂತಾನೆ. ಅವನು ಬರ್ತಾನೆ, ಬಂದು ಇವ್ರ ಜೊತೆಗೆ ಇರ್ತಾನೆ ಒಂದಿಷ್ಟು ದಿವಸ. ಮಹಾಮನೆ ಬಸವಣ್ಣ ಇರುವಂಥ ಮನೆ, ಮಹಾಮನೆ ದಾಸೋಹ ಹಾಕ್ತಿರ್ತಿದ್ರು. ಇವನಿಗೆ ಈರುಳ್ಳಿ ಅಂದರೆ ಭಾಳ ಇಷ್ಟ, ಕಿನ್ನರಿ ಬ್ರಹ್ಮಯ್ಯನಿಗೆ. ಅವನು ಹುಳಿ ಮಾಡ್ಕೋಬೇಕು ಅಂತ ಒಂದ್ಸಲ ಕೂತ್ಕೊಂಡು ತಾನೇ ಈರುಳ್ಳಿ ಇಟ್ಕೊಂಡು ಅದನ್ನು ಕತ್ತರಿಸ್ತಾ ಇರ್ತಾನೆ. ಈರುಳ್ಳಿ ಕತ್ತರಿಸಿದ ವಾಸನೆ ತುಂಬ ಅಲ್ವಾ, ಆ ಹೊತ್ತಿಗೆ ಬಸವಣ್ಣ ಬರ್ತಾರೆ. ಆ ಈರುಳ್ಳಿ ತಿನ್ನೋ ಅಭ್ಯಾಸ ಇರಲಿಲ್ಲ ಅನ್ಸುತ್ತೆ. ನೋಡಿ ಇದೇನು ವಾಸನೆ, ಘಾಟ್ ವಾಸನೆ ಇದೆ, ಈರುಳ್ಳಿ ಯಾರು ಕೊರೆದಿದ್ದಾರೆ ಇಲ್ಲಿ ಹಾಂ ಅಂತಂದ್ಬಿಡ್ತಾರೆ, ಅಂದು ಹೋಗ್ಬಿಡ್ತಾರೆ. ಇವನಿಗೆ ಭಾಳ ಅಪಮಾನ ಆಯಿತು ಅನಿಸ್ಬಿಡ್ತೀವಿ, ಛೇ ನಾನು ಬೇಕಾದಂತ ತಿನ್ನೋ ಅವಕಾಶ ಇಲ್ಲ ಇಲ್ಲಿ ಅಂತ ಹೇಳಿ ಕಲ್ಯಾಣ ಬಿಟ್ಟ, ಊರು ಬಿಟ್ಟು ಹೋಗ್ಬಿಟ್ಟ ಹೊರಗಡೆ ಸಿಟ್ಟು ಮಾಡಿಕೊಂಡು. ಆಮೇಲೆ ಬಸವಣ್ಣ ಕೇಳಿದ್ರೆ ಎಲ್ಲಿ ಹೋದ ಕೇನರಿ ಬೊಮ್ಮಯ್ಯ ಅಂತ, ನೀವೇನೋ ಈರುಳ್ಳಿ ಚೆನ್ನಾಗಿಲ್ಲ ತಿನ್ನಬಾರ್ದು ಅಂತ ಅಂದ್ಬಿಟ್ರೆ ಅಥವಾ ಏನೋ ವಾಸನೆ ಇಷ್ಟ ಇಲ್ಲ ಅಂತಂದ್ರೋ ಏನೋ ಗೊತ್ತಿಲ್ಲ, ಅವ್ನು ಬೇಜಾರು ಮಾಡ್ಕೊಂಡು ಅಪಮಾನ ಆಯಿತು ಅಂತ ಹೋಗ್ಬಿಟ್ಟ ಅಂತ. ಇವ್ರು ಏನು ಮಾಡ್ತಾರೆ ಗೊತ್ತಾ, ಬಹಳ ದುಃಖ ಆಗುತ್ತೆ. ಮನೆಗೆ ಬಂದು ಶಿವಶರಣ ಊಟ ಮಾಡಲಾರ್ದೆ ಹಾಗೆ ಹೋದ್ನಲ್ಲ, ಈರುಳ್ಳಿಯಿಂದ ಅಪಮಾನ ಆಗಿದೆಯಲ್ಲ ಅವನಿಗೆ, ಅದು ಈರುಳ್ಳಿಯಿಂದನೇ ಪರಿಹರಿಸಬೇಕು ಅಂತ. ಹೆಂಗೆ ಮಜಾ ಮಾಡ್ತಾರೆ, ವಿಚಿತ್ರ ಅದು ಘಟನೆ. ಅದು ಹರಿಹರ ಬರೆಯುವಂಥ ರಗಳೆ, ಬಸವರಾಜ ದೇವರ ರಗಳೆಯಲ್ಲಿ ಬರುವಂಥ ಮಾತು, ಭಾಳ ಚಂದ ಬರೀತಾನೆ. ಒಂದು 10 ಪೇಜ್ ಬರೀತಾನೆ ಅದ್ರ ಬಗ್ಗೆ. ಏನು ಮಾಡ್ತಾರೆ ಬಸವಣ್ಣವ್ರು ಅಂದರೆ, ಇಡೀ ಕಲ್ಯಾಣ ನಗರವನ್ನು ಈರುಳ್ಳಿಯಿಂದ ಅಲಂಕಾರ ಮಾಡ್ತಾರಂತೆ. ಎಲ್ಲ ಕಡೆ ಈರುಳ್ಳಿ ತೋರಣ, ಈರುಳ್ಳಿ ಹಾಕಬೇಕು. ಆಮೇಲೆ ಇವರೇ ಕೂಡ ಈರುಳ್ಳಿಯನ್ನು, ಅದು ಪದ ನೋಡಿ ಹೆಂಗಿದೆ, ಅವ್ರದ್ದು ಹೆಂಗಿದೆ ಅದು, ತಾನು ಈರುಳ್ಳಿಯನ್ನು ಉಟ್ಟು ತೊಟ್ಟು ಸುತ್ತಿ ಹೊದೆದು ತನ್ನ ಬಟ್ಟೆಗೆಲ್ಲ ಈರುಳ್ಳಿ ಕಟ್ಕೊಂಡು ಕಟ್ಕೊಂಡು ಈರುಳ್ಳಿ ಮಯ ಹಾಕೊಂಡ್ಬಿಟ್ಟು ಅಲ್ಲಿ ಹೋದ್ರಂತೆ. ಅವನ ಮನಸ್ತಾಪವನ್ನು ತೆಗಿಬೇಕು ಅಂತ ಹೇಳಿ ಕಿನ್ನರಿ ಬೊಮ್ಮಯ್ಯನ ಹತ್ರ ಹೋಗಿ ಅವನ ಮೆರವಣಿಗೆಯಲ್ಲಿ ಕರ್ಕೊಂಬಂದರು, ಈರುಳ್ಳಿ ಮೆರವಣಿಗೆಯಲ್ಲಿ ಕರ್ಕೊಂಬಂದು ಅವನು ಹುಳಿ ಮಾಡಿ ತಿನ್ನಿಸಿದರು. ಅಷ್ಟಲ್ಲ, ಅಷ್ಟೇ ಅಲ್ಲದೇ ಹೇಳಿದ್ರಂತೆ, ಪ್ರತಿ ವರ್ಷ ಈರುಳ್ಳಿ ಹಬ್ಬ ಮಾಡ್ತೀನಿ ಒಂದು ದಿವಸ ಅಂತ ಮಾತು ಒಪ್ಕೊಂಡ್ರದ್ದು. ಅವತ್ತು ಈರುಳ್ಳಿ ಹಬ್ಬ ಮಾಡಬೇಕು ಅಂತ ಉದ್ದೇಶ ಎಷ್ಟೇ, ಯಾವುದೋ ಒಂದು ಸಣ್ಣ ಕಾರಣಕ್ಕೆ ಶಿವಶರಣ ಬೇಜಾರು ಮಾಡಿಕೊಂಡಲ್ಲ ಅಂತ ಭಕ್ತಿ ಭಂಡಾರಿ ಆಗಿದ್ದವರು, ಅಧಿಪತಿ ಆಗಿದ್ದಂಥವರು ಹೋಗಿ ಅವನು ಕ್ಷಮೆ ಕೇಳಿ ಕರ್ಕೊಂಬಂದು ಮಾಡುವಂಥ ಕಾರಣ ಏನಿತ್ತು. ಕಾರಣ ಇಷ್ಟೇ, ನನಗಿಂತ ಕಿರಿಯರಿಲ್ಲ, ಶಿವಶರಣರಿಗಿಂತ ಹಿರಿಯರಲ್ಲ ಅಂತ ಮಾತಾಡೋದಷ್ಟೇ ಅಲ್ಲ, ನಡೆದು ತೋರಿಸಿದರು. ಅದಕ್ಕೆ ಬರೀತಾನೆ ಅವನು, ಹರಿಹರ ಬರೀತಾನೆ, ಬ್ರಾಹ್ಮಣನಾಗಿ ಹುಟ್ಟಿದಂಥ ಬಸವಣ್ಣ ತಮ್ಮ ಚಿಕ್ಕಂದಿನ ಪರಿಸರದಿಂದಾಗಿ ಮೈಗೂಡಿದ್ದ ಕೆಲವು ಆಹಾರ ವಿಧಾನಗಳನ್ನು ಶರಣರಿಗೋಸ್ಕರ ಬದಲಾಯಿಸಿಕೊಂಡ್ರು ಅಂತ.

0: Radio Sarang 107.8 FM.
1: ಈಗ ಸಾಮಾಜಿಕವಾಗಿ ಹೇಳಬೇಕಾದ್ರೆ ಇದೊಂದು ದೊಡ್ಡ ಮೌಲ್ಯ, ಬಹಳ ಮುಖ್ಯವಾದ ಮೌಲ್ಯ ಇದು. ಸಮಾಜದಲ್ಲಿ ಯಾರು ಚೆನ್ನಾಗಿ ಬದುಕ್ತಾರೆ ಅಂದರೆ ಯಾರು ಸಹವಾಸ ಚೆನ್ನಾಗಿದೆಯೋ ಅವ್ರು ಚೆನ್ನಾಗಿ ಬದುಕ್ತಾರೆ. ಎಷ್ಟು ವಿಚಾರಗಳನ್ನು ಸಾಮಾಜಿಕವಾಗಿ ನೋಡ್ಕೊಂಡು ಬಂದಿದ್ದೀವಿ ನಾವು. ಹೇಳ್ತಾರೆ ಸಮಾಜ ಜೀವನ ಚೆನ್ನಾಗಿ ಆಗಬೇಕಾದ್ರೆ ನನ್ನ ಜೊತೆಗಿರುವಂಥವ್ರು ಚೆನ್ನಾಗಿರಬೇಕು. ಅಲ್ಲಿ ಇಂಗ್ಲೀಷ್ನಲ್ಲಿ ಮಾತಿದೆ, ಟೆಲ್ ಮೀ ಹೂ ಯುವರ್ ಫ್ರೆಂಡ್ಸ್ ಆರ್, ಐ ಟೆಲ್ ಯು ಹೂ ಯು ಆರ್. ನಿನ್ನ ಸ್ನೇಹಿತರು ಯಾರು ಅಂತ ಹೇಳಿದ್ರೆ ನೀನು ಯಾರು ಅಂತ ಹೇಳ್ತೇನೆ ಅಂತ. ನನ್ನ ಜೊತೆಗಾರರು ಸರಿಯಾಗಿರ್ಬೇಕು, ಆರಿಸ್ಕೋಬೇಕು ನಾವು. ಜೊತೆಗಾರರು ಸಿಕ್ಕಾಷ್ಟು ಜನ ಇರ್ತಾರೆ, ನಾವು ಆರಿಸ್ಕೋಬೇಕಲ್ವ ಅಂತ ಅವ್ರನ್ನ. ಅದಕ್ಕೆ ಹೇಳ್ತಾರೆ ಅವರ ಸಂಘ ಸಹವಾಸಗಳು ಮುಖ್ಯ. ಈ ಸಹವಾಸಗಳು ತರಬಹುದಾದ ಸಂದಿಗ್ಧತೆ, ಮೋಸದ ಸನ್ನಿವೇಶಗಳು ಹೇಗಿದ್ದಾವೆ ಅಂದರೆ ಎಷ್ಟು ಚೆನ್ನಾಗಿದೆ. ಸಾರ ಸಜ್ಜನರ ಸಂಗವ ಮಾಡುವುದು, ದೂರ ದುರ್ಜನರ ಸಂಘ ಬೇಡವಯ್ಯ. ಸಾರ ಸಜ್ಜನರ ಸಂಗವ ಮಾಡುವುದು, ದೂರ ದುರ್ಜನರ ಸಂಘ ಬೇಡವಯ್ಯ. ಆವ ಹಾವಾದೊಡೆಯನು ವಿಷವೊಂದೇ, ಆವ ಹಾವಾದೊಡೆಯನು ವಿಷವೊಂದೇ, ಅಂಥವರ ಸಂಘ ಬೇಡವಯ್ಯ. ಅಂತರಂಗ ಶುದ್ಧವಿಲ್ಲದವರ ಸಂಘ ಸಿಂಗಿ ಕಾಳಕೂಟ ವಿಷವೋ ಕೂಡಲ ಸಂಗಮ ದೇವ. ಎಂಥ ವಿಷ ಅದು, ಸಿಂಗಿ ಕಾಳಕೂಟ ವಿಷ. ಸಾರ ಈ ಹೊಸ ಥರದ ವಚನ ಭಾಳ ಚೆನ್ನಾಗಿ ಬರೆದಿರುವಂಥದ್ದು. ಸಾರು ಅಂದ್ರೆ ಹತ್ತಿರ ಬಾ ಅಂತ. ಸಾರ ಸಜ್ಜನರ ಸಂಗವ ಮಾಡುವುದು, ಸಜ್ಜನರೇನಾದರೂ ಕಂಡ್ರೆ ಅವ್ರ ಹತ್ರ ನೀನಾಗಿ ಹೋಗಿ ಸ್ನೇಹ ಮಾಡ್ಕೋ, ಅವ್ರ ಸ್ನೇಹ ಮಾಡ್ಕೋ, ಅವ್ರ ಜೊತೆಗಿರು. ಸಜ್ಜನರ ಸಂಗವ ಮಾಡುವುದು ಸಾರ, ಅದು ಬೇಗ ಹೋಗು, ಅವ್ರ ಕಡೆ ಹೋಗು, ಸ್ನೇಹ ಮಾಡ್ಕೋ. ದೂರ ದುರ್ಜನರ ಸಂಘ ಬೇಡವಯ್ಯ. ಇದು ಭಾಳ ಬೇಡ ಅಂತ ಹೇಳ್ತಾರೆ. ಹೃದಯ ಚೆನ್ನಾಗಿಲ್ಲದವರ ಸಂಘ ಭಯಂಕರ ನಾಗರ ಹಾವಿನ ವಿಷಕ್ಕಿಂತ ಕೆಟ್ಟದು ಅಂತ.

हेलो हाय नमस्कार, खेलते रहो रेडियो सारंग 107.8 FM, रेडियो संजय अली नानदिनी आरजे अभिषेक संजय ಹೊತ್ತು ಏನಾದರೂ ಸುದ್ದಿ ಹಿಡ್ಕೊಂಡು ಒಂದಿಷ್ಟು ಪ್ರಶ್ನೆ ಹಿಡ್ಕೊಂಡು ನಿಮ್ಮ ಹತ್ರ ಬರ್ತಾ ಇರ್ತೀನಿ. ಇವತ್ತು ಕೂಡ ಹಾಗೆ ಬಂದಿದ್ದೇನೆ. ಏನು ವಿಶೇಷ ಅಂತ ಹೇಳಿದರೆ ಹೊರಗಡೆ ಮಳೆ ಬರ್ತಾ ಇದೆ. ಇದೇ ವಿಶೇಷ. ನಿಮ್ಮೂರಲ್ಲಿ ಮಳೆ ಬರ್ತಾ ಇದೆಯಾ ಇಲ್ವಾ ನನಗಂತೂ ಗೊತ್ತಿಲ್ಲ. ಇಲ್ಲಂತೂ ಮೋಡ ಕವಿದ ವಾತಾವರಣ, ಮಳೆ ಶುರುವಾಗಿದೆ. ಎಲ್ಲರೂ ಕೂಡ ಕಾಯ್ತಾ ಇದ್ರಲ್ಲ, ಬಡ್ಸೇಪ ಬರ್ಕೊಂಡು ಬಡ್ಸೇಪ ಬರ್ಕೊಂಡು ಅಂತ. ಸೊ ಈ ಮಳೆಗಾಲ ಅಂತ ಹೇಳಿದರೆ ಮಳೆಗೆ ಕಾಯುವಂಥವರು ಅಥವಾ ಮಳೆಗಾಲದ ಅನುಭವಗಳೇ ಅದ್ಭುತ. ಸೊ ಹೊತ್ತಿನಲ್ಲಿ ಮೊದಲ ಮಳೆ ಅಂತ ಹೇಳಿದಾಗ ಎಲ್ಲರೂ ಕೂಡ ಬಹಳ ಸಂತೋಷವನ್ನು ಪಡ್ತೇವೆ. ತುಂಬ ಏನು ಬಿಸಿಲು ಅದರ ತಡಲಿಕ್ಕೆ ಆಗ್ತಾ ಇಲ್ಲ ಒಂದು ಸ್ಥಿತಿಯಲ್ಲಿ ಈ ಸಲದ ಬಿಸಿಲು ಅಂತೂ ಇತ್ತು. ಮಳೆ ಬಂದರೆ ಇಳೆಗೆಲ್ಲ ತಂಪಾಗ್ತದೆ. ಸೊ ನಿಮ್ಮಲ್ಲಿ ಪ್ರಶ್ನೆಗಳು ಕೇಳಬೇಕು, ಸ್ವಲ್ಪ ಹೊತ್ತಲ್ಲೇ ಬಂದು ಕೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ಪ್ಲೇ ಮಾಡಬೇಕು. ಕೇಳ್ತಾ ಬನ್ನಿ ರೇಡಿಯೋ ಸಂಜೆ. ನಾನು ಆರ್ ಜೆ ಅಭಿಷೇಕ್.

ಎಸ್ ಪ್ರಶ್ನೆಯನ್ನ ಕೇಳುವಂತ ಹೊತ್ತು ಇದು. ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM, ರೇಡಿಯೋ ಸಂಜೆಯಲ್ಲಿ ನಾನು ಆರ್ಜೆ ಅಭಿಷೇಕ್. ನಾಳೆ ಕರ್ನಾಟಕದ ನೂತನ ಮುಖ್ಯಮಂತ್ರಿಗಳಾಗಿ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿಕ್ಕಿದ್ದಾರೆ. ಸೊ ಇದ್ರ ಬಗ್ಗೆ ಮಾತಾಡುವಾಗ ನನಗೆ ಅನಿಸ್ತು, ಇವತ್ತು ಸ್ವಲ್ಪ ಪ್ರಶ್ನೆಗಳು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳ ಬಗ್ಗೆನೇ ಇರಲಿ ಅಂತ. ಅಂದರೆ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಅಲ್ಲ, ಪೂರ್ತಿ ಕರ್ನಾಟಕದಲ್ಲಿ ಬಂದಂಥ ಮುಖ್ಯಮಂತ್ರಿಗಳು ಅವರ ವಿಶೇಷತೆಗಳ ಬಗ್ಗೆ ಕೇಳುವ ಅಂತ. ಮೊದಲ ಪ್ರಶ್ನೆ ಏನು ಅಂತೇಳಿದರೆ, ನಮ್ಮ ಕರ್ನಾಟಕಕ್ಕೆ ಮೊದಲು ಮೈಸೂರು ಅನ್ನುವಂಥ ಹೆಸರಿತ್ತಲ್ವಾ, ಸೊ ಅದರ ನಂತರ ಕರ್ನಾಟಕ ಅಂತ ಹೇಳಿ ಹೆಸರಾಗುತ್ತೆ. ಈ ಕರ್ನಾಟಕ ಅನ್ನುವಂಥ ಹೆಸರನ್ನು ಯಾರು ಮುಖ್ಯಮಂತ್ರಿ ಇದ್ದಾಗ ಬದಲಾಯಿಸಲಾಯಿತು ಅನ್ನೋದು ನನ್ನ ಪ್ರಶ್ನೆ. ಮೈಸೂರು ಇದ್ದಂಥ ಹೆಸರನ್ನು ಕರ್ನಾಟಕ ಅಂತ ಹೇಳಿ ಬದಲಾವಣೆ ಮಾಡಿದಾಗ ಇಲ್ಲಿ ಯಾರು ಮುಖ್ಯಮಂತ್ರಿಗಳು ಇದ್ದರು, ಯಾರು ಮುಖ್ಯಮಂತ್ರಿ ಈ ಬದಲಾವಣೆಯನ್ನು ಮಾಡಿದರು ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇರೋದು. ಯಾರಿಗಾದರೂ ಉತ್ತರ ಗೊತ್ತಿದ್ದರೆ ಫಟಾಫಟ್ ಕಾಲನ್ನು ಮಾಡಿ ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ಕಾಲ್ ಮಾಡಿ ಹೇಳ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949, ಈ ಸಂಖ್ಯೆ ಕಾಲನ್ನು ಮಾಡಿ ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳಿ. ಯಾರು ಕರ್ನಾಟಕ ಅಂತ ಅನ್ನುವಂಥ ಹೆಸರು, ಅಂದರೆ ಮೈಸೂರಿಂದ ಕರ್ನಾಟಕ ಅನ್ನುವಂಥ ಹೆಸರನ್ನು ಈ ರಾಜ್ಯಕ್ಕೆ ಬದಲಾವಣೆ ಮಾಡಿದಂಥ ಮುಖ್ಯಮಂತ್ರಿ ಯಾರು ಅನ್ನೋದು ನನ್ನ ಪ್ರಶ್ನೆ. ಕಾಲ್ ಮಾಡಿ ನಿಮ್ಗೆ ಗೊತ್ತಿರುವಂಥ, ನೀವು ಅಂದಾಜು ಮಾಡುವಂಥ ಉತ್ತರವನ್ನು ನನಗೆ ನೀವು ಹೇಳಿ. ನಿಮ್ಮ ಉತ್ತರಕ್ಕೋಸ್ಕರ ನಾನಂತ ಕಾಯ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದೆ. ಹಾಡನ್ನು ಕೇಳ್ತಾ ಕೇಳಿದಂಥ ಪ್ರಶ್ನೆಗೆ ಉತ್ತರವನ್ನು ಹುಡುಕ್ತಾರೆ, ಹಾಗೋಗಿ ಹೀಗೆ ಬರ್ತೇನೆ. ಇದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

0: ಎಸ್, ಒಂದು ಲವ್ಲಿ ಟ್ರ್ಯಾಕ್ ಅನ್ನು ಕೇಳ್ತಾ ಬಂದ್ರಿ. ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM, ರೇಡಿಯೋ ಸಂಜೆಯಲ್ಲಿ ನಾನು ಆರ್ಜಿ ಅಭಿಷೇಕ್. ಎಸ್, ಮುಂದಿನ ಕಾಲರ್ ಇದಾರೆ, ಯಾರು ಅಂತ ನೋಡುವ. ಹಲೋ, ನಮಸ್ಕಾರ.
1: ನಮಸ್ಕಾರ. ನೀವು ಕೇಳಿದ ಪ್ರಶ್ನೆ ಮೊದಲು ಉತ್ತರ ಹೇಳಿದ್ರೆ ಗೊತ್ತಿಲ್ಲ, ನಾ ಬರುವಾಗ ಲೇಟ್ ಆಯ್ತು. ಅದು ಡಿ ದೇವರಾಜ ಅರಸ್.
0: ದೇವರಾಜ ಅರಸ್ ಅವರು ಕರ್ನಾಟಕ ಅಂತ ಹೆಸರು ಕೊಟ್ಟರು ಅಂತ ನೀವು ಹೇಳೋದಲ್ವಾ? ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಇಸ್ಮಾಯಿಲ್ ಕಲ್ಲಾಡಿ ಅವರು ಕಾಲ್ ಮಾಡಿ ಹೇಳ್ತಾ ಇದ್ರೆ, ಡಿ ದೇವರಾಜ್ ಅರಸು ಅವರು, ಎಸ್, 1973 ಅಂತ ಅವರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ.
2: ನಮಸ್ತೆ ಸರ್, ಜಯಪ್ರಕಾಶ್.
0: ನಮಸ್ತೆ, ಏನ್ ಹೇಳ್ತೀವಿ ಜಯಪ್ರಕಾಶ್ ಅವರೇ?
2: ಅದೇ ದೇವರಾಜ್ ಅರಸ್ ಅವರು.
0: ದೇವರಾಜ್ ಅರಸ್ ಅವರಲ್ವಾ? ಸೊ ಇನ್ನೊಂದು ಪ್ರಶ್ನೆ ನಿಮ್ಮ ಕೇಳ್ಬೇಕು ನಾನು?
2: ಹೇಳಿ ಸರ್.
0: ಓಕೆ, ಕರ್ನಾಟಕದಲ್ಲಿ ಅತ್ಯಂತ ಸಣ್ಣ ವಯಸ್ಸಿನ ಮುಖ್ಯಮಂತ್ರಿ ಯಾರು ಇಷ್ಟವರೆಗೆ ಆದವರಲ್ಲಿ? ಕುಮಾರಸ್ವಾಮಿ ಆಗಿರ್ಬೇಕಲ್ಲ. ಓಕೆ, ಒಂದು ಗೆಸ್ ಅನ್ನ ನಮ್ಮ ಜಯಪ್ರಕಾಶ್ ಶೆಕ್ಕೂರ್ ಅವರು ಮಾಡಿದ್ದಾರೆ. ಸೊ ನೀವು ಕೂಡ ಆಲೋಚನೆ ಮಾಡಿ, ನಿಮ್ಗೆ ಗೊತ್ತಿರುವಂತ ಉತ್ತರ ಹೇಳಿ. ಅತ್ಯಂತ ಸಣ್ಣ ವಯಸ್ಸಿನ ಮುಖ್ಯಮಂತ್ರಿ ಯಾರು ಅಂತ, ಅಧಿಕಾರದಲ್ಲಿದ್ದಾಗ ಅತ್ಯಂತ ಸಣ್ಣ ವಯಸ್ಸಲ್ಲಿ ಮುಖ್ಯಮಂತ್ರಿ ಆದವರು ಯಾರು ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಸೊ ಆಲೋಚನೆ ಮಾಡಿ, ನಿಮ್ಗೆ ಉತ್ತರ ಗೊತ್ತಿದ್ರೆ ಕಾಲ್ ಮಾಡಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949, ಈ ಸಂಖ್ಯೆ ಕಾಲ್ ಮಾಡ್ಬೋದು. ನಿಮ್ಗೆ ಗೊತ್ತಿರುವಂಥ ಉತ್ತರ ನನಗೆ ನೀವು ಹೇಳ್ಬೋದು. ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಂಜೆಯಲ್ಲಿ ನಾನು ಆರ್ಜೆ ಅಭಿಷೇಕ್ ನಿಮ್ ಜೊತೆಗಿದ್ದೀನಿ. ಪ್ರಶ್ನೆ ನಿಮ್ಮ ಹತ್ರ ಕೇಳಿ ಹೋಗಿದೆ, ಕರ್ನಾಟಕದಲ್ಲಿ ಅನೇಕ ಜನ ಮುಖ್ಯಮಂತ್ರಿಗಳು ಬಂದು ಹೋಗಿದ್ದಾರೆ, ಆದರೆ ಅತ್ಯಂತ ಕಡಿಮೆ ವಯಸ್ಸಿನಲ್ಲಿ ಮುಖ್ಯಮಂತ್ರಿ ಆದವರು ಯಾರು ಅಂತ, ಆದದ್ರಲ್ಲಿ ಕಡಿಮೆ ವಯಸ್ಸು ಯಾರಿಗಿತ್ತು ಅಂತ ನಾನು ನಿಮ್ಮ ಹತ್ರ ಕೇಳೋದು. ಯಾರಿಗೆಲ್ಲ ಉತ್ತರ ಗೊತ್ತಿದೆ ಕಾಲನ್ನು ಮಾಡ್ಬೋದು, ನಿಮ್ಗೆ ಗೊತ್ತಿರುವಂಥ ಉತ್ತರ ನನಗೆ ನೀವು ಹೇಳ್ಬೋದು. ಅಂದಾಜು ಮಾಡಿ ನೋಡುವ, ಕಾಲ್ ಮಾಡಿ ಯಾರೇನು ಹೇಳ್ತೀರಿ ಅಂತ. ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ.
1: ನಮಸ್ತೆ.
0: ನಮಸ್ತೆ, ಹೇಳಿ ಯಾರು? ಸತೀಶ್ ಕಯ್ಯಾರ್. ಏನು ಹೇಳ್ತೀರಿ ಸತೀಶ್ ಅಣ್ಣ? ಬಸವರಾಜ್ ಬೊಮ್ಮಾಯಿ ಅವರಲ್ವಾ? ಓಕೆ ಓಕೆ, ಒಳ್ಳೆ ಗೆಸ್ ಮಾಡಿದ್ದೀರಿ, ಆದರೆ ಸ್ವಲ್ಪ ಉತ್ತರ ರಾಂಗ್ ಆಗಿದೆ ಅಂತ ಅನಿಸುತ್ತೆ. ಬಸವರಾಜ್ ಬೊಮ್ಮಾಯಿ ಅವರಲ್ಲ, ಯಾರು ಇರ್ಬೋದು ಅತ್ಯಂತ ಸಣ್ಣ ವಯಸ್ಸಿನ ಮುಖ್ಯಮಂತ್ರಿಗಳು ಸದ್ಯಕ್ಕೆ ನಮ್ಮ ಕರ್ನಾಟಕದಲ್ಲಿ ಇಷ್ಟವರೆಗೆ ಬಂದು ಹೋದವರಲ್ಲಿ ಅನ್ನೋದು ನನ್ನ ಪ್ರಶ್ನೆ. ಮುಂದಿನ ಕಾಲರ್ ಇದ್ದಾರೆ. ನಮಸ್ಕಾರ.
2: ನಾನೊಂದು ಸುಮ್ಮನೆ ಒಂದು ಹೇಳ್ತೀನಿ ಉತ್ತರ.
0: ಹೇಳಿ ಹೇಳಿ ಹೇಳಿ.
2: ಗುಂಡೂರವ್
0: ಅಲ್ವಾ? ಇಸ್ಮಾಯಿಲ್ ಕಲ್ಲಾಡಿ ಅವರು, ಈಗೀಗ ನೀವು ಭಯಂಕರ ಮಾರ, ಎಲ್ಲದಕ್ಕೂ ರೈಟ್ ಆನ್ಸರ್ ಕೊಡ್ತಾ ಇದ್ದೀರಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇಸ್ಮಾಯಿಲ್ ಕಲ್ಲಾಡಿ ಅವರು ಹೇಳಿದ್ರು ನೋಡಿ, ಎಸ್, ಗುಂಡೂರಾವ್ ಅವರು ಅತ್ಯಂತ ಸಣ್ಣ ವಯಸ್ಸಿನ ಮುಖ್ಯಮಂತ್ರಿ ಆಯ್ತು. ಅವರಿಗೆ ಮುಖ್ಯಮಂತ್ರಿ ಆಗುವಾಗ ಅವರಿಗೆ ಆದದ್ದು 43 ವರ್ಷ. ಅದಾದ ನಂತರ ವೀರೇಂದ್ರ ಪಾಟೀಲ್ ಅವರು 44 ವರ್ಷ ಅವರಿಗೆ ಆದದ್ದು. ಇನ್ನು ಕುಮಾರಸ್ವಾಮಿ ಅಂತ ಯಾರು ಹೇಳಿದರು, ಕುಮಾರಸ್ವಾಮಿಗೆ 46 ವರ್ಷ ಆಗಿತ್ತು. ಓಕೆ, ಸೊ ಇದಿಷ್ಟು ನನಗೆ ಸಿಕ್ಕಿದಂಥ ಮಾಹಿತಿಗಳು. ಎನಿವೇಸ್, ಇನ್ನು ಕೂಡ ಬೇರೆ ಬೇರೆ ಪ್ರಶ್ನೆಗಳು ಮುಖ್ಯಮಂತ್ರಿಗಳ ಬಗ್ಗೆ ನನಗೆ ಕೇಳಬೇಕು ಅಂತ ಅನಿಸ್ತಾ ಇದೆ. ಮುಖ್ಯಮಂತ್ರಿಗಳು ನಮ್ಮ ಕರ್ನಾಟಕದಲ್ಲಿ ಬೇರೆ ಬೇರೆ ಮುಖ್ಯಮಂತ್ರಿಗಳೆಲ್ಲ ಬಂದು ಹೋಗಿದ್ದಾರೆ. ಸೊ ಮುಂದಿನ ನನ್ನ ಪ್ರಶ್ನೆ ಏನು ಅಂತ ಹೇಳಿದರೆ, ಒಬ್ಬರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ. ಹಲೋ ಹಲೋ ಹಲೋ, ನಮಸ್ಕಾರ. ನಮಸ್ತೆ ನಮಸ್ತೆ, ಏನ್ ಚೊಲ್ಲ ಅದು? ಏರ್ ಏರ್ ಏರ್ ಪನ್ ಇಸ್ಮಾಯಿಲ್ ಕಲ್ಲಡಿ ಆದ ಬಂಡಿರವ ಆನ್ಸರ್ ಇಲ್ಲ ಬಂದ್ಬಿ ಅದೆ. ಓಕೆ ಓಕೆ ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಮ್ಮ ಸುಶೀಲ್ ಅವರು ಅದೇ ಮಾಡಿಯಿಂದ ಕಾಲ್ ಮಾಡಿದ್ದಾರೆ, ಕಾಲ್ ಮಾಡಿ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಅವ್ರು ಹೇಳ್ತಿರೋದು ಅದೇ ಉತ್ತರ ಅಂತ. ಎಸ್ ರೈಟ್. ಇನ್ನು ಮುಂದಿನ ಪ್ರಶ್ನೆ ಏನು ಅಂತ ಹೇಳಿದರೆ, ನಮ್ಮ ಕರ್ನಾಟಕದಲ್ಲಿ ಈ ಒಂದು ಅಹಿಂದ ಅನ್ನುವಂಥ ರಾಜಕೀಯ ಒಂದು ಕಾನ್ಸೆಪ್ಟನ್ನು ಪರಿಚಯ ಮಾಡಿದವರು ಯಾರು? ಕರ್ನಾಟಕದಲ್ಲಿ ಅಹಿಂದ ರಾಜಕಾರಣವನ್ನು ಪರಿಚಯ ಮಾಡಿದವರು ಯಾರು ಅನ್ನೋದು ನನ್ನ ಮುಂದಿನ ಪ್ರಶ್ನೆ. ಯಾರಿಗೆಲ್ಲ ಉತ್ತರ ಗೊತ್ತಿರ್ಬೋದು, ತುಂಬ ಸಿಂಪಲ್ ಇದೆ, ಏನು ಕಷ್ಟ ಇಲ್ಲ. ಆಲೋಚನೆ ಮಾಡಿ, ಉತ್ತರ ಗೊತ್ತಿರೋರು ಕಾಲ್ ಮಾಡಿ ನನಗೆ ನೀವು ಹೇಳ್ಬೋದು. ಮುಂದಿನ ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ.
3: ಹಲೋ, ನಮಸ್ತೆ.
0: ನಮಸ್ತೆ. ವೆರಿ ಗುಡ್.
3: ಯಾನು
0: ಡೈಲಿ ಬರೋಂದಿಲ್ಲ ಈ ರೇಜಾರ್, ಯಾನು ಡೈಲಿ ಬರೋಂದಿಲ್ಲ ಎಂದ. ಓಕೆ, ಪಲ್ಲೆ ದಾರ ಗೊತ್ತು ನಿರಿಗೆ ಅಹಿಂದ ಬಂದ ಕಾನ್ಸೆಪ್ಟ್ ಗೊತ್ತಾ? ಓಕೆ ಓಕೆ, ಮಲ್ಲಜಿ ಮಲ್ಲಜಿ. ಅಹಿಂದ ರಾಜಕಾರಣವನ್ನ ನಮ್ಮ ಕರ್ನಾಟಕದಲ್ಲಿ ಪರಿಚಯ ಮಾಡಿದಂಥವ್ರು, ಅದ್ರ ಲೀಡ್ ಆಗಿ ನಿಂತವರು ಯಾರು ಅನ್ನೋದು ನನ್ನ ಪ್ರಶ್ನೆ. ಆಲೋಚನೆ ಮಾಡಿ, ಯಾರಿಗೆಲ್ಲ ಉತ್ತರ ಗೊತ್ತಿದೆ ಕಾಲ್ ಮಾಡಿ ಹೇಳಿದ್ರು. ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್. ಅದಕ್ಕಿಂತ ಮುಂಚೆ ಒಂದೊಬ್ರು ಕಾಲ್ ಇದ್ದಾರೆ. ನಮಸ್ಕಾರ. ನಮಸ್ತೆ ಶೈಲಜಾ ಅವರೇ, ಹೇಗಿದ್ದೀರಿ? ಸಿದ್ದರಾಮಯ್ಯನವರಲ್ವಾ? ಎಸ್, ವೆರಿ ಗುಡ್, ರೈಟ್ ಆನ್ಸರ್, ಸಿದ್ದರಾಮಯ್ಯನವರು. ಓಕೆ ಓಕೆ, ಇನ್ನೊಂದು ಪ್ರಶ್ನೆ ಕೇಳ್ಬೇಕು ನಿಮ್ಮ ಹತ್ರ. ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು? ಕೆಂಗಲ್ ಹನುಮಂತಯ್ಯನ. ಕರ್ನಾಟಕ ಅಂದ್ರೆ ಆಗ ಮೈಸೂರು ಅಂತ ಸ್ಟೇಟ್ ಇತ್ತು, ಯಾರಿದ್ರು? ಮೈಸೂರು ಸ್ಟೇಟ್ ಇತ್ತಾಗ, ಯಾರಿರ್ಬೋದು? ಓಕೆ ಪರವಾಗಿಲ್ಲ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಮ್ಮ ಕಾಲನ್ನು ಮಾಡಿ ಶೈಲಜಾರು ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಕರ್ನಾಟಕದ ಮೈಸೂರು ರಾಜ್ಯ ಇರುವಾಗ ಇದ್ದಂಥ ಮುಖ್ಯಮಂತ್ರಿ ಯಾರು ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದಾರೆ. ಮುಂದಿನ ಕಾಲರ್ ಇದ್ದಾರೆ. ನಮಸ್ಕಾರ.
4: ಹಲೋ, ನಮಸ್ತೆ.
0: ನಮಸ್ಕಾರ.
4: ಕುಸುಮಾಕರ್ ಕೊಟ್ಟಾರ?
0: ಕುಸುಮಾಕರ್ ಅಣ್ಣ ದಾಯಿತ ಬಂದ್ಪರ್.
4: ಓಕೆ, ಚೆಂಗಲರಾಯ ರೆಡ್ಡಿ ಅಂತ.
0: ಓಕೆ ಓಕೆ ಓಕೆ, ಪಂಡ ಕೆ ಸಿ ರೆಡ್ಡಿ ಅದೇ. ವೆರಿ ಗುಡ್, ರೈಟ್ ಆನ್ಸರ್. ಕುಡುಂಜಿ ಕೇನು ರೆಡ್ಡಿ,
4: ಚೆಂಗಲರಾಯ ರೆಡ್ಡಿ,
0: ಕೆ ಸಿ ರೆಡ್ಡಿ ಇಂದ ಫೇಮಸ್ ಸರ್. ಓಕೆ, ಕುಡುಂಜಿ ಕೇನು ಎರಡ ನಮ್ಮ ಕರ್ನಾಟಕ ಉಂಡತೆ ಈ ಐ ಟಿ ಸೆಕ್ಟರ್ ಉಂಡತ, ಇನ್ಫಾರ್ಮೇಶನ್ ಅಂಡ್ ಟೆಕ್ನಾಲಜಿ ಐನ್ ಡೆವಲಪ್ ಮಲ್ದಿನಂಚಿನ ಮುಖ್ಯಮಂತ್ರಿ ಏರ್? ಕರ್ನಾಟಕದಲ್ಲಿ ಬೆಂಗಳೂರನ್ನ ಬೆಂಗಳೂರನ್ನ ಐಟಿ ರೆವಲ್ಯೂಷನ್ ಮಾಡಿದಂತವ್ರು ಯಾರು? ಓಕೆ ಪರವಾಗಿಲ್ಲ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಐ ಟಿ ಅಂತ ಹೇಳುವಾಗ ಮುಖ್ಯಮಂತ್ರಿ ನಮ್ಗೆ ನೆನಪಾಗ್ತಾರೆ, ಕರ್ನಾಟಕವನ್ನು ಅದರಲ್ಲೂ ಕೂಡ ಬೆಂಗಳೂರನ್ನು ಸಿಂಗಾಪುರ್ ಮಾಡಬೇಕು ಅಂತ ಹೊರಟವರು. ಒಂದು ರೀತಿಯಲ್ಲಿ ಈಗ ಏನು ಐ ಟಿ ಸೆಕ್ಟರ್ ಟೆಕ್ನಾಲಜಿಯಲ್ಲಿ ತುಂಬ ಮುಂದಿದೆ ಅಂತ ಹೇಳಿದರೆ ಈ ಮುಖ್ಯಮಂತ್ರಿ ಪ್ರಮುಖವಾದಂಥ ಕಾರಣ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಯಾರಿರ್ಬೋದು ಹೇಳಿ ನಾನು ಕಾಲ್ ಮಾಡಿದ್ದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

0: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನು ಆರ್ಜೆ ಅಭಿಷೇಕ್ ನಿಮ್ ಜೊತೆಗಿದ್ದೀನಿ. ಪ್ರಶ್ನೆ ಒಂದು ಕೇಳಿದ್ದೀನಿ ನಿಮ್ಮ ಹತ್ರ. ಮುಖ್ಯಮಂತ್ರಿಗಳ ಬಗ್ಗೆನೇ ಮಾತಾಡ್ತಾ ಇದ್ದೀನಿ ನಾನು, ಬೇರೆ ಬೇರೆ ಮುಖ್ಯಮಂತ್ರಿಗಳ ಬಗ್ಗೆ. ಕರ್ನಾಟಕದಲ್ಲಿ IT ಸೆಕ್ಟರ್ ಅನ್ನು, ಇನ್ಫಾರ್ಮೇಶನ್ ಅಂಡ್ ಟೆಕ್ನಾಲಜಿಯ ಒಂದು ವ್ಯವಸ್ಥೆಯನ್ನು ಬಹಳ ದೊಡ್ಡ ಮಟ್ಟಿನಲ್ಲಿ ಬೆಂಗಳೂರನ್ನು ಕೇಂದ್ರವಾಗಿಟ್ಟುಕೊಂಡು ಅದನ್ನು ಸಾಧಿಸಿದಂಥ, ಅದನ್ನು ಸಾಧನೆ ಮಾಡಿದಂಥ, ಅದಕ್ಕೊಂದು ಹೊಸ ಮುನ್ನುಡಿಯನ್ನು ಬರೆದಂಥ ಮುಖ್ಯಮಂತ್ರಿ ಯಾರಿರ್ಬೋದು ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು. ಯಾರಿಗಾದರೂ ಹೇಳಲಿಕ್ಕಿದ್ರೆ ಹೇಳ್ಬೋದು. ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆ ಕಾಲನ್ನು ಮಾಡಿ ನಿಮ್ಗೆ ಗೊತ್ತಿರುವಂಥ, ನೀವು ಅಂದಾಜು ಮಾಡುವಂಥ ಉತ್ತರವನ್ನು ನನಗೆ ನೀವು ಹೇಳಿ ಅಂತ ಹೇಳ್ತಾ. ಮುಂದಿನ ಕಾಲರ್ ಇದ್ದಾರೆ ಯಾರು ಅಂತ ನೋಡುವ. ನಮಸ್ಕಾರ.
1: ನಮಸ್ತೆ ಸರ್, ಜಯಪ್ರಕಾಶ್.
0: ಏನ್ ಹೇಳ್ತೀವಿ ಜಯಪ್ರಕಾಶ್ ಅವರೇ?
1: ಎಸ್ ಎಂ ಕೃಷ್ಣ ಅವರು.
0: ಓಕೆ, ರೈಟ್ ಆನ್ಸರ್. ಎಸ್ ಎಂ ಕೃಷ್ಣ ಅವರನ್ನು ಹೇಳ್ತಾರೆ. IT ಬಿಟಿಯಲ್ಲಿ ಬಹಳ ದೊಡ್ಡ ಏನು ಅಚೀವ್ಮೆಂಟ್ ಅನ್ನು ಮಾಡಿದಂತ ವ್ಯಕ್ತಿ ಅವರು. ಇನ್ನು ಮುಂದಿನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ನಂತರ ಭಾರತದ ವಿದೇಶಾಂಗ ಸಚಿವರಾದಂಥ ಮುಖ್ಯಮಂತ್ರಿ ಯಾರು ಅಂತ ನಾನು ಇವತ್ತು ಕೇಳ್ತಾ ಇರುವಂಥದ್ದು. ಭಾರತದ ಮುಖ್ಯಮಂತ್ರಿಯಾಗಿದ್ದುಕೊಂಡು ನಂತರ ಭಾರತದ ವಿದೇಶಾಂಗ ಸಚಿವರು ಕೂಡ ಆದಂಥವ್ರು ಯಾರು ಅನ್ನೋದು ನನ್ನ ಪ್ರಶ್ನೆ. ನೋಡುವ ಯಾರೆಲ್ಲ ಹೇಳ್ತೀರಿ, ಏನೆಲ್ಲ ಉತ್ತರ ಕೊಡ್ತೀರಿ ಅಂತ ನಿಮ್ಮ ಉತ್ತರಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆ ಕಾಲನ್ನು ಮಾಡ್ಬೋದು. ನಿಮ್ಗೆ ಗೊತ್ತಿರುವಂಥ, ನೀವು ಅಂದುಕೊಳ್ಳುವಂಥ ಉತ್ತರವನ್ನು ಹೇಳುವುದು ಬಹಳ ಸಿಂಪಲ್ ಆಗಿದೆ, ಏನು ಕಷ್ಟ ಇಲ್ಲ. ಒಟ್ಟರಾಶಿ ನೀವು ಥಿಂಕ್ ಮಾಡಿದರೆ ಆಯಿತು, ಆಲೋಚನೆ ಮಾಡಬೇಕು. ಸ್ವಲ್ಪ ರಾಜಕೀಯ, ಮುಖ್ಯಮಂತ್ರಿ ಅವರು ಇವರು ಮಾಡಿದಂಥ ಸಾಧನೆಗಳು, ಅವರು ಅಲಂಕರಿಸಿದಂಥ ಬೇರೆ ಬೇರೆ ಪದವಿಗಳು, ಅದರ ಬಗ್ಗೆ ಸ್ವಲ್ಪ ಮಾಹಿತಿ ನಮಗಿರಬೇಕು ಅಂತ ನಾನು ಅಂದ್ಕೊಳ್ಳೋದು. ಮುಂದಿನ ಕಾಲರ್ ಇದ್ದಾರೆ ಯಾರು ಅಂತ ನೋಡುವ. ಹಲೋ, ನಮಸ್ಕಾರ.
2: ಹಲೋ,
0: ನಮಸ್ತೆ.
2: ನಮಸ್ತೆ ಸರ್.
0: ಪೂರ್ಣಿಮಾ ಮೇಡಮ್ ಎಂಚ ನಿಖಿಲ್ ಅಂಜಿ ಬಡ್ಸಮಿನಿ ಉಂಡಾ ಬಡ್ಸ ಬಡ್ಸ ಉಂಡಾ ಬಾರಂದು ಉಂಡಾ ವೆರಿ ಗುಡ್ ಫಲ್ನಿ ದಾದಾ ಮನ್ಪರ ಆನ್ಸರ್ ಗೊತ್ತುಂಡಾ
2: ಆನ್ಸರ್
0: ಎಸ್ ಎಂ ಕೃಷ್ಣ ಅದೇ ನಿಖಿಲ. ಎಸ್, ವೆರಿ ಗುಡ್, ರೈಟ್ ಆನ್ಸರ್. ಎಸ್ ಎಂ ಕೃಷ್ಣ ಅವರು ಸರಿಯಾದಂತಹ ಉತ್ತರ. ಭಾರತದ ವಿದೇಶಾಂಗ ಸಚಿವರು ಆಗಿದ್ರು, ನಮ್ಮ ಭಾರತದ ಕರ್ನಾಟಕದ ಮುಖ್ಯಮಂತ್ರಿ ಕೂಡ ಆಗಿದ್ರು. ಓಕೆ, ಆಲೋಚನೆಯನ್ನು ಮಾಡ್ತಾ ಇದ್ರಿ, ತುಂಬಾ ಜನ ಉತ್ತರವನ್ನು ಕೊಡ್ತಾ ಇದ್ರಿ. ಎಲ್ರಿಗೂ ಕೂಡ ಥ್ಯಾಂಕ್ ಯು. ಒಂದು ಲವ್ಲಿ ಟ್ರ್ಯಾಕ್ ನಿಮ್ಗೋಸ್ಕರ ನಾನು ಪ್ಲೇ ಮಾಡ್ತಾ ಇದ್ದೀನಿ, ಕೇಳ್ತಾ ಬನ್ನಿ. ಇದು ರೇಡಿಯೋ ಸಂಜೆ, ನಾನು RJ ಅಭಿಷೇಕ್.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ಇವತ್ತಿನ ಇಂದ ಸುದ್ದಿಗಳನ್ನು ರಪರಪ ನೋಡ್ತಾ ಬರೋಣ. ಸೊ ಪ್ರಮುಖವಾದಂತಹ ಸುದ್ದಿಗಳಲ್ಲಿ ಒಂದಾಗಿ ನಮ್ಗೆ ಇವತ್ತು ಕಾಣ್ತಾ ಇರುವಂತದ್ದು, ದೆಹಲಿಯಲ್ಲಿ ಗೃಹ ಸಚಿವ ಅಮಿತ್ ಶಾ ಭೇಟಿಯಾದ ಅಣ್ಣಾಮಲೈ ಅವರು, ರಾಜೀನಾಮೆಯನ್ನು ಕೂಡ ನಿಗೂಢವಾಗಿದೆ ಅನ್ನುವಂಥದ್ದು ಸುದ್ದಿ. ಗೃಹ ಸಚಿವರನ್ನು ಅಣ್ಣಾಮಲೈ ಅವರು ಭೇಟಿಯಾಗಿದ್ದಾರೆ. ಸೊ ಆದರೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಕೂಡ ಒಂದಿಷ್ಟು ಏನು ಸುದ್ದಿಗಳು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಇನ್ನು ಮಳೆಯ ವಿಷಯ, ಜೂನ್ 4 ಸುಮಾರಿಗೆ ನೈಋತ್ಯ ಮುಂಗಾರು ಕೇರಳಕ್ಕೆ ಪ್ರವೇಶಿಸುವ ನಿರೀಕ್ಷೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮಂಗಳವಾರ ಮುನ್ಸೂಚನೆಯನ್ನು ನೀಡಿದೆ. ವಾಡಿಕೆಯಂತೆ ಜೂನ್ 1 ಕೇರಳಂಗೆ ಮುಂಗಾರು ಮಳೆ ಪ್ರವೇಶವಾಗ್ತದೆ. ಇದರೊಂದಿಗೆ ಮಾನ್ಸೂನ್ ಋತು ಆರಂಭವಾಗ್ತದೆ. ಅರಬ್ಬಿ ಸಮುದ್ರ, ಲಕ್ಷದ್ವೀಪ, ಕೇರಳಂ ಹಾಗೂ ತಮಿಳುನಾಡಿನಂಥ ಮುಂಗಾರು ಪ್ರದೇಶಕ್ಕೆ ಬೇಕಾದ ಅನುಕೂಲಕರವಾದಂಥ ವಾತಾವರಣ ನಿರ್ಮಾಣವಾಗ್ತಿದೆ ಅಂತ ಹೇಳಿ ಹವಾಮಾನ ಇಲಾಖೆ ಹೇಳಿರುವಂಥದ್ದು. ಸೊ ಹಾಗೆಯೇ ಅಂತಾರಾಷ್ಟ್ರೀಯ ಸುದ್ದಿ, ಲೆಬನಾನ್ ಮೇಲೆ ದಾಳಿ ನಡೆಸದಂತೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರನ್ನು ಮನವೊಲಿಸಿದ್ದು, ತಮ್ಮ ಪಡೆಗಳನ್ನು ಅವರು ಹಿಂದಕ್ಕೆ ತೆಗೆದುಕೊಂಡಿದ್ದಾರೆ ಎಂದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿರುವಂಥದ್ದು ಕೂಡ ಇವತ್ತಿನ ಬಹಳ ಪ್ರಮುಖವಾದಂಥ ಹೇಳಿಕೆಯಲ್ಲಿ ಒಂದಾಗಿದೆ. ಇನ್ನು DK ಶಿವಕುಮಾರ್ ಅವರು ಲೋಕಭವನದಲ್ಲಿ ನಾಳೆ ನಡೆಯಲಿರುವಂಥ ಸಮಾರಂಭದಲ್ಲಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಕಾರ್ಯಕ್ರಮಕ್ಕೆ ಸರ್ಕಾರದಿಂದ ರಾಜ್ಯದ ವಿವಿಧ ಮಠಾಧಿಪತಿಗಳಿಗೆ ಆಹ್ವಾನವನ್ನು ನೀಡಲಾಗಿದೆ ಅನ್ನೋದು ಕೂಡ ಸುದ್ದಿ. ಇನ್ನು ಹೂವಿನ ಅಲರ್ಜಿ ಇರುವುದರಿಂದ ಭೇಟಿ ವೇಳೆ ಹೂವಿನ ಹಾರವನ್ನು ತರಬಾರದು ಅಂಥೇಳಿ ನಿಯೋಜಿತ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮನವಿಯನ್ನು ಮಾಡಿರುವಂಥದ್ದು ಕೂಡ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಇನ್ನಿದನ್ನು ಬಿಟ್ಟರೆ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ DK ಶಿ ಅವರು, ಸಿದ್ದರಾಮಯ್ಯ, ರಾಹುಲ್ ಗಾಂಧಿ ಅವರು ಭೇಟಿಯನ್ನು ನೀಡಿ ಸಭೆಯನ್ನು ನಡೆಸಿದ್ರು ಅನ್ನೋದು ಕೂಡ ಸುದ್ದಿ. ಹಾಗೆಯೇ ದೇವೇಗೌಡರು ಪ್ರಧಾನಿಯಾಗಿ 30 ಆಯಿತು. ಇದರ ಬಗ್ಗೆ ಒಂದಿಷ್ಟು ವಿಶೇಷವಾದಂಥ ವರದಿ ಮಾಹಿತಿಗಳೆಲ್ಲವೂ ಕೂಡ ಇವತ್ತು ಮಾಧ್ಯಮದಲ್ಲಿ ಹರಿದಾಡ್ತಾ ಇದೆ. ಇವಿಷ್ಟು ಪ್ರಮುಖವಾದಂಥ ಸುದ್ದಿ ನನಗೆ ಇವತ್ತು ಸಿಕ್ಕಿರುವಂಥದ್ದು. ಇದು ರೇಡಿಯೋ ಸಂಜೆ, ನಾನು ಆರ್ಜೆ ಅಭಿಷೇಕ್.

0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ 107.8 ಎಫ್ಎಂ ರೇಡಿಯೋ ಸಂಜೆಯಲ್ಲಿ ನಾನು ಆರ್ ಜೆ ಅಭಿಷೇಕ್ ನಿಮ್ ಜೊತೆಗಿದ್ದೀನಿ. ಎಸ್, ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ತಾ ಇದ್ದೆ, ಬೇರೆ ಬೇರೆ ಪ್ರಶ್ನೆಗಳಲ್ಲಿ ನಿಮ್ಮ ಹತ್ರ ಕೇಳ್ತಾ ಇದ್ದೆ. ಯಾರಿಗೆಲ್ಲ ಉತ್ತರ ಹೇಳಲಿಕ್ಕಿದೆ ನೀವು ಹೇಳ್ಬೋದು, ಮುಂದಿನ ಪ್ರಶ್ನೆ ಏನು ಅಂತ ಕೂಡ ನೀವು ಕಾಯ್ತಾ ಇರ್ಬೋದಲ್ವ. ಸೊ ಮುಂದಿನ ಪ್ರಶ್ನೆ ಏನು ಅಂತ ಹೇಳಿದರೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಆಯ್ಕೆಯಾದಂಥ ಮುಖ್ಯಮಂತ್ರಿಗಳು ಯಾರು, ನಮ್ಮ ಕರಾವಳಿ ಜಿಲ್ಲೆಯಿಂದ ಆಯ್ಕೆಯಾದಂಥ ಮುಖ್ಯಮಂತ್ರಿಗಳು ಯಾರು ಅನ್ನೋದು ನನ್ನ ಪ್ರಶ್ನೆ. ಭಾಳ ಸಿಂಪಲ್ ಆಗಿದೆ, ಯಾರಿಗೆಲ್ಲ ಉತ್ತರ ಹೇಳಲಿಕ್ಕಿದೆ ಹೇಳಿ. ನಿಮ್ಗೆ ಗೊತ್ತಿರುವಂಥ ಆನ್ಸರನ್ನು ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲನ್ನು ಮಾಡ್ಬೋದು. ಯಾರು ಅಂತ ನನಗೆ ನೀವು ಹೇಳ್ಬೋದು. ಲೆಕ್ಕ ಹಾಕಿದರೆ ಇಬ್ಬರು ಇದ್ದಾರೆ, ಸೊ ಇಬ್ಬರ ಹೆಸರನ್ನು ಕೂಡ ನಿಮ್ಗೆ ಗೊತ್ತಿದ್ರೆ ಹೇಳ್ಬೋದು. ಓಕೆ, ಮುಂದಿನ ಕಾಲರ್ ಇದ್ದಾರೆ. ನಮಸ್ಕಾರ. ಹಲೋ,
1: ಗುರು ಗೌರಂಗ ಶ್ರೀ ಕೃಷ್ಣ ಚೈತನ್ಯ ಗದಾ ನಿತ್ಯಾನಂದ ಅದ್ವೈತ ಹರೇ ಕೃಷ್ಣ.
0: ನಮಸ್ತೆ, ನಮಸ್ತೆ, ಹೇಳಿ ಸರ್, ಹೇಳಿ.
1: ಮಾತಾಡ್ತೇವೆ, ಶ್ರೀ ಕೃಷ್ಣ ಚೈತನ್ಯ ಜಗನ್ನಾಥ ಪರಶುರಾಮ ಕ್ಷೇತ್ರ ಕಚೇರಿ ಮಂಗಳಾಂಬಿಕೆ ಮಂಗಳೂರಿಂದ. ಸರ್, ಇದು ನೀವು ಕೇಳಿದ್ದು ಮೊದಲನೇದು ಇವರು ನಮ್ಮ ಮಾನ್ಯ ವೀರಪ್ಪ ಮೊಯ್ಲಿ ಅವರು, ಎರಡನೇದು ಸದಾನಂದ ಗೌಡ್ರು.
0: ಗೌಡ್ರು, ವೆರಿ ಗುಡ್, ವೆರಿ ಗುಡ್, ಸರಿಯಾದಂತ ಉತ್ತರ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ವೀರಪ್ಪ ಮೊಯ್ಲಿ ಅವರು ಹಾಗೇನೆ ಸದಾನಂದ ಗೌಡ ಅವರು ಎರಡು ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಯಿಂದ ಆಗಿರುವಂಥವ್ರು. ಸೊ ಮುಂದಿನ ಪ್ರಶ್ನೆ ಏನು ಅಂತ ಹೇಳಿದರೆ, ನಮ್ಮ ಕರ್ನಾಟಕದಲ್ಲಿ ಜನತಾ ಪಾರ್ಟಿಯಿಂದ ಆಯ್ಕೆಯಾದ ಮೊದಲ ಮುಖ್ಯಮಂತ್ರಿ ಯಾರು, ಜನತಾ ಪಾರ್ಟಿಯಿಂದ ಆಯ್ಕೆಯಾದ ಮೊದಲ ಮುಖ್ಯಮಂತ್ರಿ ಯಾರು ಅನ್ನೋದು ನನ್ನ ಪ್ರಶ್ನೆ. ನೋಡುವ ಯಾರೆಲ್ಲ ಹೇಳ್ತೀರಿ, ಏನು ಉತ್ತರವನ್ನು ಕೊಡ್ತೀರಿ ಅಂತ. ನಮ್ಮ ಉತ್ತರಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಕಾಲ್ ಮಾಡಿ, ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲನ್ನು ಮಾಡ್ಬೋದು. ಮುಂದಿನ ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ.
2: ನಮಸ್ತೆ,
0: ನಮಸ್ತೆ. ಶ್ರೀಪತಿ ಅವರು ಅಲ್ವಾ? ನಿಮ್ಗೆ ಮಳೆ ಬರ್ಬೇಕಾಯ್ತು ಕಾಲ್ ಮಾಡ್ಲಿಕ್ಕೆ. ಬರ್ಸಾಡ್ ಬರ್ತೀನಿ.
2: ಹೌದೌದು,
0: ನನ್ಗೆ ಗೊತ್ತಾಗ್ತಾ ಇಲ್ಲ, ಒಳಗಿದ್ದೇನೆ. ಹೌದೌದು, ಗೊತ್ತಾಯ್ತು, ಗೊತ್ತಾಯ್ತು. ಹೇಳಿ, ಏನ್ ಹೇಳ್ತೀರಿ ಶ್ರೀಪತಿ?
2: ರಾಮಕೃಷ್ಣ ಹೆಗ್ಡೆ ಅವರ.
0: ರಾಮಕೃಷ್ಣ ಹೆಗ್ಡೆ ಅವರಲ್ವಾ? ಎಸ್, ಶ್ರೀಪತಿ ಅಣ್ಣ, ರೈಟ್ ಆನ್ಸರ್, ರೈಟ್ ಆನ್ಸರ್. ಹಾಗೆ ನಿಮ್ಗೆ ಸ್ವಾಗತ, ವೆಲ್ಕಮ್. ಓಕೆ, ನಮ್ಮ ಶ್ರೀಪತಿ ಕಲಾಂಬಡಿ ಅವರು ಕಾಲನ್ನು ಮಾಡಿದರು, ಕಾಲನ್ನು ಮಾಡ್ತಾ ಇದ್ದಾರೆ. ಅವರು ಹೇಳಿದರು ರಾಮಕೃಷ್ಣ ಹೆಗ್ಡೆ ಅವರು. ಎಸ್, ಜನತಾ ಪಾರ್ಟಿಯಿಂದ ಆಯ್ಕೆಯಾದಂಥ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗ್ಡೆ ಅವರು. ಆಲೋಚನೆ ಮಾಡಿದಿರಿ, ತುಂಬ ಜನ ಉತ್ತರ ಎಲ್ಲ ಕೊಡ್ತಾ ಇದ್ದೀರಿ, ಮಳೆಯಲ್ಲಿ ಜೊತೆಯಲ್ಲಿ ಉತ್ತರಗಳೆಲ್ಲ ಬರ್ತಾ ಇದೆ. ನಿಮ್ಮ ಇನ್ನೂ ಕೂಡ ಉತ್ತರ ಹೇಳಲಿಕ್ಕಿದ್ರೆ ಕಾಲನ್ನು ಮಾಡ್ಬೋದು. ಪ್ರಶ್ನೆ ಕೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಒಂದು ಲವ್ಲಿ ಟ್ರ್ಯಾಕ್ ಇದ್ದ ವೀಡಿಯೋ ಸಂಜೆ ನಾನು ಮಾಡಿ ಅಭಿಷೇಕ್.

ಹೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಂದಿನಿ ಆರ್ಜಿ ಅಭಿಷೇಕ್. ಅನೇಕ ಜನ ಕಾಲನ್ನು ಮಾಡಿದ್ರಿ, ಬೇರೆ ಬೇರೆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ರಿ. ಅಂತೂ ಇಂತೂ ಸ್ವಲ್ಪ ರಾಜಕೀಯ, ಅದರಲ್ಲಿ ಕೂಡ ಮುಖ್ಯಮಂತ್ರಿಗಳು ಅವರು ನಿಭಾಯಿಸಿದಂಥ ಬೇರೆ ಬೇರೆ ಜವಾಬ್ದಾರಿಗಳು ಅಥವಾ ಅವರ ಸಾಧನೆಗಳು ಎಲ್ಲವನ್ನು ಕೂಡ ಆದಷ್ಟು ಸಿಕ್ಕಿದಷ್ಟು ಪ್ರಶ್ನೆಗಳ ಜೊತೆಗೆ ನಿಮ್ಮ ಹತ್ರ ಕೇಳ್ತಾ ಹೋದೆ, ಹೆಚ್ಚಿನವರು ಉತ್ತರವನ್ನು ಕೊಡ್ತಾ ಹೋದ್ರಿ. ನೋಡುವ, ಹೊರಗಡೆ ಮಳೆ ಕೂಡ ಬರ್ತಾ ಇದೆ. ನಾನು ಕೂಡ ನೀವು ಹೇಳುವಾಗ ಒಮ್ಮೆ ಹೊರಗೆ ಹೋಗಿ ನೋಡಿ ಬಂದದ್ದು, ವರ್ಷ ಬರೋದುಂಡ ಇಜ್ಜ ಅಂತ. ಎಸ್, ಹೊರಗಡೆ ಮಳೆ ಬರ್ತಾ ಇದೆ. ಮಳೆ ಅನ್ನುವಂಥ ಅನುಭವವೇ ಒಂದು ಅದ್ಭುತ ಅಂತ ಅಲ್ವಾ? ಬೇರೆ ಎಲ್ಲ ಕಾಲಗಳಿಗಿಂತಲೂ ಮಳೆಗಾಲ ಅನ್ನೋದಿದೆಯಲ್ಲ, ಒಂದು ಅದ್ಭುತ ಅನುಭವವನ್ನು ಕೊಡುವಂಥದ್ದು. ಆದರೆ ಒಂದಂತೂ ಸತಿ, ಮಳೆಗಳು ಯಾವುದೇ ಅವಘಡವನ್ನು ಮಾಡುವುದು ಬೇಡ ಅನ್ನೋದು ಕೂಡ ಸತ್ಯ. ಅತ್ಯಂತ ಹೆಚ್ಚಿನ ಅವಘಡಗಳು ಈ ಟೈಮಲ್ಲಿ ಆಗುವಂಥದ್ದು ಹೆಚ್ಚಿನ ರಸ್ತೆ ಅಪಘಾತಗಳಾಗಿರ್ಬೋದು, ಬೇರೆ ಬೇರೆ ಪ್ರವಾಹಗಳಾಗಿರ್ಬೋದು, ಇವೆಲ್ಲವೂ ಕೂಡ ಬರುವಂಥ ಸಮಯ ಕೂಡ. ಸೊ ಅಂಥ ಯಾವುದೇ ತೊಂದರೆಗಳನ್ನು ಈ ಬಾರಿಯ ಮಳೆಗಾಲ ಕೊಡದೇ ಇರಲಿ ಅನ್ನುವಂಥ ಆಶಯದ ಒಂದಿಗೆ, ಜೊತೆಗೆ ಮಿಂಚು ಗುಡುಗು ಬರುವಂಥ ಸಮಯ, ನಮ್ಮ ಮನೆಯಲ್ಲಿರುವಂಥ ಇಲೆಕ್ಟ್ರಾನಿಕ್ ವಸ್ತುಗಳನ್ನು ಆದಷ್ಟು ಸೇಫಾಗಿ ಇಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಯಾಕೆಂತ ಹೇಳಿದರೆ ಒಂದು ಟಿವಿಯೋ ಅದು ಇದು ಏನಾದರೂ ಒಂದು ಹಾಳಾಯಿತು, ಅದಕ್ಕೆ ಏನಾದರೂ ಸಮಸ್ಯೆ ಆಯಿತು ಅಂತ ಹೇಳಿದರೆ ಬಹಳ ದೊಡ್ಡ ಖರ್ಚು ನಮಗೆ ಆಗ್ತದೆ. ಎಲ್ಲ ಕಾರಣದಿಂದಾಗಿ ಅದನ್ನು ಸೇಫಾಗಿ ಇಟ್ಕೊಳ್ಳುವಂಥದ್ದು, ಫ್ಲಗ್ಗಳನ್ನು ಅಥವಾ ಏನೆಲ್ಲ ಇದೆ ಅದನ್ನು ಆಫ್ ಮಾಡಿ ಇಡುವಂಥದ್ದು, ಇಂಥದ್ದೆಲ್ಲ ಕೆಲಸಗಳನ್ನು ಮಾಡಿ ಸೊ ಮಳೆಗಾಲವನ್ನು ಬಹಳ ಚೆನ್ನಾಗಿ ಸ್ವಾಗತವನ್ನು ಮಾಡಿ ಹಾಗೆಯೇ ಅದನ್ನು ಬೀಳ್ಕೊಡುವ ಅನ್ನೋದನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ, ಇವತ್ತು ಕಾಲ್ ಮಾಡಿದಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಂಥ ಎಲ್ಲರೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಮುಂದಿನ ರೇಡಿಯೋ ಸಂಜೆಯಲ್ಲಿ ಮತ್ತೆ ಒಂದಿಷ್ಟು ಪ್ರಶ್ನೆ ಮಾತಿನ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತಾ ಮೊದಲ ಮಳೆಯಂತೆ ಹಾಡು ನಿಮಗೋಸ್ಕರ ಪ್ಲೇ ಮಾಡ್ತಾ ನಾನು ಮುಂದುವರಿಸ್ತಾ ಇದ್ದೇನೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ. ನಾನು ಆರ್ ಜೆ ಅಭಿಷೇಕ್ ಹೇಳ್ತಾ ಇದ್ದೀನಿ. ಟಾಟಾ, ಟೇಕ್ ಕೇರ್, ಬಾಯ್.

0: ನಿಜ ಹೇಳ್ಬೇಕಾ?
1: ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
2: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
3: ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು. ಇತ್ತೆ ತುಳು ಪ್ರಸಾರ.

0: ನಿಕುಲ್ ಕೇನೊಂದುಲ್ಲರು ರೇಡಿಯೋ ಸಾರಂಗ್ 107.8 FM. ತುಳು ಕಾರ್ಯಕ್ರಮಗೂ ನಿಕ್ಲೆಗ್ ಮಾತ ಮೌಕಿದ ಸೊನ್ಮೆಲು. ಇನಿತ್ತ ತುಳು ಕಾರ್ಯಕ್ರಮಡು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಬೊಕ್ಕ ಆರ್ಟ್ ಕೆನರಾ ಟ್ರಸ್ಟ್ ಮೊಕಲಿನ ಒಟ್ಟು ಸೇರಿಗಿಡು ಕುಡ್ಲದ ತುಳು ಭವನುಡು ನಡತ್ತಿನ ಹಿರಿಯ ಪತ್ರಿಕಾ ಛಾಯಾಗ್ರಾಹಕೆ ಯಜ್ಞ ಮೆರಿನ ವಿಶೇಷ ಛಾಯಾಚಿತ್ರೊಳ್ಳಿನ ಅನಾವರಣ ಕಾರ್ಯಕ್ರಮಡು ಬಿನ್ನಿರ್ನಕಲಿನ ಪಾತೆರ. ಇತ್ತೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಅಧ್ಯಕ್ಷರಾದೊಪ್ಪುನ ಶ್ರೀ ತಾರಾನಾಥ ಗಟ್ಟಿ ಕಾಪಿಕಾಡ್ ಮೆರಿನ ಪಾತೆರ.
1: ಬಂದುಲೆ ಮಾತೆರೆಗಳ ಮೊಕೆದ ನಮಸ್ಕಾರ. ಒಂಜಿ ತುಳುನಾಡದ ಇತ್ತೆದ ಹೊಸಕಾಲದ ತುಳುನಾಡು ಅದನ್ನು ಆಧುನಿಕ ತುಳುನಾಡದ ಒಂಜಿ ಚಾರಿತ್ರಿಕವಾದ ದಿನ ಮಾನ್ಯ ತುಳುಕಾದು ತುಳು ಬದುಕುಗಾದು ತುಳುತ ತುಳುವೇರೆ ಕಟ್ಟನ ಸುರೂತ ಚಳವಳಿ ಎನ್ನು ಕಟ್ಟನಾರು ಮಾನ್ಯ ಎಸ್ ಯು ಪಣಿಯಾಡಿ ಅರ್ಣ ಪುದರನ್ನು ಈ ತುಳುಭವನದ ಈ ಇಡೀ ಪ್ರಾಂಗಣಗ ಇನಿ ಅಂಕಲ ದಿಯ ಆ ಪುದರದ ಅನಾವರಣ ಅತ್ತಂಡ ಅಯ್ಯನೊಂಜಿ ಉದಿಪನ ಮನಪುನಂಜಿತ್ತನ ಲೇಸುಡು ಪಾಲ್ಪಡೆಯನ ನಿಖಿಲ್ ಮಾತ ಮಿತ್ತ ಚಾವಡಿತ್ತನಕಲ್ಲ ತೀರ್ಥ ಚಾವಡಿತ್ತನಕಲ್ಲ ಭಾಗ್ಯರು ಭಾಗ್ಯರು ಭಾಗ್ಯರು ಅಂದ್ಯಾನ ಎನ್ನೋನ್ವೆ ಅನಿತಾ ಪಿಂಟಮ್ ಮೇಡಮ್ನ ದಾಯಲೆತ್ತಿನಿ ಬಂಡ ಯಜ್ಞೇರು ಉದಯವಾಣಿ ಸಂಸ್ಥೆದ ಒಂಜಿ ಪ್ರತಿನಿಧಿ ಅದನ್ನ ಇಡೀ ನಿಮಲ್ಪ ಚಿತ್ರ ಮಲ್ಪ ನಮ್ಮ ತೂಯ ಅತ್ತನ ತೂವೊಂದುಲ್ಲ ಅಂದಾಂಡ ಆಯ್ತ ಅವೇ ಕಾಲಡ್ ಯಜ್ಞರು ಆ ಉದಯವಾಣಿ ಪತ್ರಿಕೆಡು ಬೇಲೆ ಮಂತಂದುಪ್ಪನ ಪೊರುತ್ತುಡೆ ಉದಯವಾಣಿ ಸಂಸ್ಥೆದನೆ ತರಂಗ ಪತ್ರಿಕೆಡು ಹಿರಿಯ ಸಂಪಾದಕಿಯರಾದ ಶ್ರೀಮತಿ ಅನಿತಾ ಪಿಂಟ ಅಕ್ಕ ಬೇಲೆ ಮಂತೇರು ಅಂಚ ಆರು ನೆನಪು ಅಂತೀರು ಆರು ಎತ್ತೋ ಲೇಖನ ಐಕಂದೇಕಂದು ಬರೆಯರ ಮತ ಪೋನಾಗ ಯಜ್ಞರು ಫೋಟೋ ದಿತ್ತು ಎಂಕಲೆಗ್ ಕೊರ್ತೇರು ಇತ್ತೆ ಬಂದಾಗ ಮುಲ್ಪ ಯಜ್ಞರ ತೂತಾಯಿ ಬೆಟ್ಟಿಗೆ ಬಂಡಿರಾರು ಏನೇನು ಮತ್ತೊಂದು ಪತ್ರಕರ್ತೀರು ಮನ್ಪೇರೆ ಇರ ಕಾರಣ ಸರ್ ಅಂದು ಅಂಚ ಯಜ್ಞರು ಸುಮಾರು ಜನಕ್ಕೆ ಬೇತ ಬೇತೆ ನಿಲೆಟ್ಟು ಸಹಾಯ ಆತೇರು ಅತ್ತಂಡ ಪ್ರೋತ್ಸಾಹಕರ ಆತೇರು ಅತ್ತಂಜ್ ಬೆರಿತಾಂಗ ಆತೀರು ಅಂಚ ಅದು ಎಂಕಲೆಗಿನಿ ಭಾರಿ ಖುಷಿ ಉಂಟು ಯಜ್ಞರನ್ನ ಆರನ್ನ ಅವಂಜಿ ಚರಿತ್ರೆಯನ್ನು ದಾಖಲವಂತನ ಈ ನಮ್ಮ ಊರು ಇಂಗ್ಲೀಷ್ ತೂನಗನೆ ಆಶ್ಚರ್ಯ ಹಾಕೊಂಡು ನಾನು ಎಲ್ಲದ ಹೊಸ ತಲೆಮಾರದ ಕಲೆಗೆ ಅದನ್ನು ಹೊಸ ಜೋಕಲಿಗೆ ಬತ್ತದು ಕುಡ್ಲ ಮಾತ ಇಂಚ ಇತ್ತನಿಗೆ ನಾಂದು ಪಣಪನೇನು ತೆರೆಯೋಣ ಭಾರಿ ಮಲ್ಲ ಆಶ್ಚರ್ಯ ಅತನೊಂಜಿ ಕುತೂಹಲ ಅತನೊಂಜಿ ಒಂಜಿ ಐತಿಹಾಸಿಕ ಹಿನ್ನೆಲೆಯನ್ನು ತೆರಿಪುನಂಚಿತ್ತನ ಸಂದರ್ಭ ಬರ್ಪುಂಡು ಅಂಚ ಅದು ಯಜ್ಞರಿಗೆ ಆರು ಅರ್ನ ಈತ ಮಾತ ಪಟ ಅದನ್ನ ಫೋಟೋಗ್ರಫಿನ ಕೊರ್ನೇಕ್ ಎಂಕಲ ತುಳು ಅಕಾಡೆಮಿದ ಪರವಾದ ದಿಂಜ ಆಭಾರಿವಿಲ್ಲ ಸರ್ ಇರಗೆ ಪಣಿಯಾಡಿನ ಪುದರ್ಪಂಡೆ ದಿಂಜ ಉದ್ದಕನ ಪೂಜಿ ತುಳುತ ತುಳುನಾಡದ ಆದ್ಯ ಚಳವಳಿದ ಕಾರ್ಯಕರ್ತೆ ಬೊಕ್ಕ ನಾಯಕ್ ಸಾರತ್ತ ಓರ್ಮನುತ್ತ ಇರುವತ್ತ ಎನ್ಮ ಇರುವತ್ತೊರ್ಮ ಪುರುತ್ತುಡೆ ಅರು ಒಂಜಿ ಪ್ರೆಸ್ ಮನಪುರು ಪ್ರಿಂಟಿಂಗ್ ಪ್ರೆಸ್ ಏಕೆ ತುಂಬು ಸಾರತ್ತ ಎನ್ಮನುತ್ತ ನಲ್ಪತ್ತೊಂಜೆಟ್ಟು ಬಾಸೆಲ್ ಮಿಷನ್ ದಕ್ಕಲ್ ಕುಡ್ಲಡ್ ಸುರೂತ ಮುದ್ರಣ ವಿಭಾಗನ ತನ್ನ ಮುದ್ರಣ ಯಂತ್ರನ ಸ್ಥಾಪನೆ ಮಂದುಪ್ಪುಯರು ತುಳುತಕಲೆ ಬರೆಯೋಡು ತುಳುತಕಲೆ ಪುಸ್ತಕ ಪ್ರಕಟಣೆ ಮನ್ಪೋಡು ಒಂದು ನಮ್ಮ ಸಾಹಿತ್ಯ ನಮ್ಮ ಬರೆಯೋಡು ನಮ್ಮ ಏನು ಪ್ರಕಟಣೆ ಮನ್ಪೋಡು ಮನಪನ ಆಶಯ ಅಂಚ ಆ ಮುದ್ರಣ ಪ್ರಸ್ತುತ ಪುದರಂಚನಕಂಡ ತುಳುನಾಡು ಪ್ರೆಸ್ ಎಂದು ಐಕ್ಯಬಾಡೋದಿಂಕಲು ಈ ಚಾವಡಿಗೆ ಅರ್ನ ಪುದರದೊಟ್ಟಿಗೆ ಎಸ್ ಯು ಪಣಿಯಾಡಿ ತುಳುನಾಡ ಚಾವಡಿ ಎಂದು ದೀನಿ ಅರ್ನ ಪುದರ್ ಅಪಗದ ಪ್ರಸ್ತುತ ಪುದರ್ ಆ ರೈಡ್ದು ಪಕ್ಕ ತುಳುವೇರೆ ಬ್ಯಾಂಕ್ ಮನ್ಪೋಡು ಬಂದ ಬ್ಯಾಂಕ್ ಮನ್ಪೋರು ಸರ್ ಸಾರತ್ತ ವರ್ಮನತ್ತ ಮುಪ್ಪನೇ ಇಸವೇಡು ಆ ಬ್ಯಾಂಕದ ಪುದರಂಜನಕೆಂಡ ತುಳುನಾಡು ಬ್ಯಾಂಕ್ ಎಂದು ಆ ಬ್ಯಾಂಕ್ಗಳ ಪುದರ ತುಳುನಾಡು ಎಂದು ಐಕ್ಯಬಾಡೋದು ಈ ಚಾವಡಿಗೆ ಪುದರ್ ದಿನಾಗ ಆರನ ಪುದರದೊಟ್ಟಿಗೆ ಎಸ್ ಯು ಪಣಿಯಾಡಿ ತುಳುನಾಡು ಚಾವಡಿ ಎಂದು ದೀನಿ ಸಾರತ್ತ ಉರ್ಮನತ ಇರುವಡದ ಬೊಕ್ಕ ಅರು ಸ್ವತಂತ್ರ ಚಳವಳಿಡು ಭಾಗ್ಯಾಪಿರು ನೇರವಾದ ಭಾಗ್ಯಾಪಿರು ಸಾರತ್ತ ಉರ್ಮನತ ಇರುವತ್ತ ಏಳಕ್ಕೆ ಮಹಾತ್ಮ ಗಾಂಧಿ ರಡ್ನೇ ಸರತಿ ಈ ಭಾಗಕ್ಕೆ ಬಂದಾಗ ಈ ಪ್ರದೇಶಕ್ಕೆ ಬಂದಾಗ ಉಡುಪಿಗೆಲ್ಲ ಪೋದಿರು ಉಡುಪಿಗೆ ಪೋನಾಗ ಮೇರು ಪಣಿಯಾಡಿಯರು ಅರಡ ಆ ಪೊರ್ತುಗೆ ಗಾಂಧಿಯರು ಪಣದ ಪೇರು ಸ್ವಾತಂತ್ರ್ಯ ಚಳವಳಿಗೆ ಜನಕ್ಕೆ ದಾನ ಕೊರಡು ಸಹಾಯ ಮನ್ ಪಡೊಂದು ಪಣಿಯಾಡಿಯರು ಅರ್ನ ಇಲ್ಲಾಡಿತನ ಬಂಗಾರನ ಮಾತ ಕೊನತದ ಆ ದಿನ ಗಾಂಧಿಯರನ್ನ ಎದುರುದು ಪೇರು ಗಾಂಧಿಯರನ್ನ ಧರ್ಮಪತ್ನಿ ಅಯ್ಯನ ಆ ದಿನ ಗಾಂಧಿಯರಿಗೆ ಕೈಯೇ ಎರೆದು ಕೊರ್ಪೇರು ಬಂಗಾರನ ಅಂಚ ಐಡ್ದು ಪಕ್ಕದ ಅವು ಹೋರಾಟ ದುಮ್ಮು ಪೋಪುಂಡು ಪಣಿಯಾಡಿಯರು ಎನ್ ಎಸ್ ಕಿಲ್ಲೇರು ಮೆಕ್ಲಿನ ಮಾತ ಬ್ರಿಟಿಷರು ಜೈಲು ಪಾಡುವೇರು ತಮಿಳ್ನಾಡದ ಜೈಲು ಕೊನದು ಪಾಡುವೇರು ಅಪಗಾರು ತುಳುಟು ಕುಲವೊಂದು ಜೈಲ್ದು ಕುಲವೊಂದು ತುಳುಟು ಒಂಜು ವ್ಯಾಕರಣ ಪುಸ್ತಕ ಬರೆಯೋಡು ಪಂಡದು ಆರು ಕುಲವೊಂದು ಬರೆಯಪೇರು ಐಕೆ ತುಂಬ 1872 ಬ್ರಿಗೇಲ್ பிரிகேல் பண்பன பாசல் மிஷன் பரகர் ஒஞ்சி சுருத்தா துளுத்த வியாக்கரண புஸ்தக கொனத்து பேர் ஐடுது பக்க ரெட்னேத கொனப்புனே மானிய பணியாடியர் பணியாடியர் ஐடுது பக்க ஆறு துளு நமனே பரேக்கா நமனே ஐதா முதிரண மண்பக்க பண்டது துளுவ சாகித்ய மாலையே பண்டது சுருமன் பேர் சரத்தவர்மனத்தை 28 ஆறு கொஞ்சம் துளுவ மகாசபை என்று கட்டுவேர் துளுகிற மாத்த விட்டாவிடும் நம்ம வந்து துளுநாடுன்னு கட்டுவிடுது மண்பன வஞ்சி செலவழி அத்தனை வஞ்சி மல்ல உமேதுடு ஆறு ஜனசங்கடனை மண் பேர் சுருமன் பேர் துளுவ மகாசபை ஸோ சரத்தவர்மனத்தை 21 ஆறு ஈ புஸ்தக முதிரண மண்பன அபியானன்னு சுருமன் பேர் அஞ்சு சுமார் 7 10-15 புஸ்தக்கள் பரப்பணும் இனிக்கல நமக்கு துளுத்தா சுருத்தா முதிரணாயின நாடக புஸ்தக ஒவ்வாண்டில் உண்டு நம்ம நாடுந்து போனாக திக்குனே அவு ஜனமரலு மண்பன நாடக திங்களாயிரு பர்ணா அவு சாரத்த ஒருமனத்த 33 எட்டா புஸ்தக முதிரணாப்பனி அவு உந்துவே துளுவ சாகித்ய மாலேடு முதிரணாயின புஸ்தக துல ஆ புஸ்தக முதிரண ஐக்கு தும்பு நமக்கு நாடகம் வந்து தேரு பரே தேரு கொப்பு தேரு முதிரணம் வந்து இச்சாண்டு இந்த பணியாடியர் பிரேரணை குறித்து முதிரணம் பயணம் இனி கொஞ்சம் சாரித்திரிக்க தாக்கலே அது நம்மட உண்டு நம்மட உண்டு அஞ்சனே காதம்பரின்னு அத்தனை கத்தேன்னு மாத்தா பரேப்பாது முதிரணம் அனுப்பினா காரியன் சுருமன் போயிரு ஒக்க இத்தே நம்ம ராஜக்கேடு காரோய்ப்பனக்கள் உள்ள இருந்து அனுப்பா ஆனி இந்த காலடில் இத்தேரு ஆ காலடு 1,00,000 ரூபாய் டெபாசிட் ஆயிட்டு சங்கரா அது புண்டு ஏறா சுத்தி மண் போயிருக்க பேங்க் முறுக்குண்டு இருந்து ஆத்தே சுத்தி ஆயினு மனதானி எனக்கு ஜனக்கள் மற்ற டெபாசிட் 19 சுரு மண் போயிரு ஒன் தேதி நானாக பேங்க் பந்த மண் பண்ண பரிசுத்தி பத்துண்டு பாரி பேஜர் ஆகும் பேஜர் ஆகுது பொக்க ஆறு ஊரு பிடுது போப்பேர் நம்ம துரந்தத்துலே ஊரு பிடுது போப்பேர் ஆறு ஊரு பிடுது பொக்க போது மதுரைடு சுமார் வருஷம் போயிரு அருணா ஜோக்கலேன்னு பாரி பங்காடல் மித்த கோணத்தது கேந்து பண்ணிக்கல அரிணி பண்ணது கன்னடதா சலனச்சித்திர ரங்கு நட்டியாது பரப்பேர் அருணா மகே வாதிராஜ் பண்ணது கொஞ்சம் குத்தியதார் நிக்கல் ஆ தூதுப்பாரு தூதுப்பாரு நூதேடு ஜாஸ்தி சினிமா டேரக்ட் மந்தினாரு நிர்தேசன மந்தினாரு பக்க சினிமா ப்ரொடியூஸ் மந்தினாரு பக்வரிய மகான பதர் ஜவாஹர் இருந்து தாய ஜவஹர் இருந்து பண்ணது புதர் தீபே இருந்து பண்ணா சரத்வர வருமானத்தை 37 ஜவஹர்லால் நேரு குட்லா பத்து துப்புவார் அப்பக்க ஜவஹர்லால் நேரு கேன் வருங்க மீர் செலவழி மத்த தூது என்ன கொஞ்சம் இங்கு கொஞ்சம் செக்ரட்டரி போர்டு இரு செக்ரட்டரி அது வரப்பாரா அந்த என்னொட்டிக்கு பட் ஆறு பெத்த பெத்த காரனுக்கு போய் ஜேரு ஆனா நேரு நான் நினைப்பு பார்த்து மக கஞ்சி புதர் தீப்பேர் அஞ்சா துளு தா துளுவேர் நான் நடுட்டு சுருக்கு கொஞ்சம் துளு பதுக்கு துளு ஆசையா துளு துளு பாத்திரனா துளு நாடுன்னு கட்டோடு பண்ண ஆசையான்னு மாத்தம் வந்தது கொஞ்சம் செலவழி கட்டினாரு கொஞ்சம் நாயக்கத்துவ கொர்னாரு மணியா பணியாடியர் அஞ்சா தர்னா கொஞ்சம் புதர்னு பிராங்கணாங்க எங்கள் தீதா ஈ பொறுத்துடு எங்களொட்டிகே கை சேர்ன சித்தனா டாக்டர் மதன் நாயக்கிறகு ஆறு ஏதோ ஜனக்கு கொத்துப்பு முடிப்புடு முடிப்புடு கிருஷ்ண தியான மந்திரா நல்ல தியான மந்திரா மந்ததேரு முடிப்புத குட்டேடு ஐத்த ஒத்துகே கொஞ்சாறு மியூசியம் வந்ததேரு துளு சிறி பண்ண போன மியூசியம் மாத்திரல வஞ்சிகளிகே அவகாச இத்தனை போது தூவோடு இடீ துளுநாடுத சரித்திரன்னு தூவலிந்து பண்ண அவு ஆ மியூசியம் அருணா ஏக்க வக்தி சிரம நம்ம ஐக்கியபாடதற்கு விசேஷவாத அபிநந்தனை கொடு பாரி மல்ல சாரித்திரிக்க தாக்கலை ஹிஸ்டாரிக்கல் கொஞ்சம் டாக்குமெண்டேஷன் இனிக்கல பெத்தபேத்த தேசத்து பத்தினக்கெல்லாம் இன்னும் துயர போப்பேர் ஐக்கியபாடதே என்னாரின்னு காரியக்கிரமங்கள் எத்த பர்புனேஜி பண்ணிரு யான் ஒல்பல போது வேதிக்கெட்டு கொல்லு ஜீந்து கொஞ்சம் மோக்கிட்டு பத்திரு கட்டை மாறுள்ளேர் சி இனி என் பண்ணேன் ஹிஸ்டாரிக்கலாக என்ன கொஞ்சம் காரியக்கிரமம் அந்த அப்பக்க ராணின அரமனை உஞ்சி அரமனை மழலிதா மணையில் அத்தண்ட மழலிடித்தண்டு ஆ மனைத்தனத்தாரு கட்டைமாறு முரணிகள் கொஞ்சம் மல்லா லேஸ் மந்தித்தா அப்பக்கான நினைப்பு மண்பனா அரண நேத்திரத்தோடு பாரி பொருளாதார அத்தண்டு அஞ்சாவது ஈ எட்டே காரியக்கிரம எட்டே லேஸ் நிக்கல் மாத்தா இரியாக்கில் மாத்தா பாம்பே எடுது பத்திரிகை கலாவிதர் சோமயஜியர் உள்ளேரு பக்க அப்புறம் இரிய பத்திரகர்த்தியர் எங்கெல்லாம் மித்திரன் சொன்னா யஜ்ஞர் நொட்டிக்கு மாத்த பேலம் வந்து ஆனந்த செட்டர் உள்ளேரு ஹர்ஷ உள்ளே சுந்தர் அண்ணே மாத்திரலா சஞ்சய் அண்ணே தம்மா லக்ஷ்மண் மாத்திரலா கை சேர்ந்தேரு பக்க ஆர்ட் கெனர சம்ஸ்தே நான் போகிறதுக்கு நினைப்பு அனுப்புவேன் யஜ்ஞர்னா சாவிரகட்டில் ஃபோட்டோ இத்தது ஓ ஃபோட்டோனு ஏத்தேன் தீப்புனி நீ ஏறு மத்தது என்ன அட்டானே மந்தது ஜோடனே மந்தது டிசைன் மந்த குறிப்பு பண்ணாக்கா ஆர்ட் கெனர சம்ஸ்தே தக்கல் பசு சார்ன நேத்திருத்தத கேதிகே பக்க நேமிராஜ் ஷெட்டரு பக்க ஹரீஷ் குடியால பயில் திஞ்சாய்க்கு பேலை மந்தேரு அக்கலேட்டாதர் அந்த இனி மூடுது பர காரணாண்டு இந்த சாஸ்வதவாத முல்பு ஒப்பணும் ಇಂದು ಎಂಕಲಿ ಭಾರಿ ಮಲ್ಲ ಕನ ಇತ್ತು ಮಲ್ಪ ಮಲ್ಲ ಮ್ಯೂಸಿಯಂ ಮನ್ಪೋಡು ಒಂದು ಅಂಡ ಬೇತೆ ಬೇತೆ ಕೈ ದುಂಬು ಪೂಜಿ ಬೇತೆ ಬೇತೆ ಕಾರಣದಾದ್ರ ಇಂದೇನು ಈ ಚಿತ್ರ ಏನು ಏನು ದೀತ ಅಂದು ನನ್ನ ವಿಸ್ತರಣೆ ಅಂದು ಇಡೀ ಮಲ್ಲ ವಿಸ್ತಾರ ಜಾಗ ಉಂಟು. ಭೂತಾರಾಧನದ ಬಗ್ಗೆ ಫೋಟೋಸ್ ಬರ್ಕೊಂಡು, ತುಳುನಾಡದ ಕೃಷಿತ ಬಗ್ಗೆ ಬರ್ಕೊಂಡು, ತುಳುನಾಡದ ನಲಿಕೆದ ಬಗ್ಗೆ ಬರ್ಕೊಂಡು, ತುಳುನಾಡದ ವೇಷಭೂಷಣದ ಬಗ್ಗೆ ಬರ್ಕೊಂಡು, ಒಟ್ಟು ತುಳು ಬದುಕದ ಬಗ್ಗೆ ಮಕ್ಕೊಂಜಾತ ವಸ್ತು ಪರಿಕರ ತಿಕ್ಕಂಡು ಇಲ್ಲಿನ ಮತ್ತು ದೀವೋಡೊಂದು ಉಂಟು. ಮತ್ತು ಜೋಡಣೆ ಮನ್ಪರೆ ಮಲ್ಲ ಮಲ್ಲ ಪ್ರಾಜೆಕ್ಟ್ ಒಂದು ಅದಾನಿ ಗ್ರೂಪ್ ದಕ್ಕೆ ಸಹಾಯ ಮಂತೇರ್ದಂಡ ಅವು ತುಳುನಾಡು ಗಂಜಿ ಮಲ್ಲ ಕೊಡುಗೆ ಎಂದು ಎನ್ನೋಣ ಅವುಲ ಗಂಜಿ ಮಲ್ಲ ಸಹಲ ನಿರೀಕ್ಷೆ ನಿರೀಕ್ಷೆ ಖಂಡಿತಾರು ಬೊಡ್ಚಿಂದ ಪನಾಯರು ಅಂಚಾದ ಈ ಪ್ರಾಂಗಣನ ನನಾತ್ ಜನ ತೂಪು ಲೆಕ್ಕ ಬೊಕ್ಕ ಒಂಜಿ ಡಾಕ್ಯುಮೆಂಟೇಷನ್ ಅಂದ್ರೆ ಅದ ಮನ್ಪ ಐನು ಮನ್ಪುನ ಚಿತ್ತನ ಒಂಜಿ ಆಶಯ ಐಕ್ ನಿಕ್ಲ ಮಾತ್ರ ಸಹಾಯ ಸಹಕಾರ ಕೊರ್ಲೆ ಒಂದು ಯಜ್ಞರೆ ಯಾಕಡೆ ಫೋಟೋದ ಪೇರೆ ಬರ್ತಾನೆ ಫೋಟೋಗ್ರಾಫರ್ ನಕ್ಲಿ ಕೇಂದ್ರಿ ಒಂದು ನನ್ನ ಎಂಕಲ್ನ ಫೋಟೋಲ ಪಾಡ್ರಿ ಕೊರಪರತ್ತಾ ಅಂದು ಅವಕಾಶ ತುಲಿ ಪ್ರೇರಣೆ ಯಜ್ಞರನ್ನ ಫೋಟೋ ಪಾಡಿಬಿಟ್ಟಿಗೆ ಒಂದು ಎಂಕಲ್ದಲ್ಲ ಪೊರ್ಲು ಪೊರ್ಲದ ಇತ್ಯದ ಕಾಲದ ಇರ್ಲಕ್ಕ ಪರಕಾಲದತ್ತು ಒಂದು ಯಜ್ಞರು ಸಾರತ್ತ ವರ್ಮನತ ಎಲ್ಪಾಡ್ದಿಂಚ ದೆಪ್ಪರ ಹೆಸರುಮಂತನ ಇನ್ನು ಯಜ್ಞರದ ಇದನ್ನ ಫೋಟೋ ತೂರು ಅಲ್ಪಾಣ್ಲ ಪೋದು ಉಂಟು ಅಂದ್ರೆ ಊರ್ದಲ್ಲ ಗುರ್ತದಿಕ್ಕಂದು ನಮಕ್ ಗುರ್ತದಿಕ್ಕಂದು ಇನ್ನು ಪೋದು ಬೇತೇನೆ ಐತ ಫೋಟೋ ತಿದ್ದು ಕೊನತದ್ದು ನಮಕ್ ತೊಜಿಪಾಡವು ಅಂಚ ಅದು ಯಜ್ಞರ ಇರ್ನ ಕಾರಣದಾದ್ರ ಒಂದು ವಿಸ್ತಾರ ಆಯರೆ ಒಂಜಿ ಅವಕಾಶ ಆತನು ಇದೇ ಗ್ಯಾನೆ ಸೋಲೈತು ಸೋಲ್ಮೆ ಸಂದಾಯ್ತ ಮನ್ಪೆ
0: ಇತ್ತಕ್ಕೇನಗ ಅದಾನಿ ಗ್ರೂಪ್ದ ಕಾರ್ಯನಿರ್ವಾಹಕ ನಿರ್ದೇಶಕರಾದಪ್ಪುನ ಶ್ರೀ ಕಿಶೋರ್ ಆಳ್ವ ಮೆರಣ ಪಾತ್ರ.
2: ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಆರ್ಟ್ಸ್ ಕೇಂದ್ರ ಟ್ರಸ್ಟ್ ಇನ್ನು ಭಾರಿ ಒಂಜಿ ಖುಷಿಯ ಸಂದರ್ಭ ದಯಗಂಡ ಭಾರಿ ವರ್ಷದ ಬಕ್ಕನ ವೇದಿಕೆ ಮಿತ್ತಿನ ಡಾಕ್ಟರ್ ಮದನ್ಮೋಹನ್ ನಾಯ್ಕರು ಭಾರಿ ಹಿರಿಯರು ತುಳು ಬಂಡ ಭಾರಿ ಒಂಜಿ ಪ್ರಾಚೀನ ಲಿಪಿ ನಾನು ಮೂಡುಬಿದ್ರಿ ಬೋದಿತ್ತೇನೆ ಇಂಕ್ಲ ಏರ್ಪೋರ್ಟ್ದ ಅದಾನಿ ಏರ್ಪೋರ್ಟ್ದ ರಿಜಿಸ್ಟ್ರೇಷನ್ ಇತ್ತು ಸೊ ಜೈನ್ ಇನ್ಸ್ಟಿಟ್ಯೂಟ್ ದಕ್ಕ ಬರ್ತಿದ್ರು ಅಕ್ಕ ಜಾಗದ ಅದನ್ನ ಇತ್ತು ಸೊ ಅಕ್ಕಲ್ದ ತುಳಿತ ವಿಷಯಕ್ಕೆ ಏನು ಅಂತೀರಿ ಕೊಂಕಣಿ ತುಳು ಒಂದು ಯಾರು ಒಂದು ಹೆಮ್ಮೆ ಇಟ್ಪಂಡೆ ಅಂದ್ರೆ ಮಸ್ತ್ ಹಿಂಗೆ ಹಿನ್ನೆಲೆ ಗೊತ್ತು ಜನ ಬಟ್ ಇದು ವೆರಿ ಏನ್ಷಿಯಂಟ್ ಲಿಪಿತ ಒಂದು ಲ್ಯಾಂಗ್ವೇಜ್ ಮೇ ಬಿ ಸಂಸ್ಕೃತದ ಆತೆ ನಾವು ಒಂದು ಹಿನ್ನೆಲೆ ಒಪ್ಪೋಡು ಆತೆ ಏನ್ಷಿಯಂಟ್ ಒಪ್ಪೋಡು ಸೊ ಇದು ಮಾತಾದ ಮಿಕ್ಸ್ ಲ್ಯಾಂಗ್ವೇಜ್ ಇವಾಗ ನಮ್ಮ ಡಿಸ್ಟ್ರಿಕ್ಟ್ ಒಂದು 100% ನಮ್ಮ ಲಿಟ್ರೇಟ್ಸ್ ಅವು ಅವು ಬಿಲ್ಲವೇರ ದುಪ್ಪಾಡು ಮೊಗವೇರ ಸುಪ್ಪಾಡು ಕೊಂಕಣ ರುಪ್ಪಾಡು ಇಜೆಂಡ ಕ್ರಿಶ್ಚನ್ ಸುಪ್ಪಾಡು ಬ್ಯಾರಿಸ್ ಮುಸ್ಲಿಂ ಸುಪ್ಪಾಡು ಇಜೆಂಡ ಬಂಡ್ ಸುಪ್ಪಾಡು ಇಜೆಂಡ ಎಸ್ ಸಿ ಎಸ್ ಟಿ ಇಜೆಂಡ ಅಲ್ಪಸಂಖ್ಯಾತ ರುಪ್ಪಾಡು ಸೊ ಎಂಕುಲ್ ಒಂಜಿ ವಿ ಆರ್ ನೋನ್ ಟು ಬಿ ವೆರಿ ಎಗ್ರೆಸಿವ್ ಆ್ಯಂಡ್ ವೆರಿ ಎಜುಕೇಟೆಡ್ ಮನಲ್ಲಿ ದಯಗಂಡ ನಂಗೆ ಆ ಜಾತಿ ಹತ್ತಂದೇ ನಮ್ಮ ಸೌತ್ ಕನ್ನಡದಕ್ಕಲು ತುಳುನಾಡ್ದಕ್ಕಲು ನಮ್ಮ ಏಪಲ ಒನ್ ಸ್ಟೆಪ್ ನಮ್ಮ ದುಮ್ಮುಲ್ಲ ಇಂದು ಲ್ಯಾಂಡ್ ರಿಫಾರ್ಮ್ಸ್ದ ಒಂದು ಬ್ಯಾಸ್ಟನ್ ಸೊ ಇನ್ನು ಲ್ಯಾಂಡ್ ರಿಫಾರ್ಮ್ಸ್ದ ಒಂದು ಐಟು ಎಡ್ಡೆಲ್ಲ ಆತಂದ್ರೆ ಕೆಲವರು ಪಡ್ಕೆಲ್ಲ ಆದಪ್ಪು ಬಟ್ ಜಮೀನ್ದಾರಿ ಸಿಸ್ಟಮ್ ಒಂಜಿ ಇರಾಡಿಕೇಟ್ ಆದ್ಕೊಂಡು ಇವತ್ತ ಡೌನ್ ಟ್ರೌಡನ್ಗೆ ಅಕಲನ್ನ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಭೂಮಿ ತಿಕ್ಕೊಂಡು ಬಟ್ ಅಂಚನೆ ಮಸ್ತ್ ಬ್ಯಾಕ್ವರ್ಡ್ದಕ್ಕಲು ದುಂಬೋತಿರ ಅಂಚನೆ ಜಮೀನ್ದಾರ್ ಸಿಸ್ಟಮ್ದಕ್ಕಲ್ಲ ಕೆಲವರು ದಾದಾತ್ರನ ಅಧ್ಯಯನ ಮಲ್ಪಡ್ ತಿಕ್ಕೊಂಡು ಬಾಂಬೆಗೆ ಪೋಯರು ಆ್ಯಂಡ್ ಅಗೇನ್ ಇಟ್ಸ್ ಅ ಕ್ರೇಡಲ್ ಆಫ್ ಬ್ಯಾಂಕಿಂಗ್ ಆಲ್ಮೋಸ್ಟ್ 5000 ಟೆಂಪಲ್ಸ್ ಉಂಡು ನಾಗಸ್ಥಾನ ಒಂಜಿ 1,00,000 ಮಿತ್ತು ಪೋಡು ಭೂತಸ್ಥಾನಲ್ಲಿ ಉಂಡು ಇತ್ತು ನಮ್ಮ ತೂಂಡ ಕಾಂತಾರ ಪಾರ್ಟ್ 1 ಪಾರ್ಟ್ 2 ತೂಂಡ್ಲ ಪಿಯೂಷ್ ಗೋಯಲ್ ಮೇಡ್ ಅನೌನ್ಸ್ಮೆಂಟ್ ಆಸ್ ಕಾಮರ್ಸ್ ಮಿನಿಸ್ಟರ್ ಸ್ಟೇಟಿಂಗ್ ದಟ್ ಇನ್ವೆಸ್ಟಿಂಗ್ 70 crores ದೇ ಹ್ಯಾವ್ ಮೇಡ್ 750 crores ಸೆಕೆಂಡ್ ಪಾರ್ಟ್ ಮಸ್ಟ್ ಬಿ 1000s of crores ವಿಷಯಂಜಿ ನಾಂಡ ಖಾಲಿ ಎಲ್ಲೇ ವಿಷಯ ಅವು ಡಿಪಿಕ್ಷನ್ ನಮ್ಮ ಊರ್ದೆ ಮಲ್ತದೆ ಭೂತಸ್ಥಾನ ಇಂದು ಭೂತ ಆರಾಧನೆ ಮಲ್ತದ್ದು ಆತ್ ಯು ಎಸ್ ಅವಳು ಬಾಕ್ಸ್ ಆಫೀಸ್ ಅಂಡು ಅಂದ್ರೆ ಯಾಕೆ ಬಂದ್ಬಿಟ್ಟು ಮಂಡ ಎಲ್ಲೇ ವಿಷಯ ದುಮ್ಮ ಒಂದು ತುಳಿತ ಮೂವಿಯಲ್ಲಿ ತೋಂದಿದ್ದಾನೆ ಬಟ್ ಇನ್ನೀ ನಮ್ಮ ಮಸ್ತ್ ತುಳು ನಾಡ್ದಕ್ಕಳು ಡೈರೆಕ್ಟರ್ಸ್ ಅವಳು ಫಿಲ್ಮ್ ಆ್ಯಕ್ಟರ್ಸ್ ಅವಳು ಕಂಡ ಬಟ್ಟೆ ಒಂಜಿ ತಂತ್ರ ಒಂಜಿ ಸೈಂಟಿಫಿಕ್ ರಿಸರ್ಚ್ ಮಲ್ತು ಎ ಐ ಟೆಕ್ನಾಲಜಿ ಮಲ್ತಂದ್ರೆ ಇರ್ತೈತೆ ಹಿಂಗಲ್ಲ ಅಟ್ಮೋಸ್ಟ್ ಪೋಂದಿಲ್ಲ ನಮ್ಮ ಡಿಸ್ಟ್ರಿಕ್ಟ್ದಕ್ಕಲು ಸೊ ಇವನ್ ಹೆಂಗೆ ನೆನ್ನೆ ಕೊಡು ಹಾಲಿವುಡ್ನಲ್ಲಿ ಕ್ರಾಸ್ ಆಗಿರೋ ಚಾನ್ಸ್ ಉಂಟು ದೇಗಂಡ ನನ್ನ ಫಸ್ಟ್ ಟರ್ಮಿನಲ್ ಯು ಮೈಟ್ ಹ್ಯಾವ್ ಅ ಸೆಕೆಂಡ್ ಟರ್ಮಿನಲ್ ಹುಡುಪಿ ಮಾತ್ರ ಬೇಡಿಕೆ ಉಂಟು ಸೊ ದ್ಯಾಟ್ ಫ್ರಮ್ ಯು ಎಸ್ ಫ್ರಮ್ ಯು ಕೆ ಮಸ್ಕೋರಿ ಪ್ಲೇನ್ಸ್ ಲ್ಯಾಂಡ್ ಅಪ್ ಆ್ಯಸ್ ವೆಲ್ ಆಸ್ ಫಿಲ್ಮ್ ಸಿಟಿಲಿ ಬರ್ಕೊಂಡು ಚಾನ್ಸ್ ಉಂಟು ಕುಂದಾಪುರ ಜಸ್ಟ್ ಒಂದು 4 years ಶೂಟಿಂಗ್ ಮಲ್ತದ್ದು ಆತ್ಂಜಿ ದಯಗಂಡ ಇತ್ತೆ ತೂಂಡ ನಾನು ಮೊರನಿ ಒಂಜಿ ನೆಕ್ ಬೋದಿತ್ತೆ ಬೀಚ್ ಫೆಸ್ಟಿವಲ್ ನಮ್ಮ ಗುರುಮೆ ಸುರೇಶ್ ಶೆಟ್ಟರು ಒಂಜಿ ಏರ್ಪಾಡು ಮಲ್ದಿತ್ತೆ ಐ ಹ್ಯಾವ್ ಸೀನ್ ಲ್ಯಾಕ್ಸ್ ಆಫ್ ಪೀಪಲ್ ಕಾಪುಡ್ ಲೈಟ್ ಲೌಡ್ ಲೈಟ್ ಹೌಸ್ ಇನ್ನು ದಾದಾತನ ಬಂಡ ದಿಸ್ ಇಸ್ ಬಿಕಮ್ ಅ ಮಿಯಾಮಿ ಅಮೆರಿಕೋಡ್ ಅಂಚೆ ಮಿಯಾಮಿ ಉಂಡು ಅಂಚೆನೆ ನಮ್ಮ ಸೌತ್ ಕೆನರಾ ಆತಂಡು ಅಂಚೆನೆ ಇದ್ದು ಮಸ್ತ್ ರಿಸಾರ್ಟ್ಸ್ ಬರ್ತಂದು ಅವು ಪೆನನ್ಸುಲಾ ಅವಡ 150 rooms ಮಸ್ತ್ ಪೆನನ್ಸುಲಾ ಒಂಜಿ ರಿಸಾರ್ಟ್ ಬರ್ತಂದು ಬೊಕ್ಕ ಗ್ರೀಸ್ ದಕಲ್ನ ಒಂಜಿ ಗ್ರೀಸ್ ಬಂಡ ಆಯ್ತು ನೇಮ್ ಡಿಪಿಕ್ಟ್ ಆದ ಸಿಸಿಲಿ ಆದ ಅದನ್ನು ಹೆಚ್ಚಿನ ಅಂಶ ಆ ಒಂಜಿ ಬೈದು ನಿರ್ಮಾಳ ಅಂಚೆ ಮತ್ಸ್ಯನದಕ್ಕೂ ಮಲ್ತಂದುಲ್ಲ ಸಾಯಿರಾದ ಅಂಜಿ ಮಲ್ತಂದುಲ್ಲ ನೇನು ತೂಂಡ ಡೀಪ್ ಸಿ ನಂಗೆ ಮಿನ್ನೆರೇ ಬಂದು ಬಟ್ ನಂಗೆ ಒಂಜಿ ತುಯರೆ ಇನ್ವೈಟ್ ಆಪ್ ಇಲ್ಲಿ ವೈಟೇ ಮುಟ್ಟ ಪ್ರೈಸ್ ಬಂಡ ತಾರನತ್ತೇರೆ 45,000 ಪರ್ ರೂಮ್ ಆ್ಯಂಡ್ ಎವ್ರಿಥಿಂಗ್ ಇಸ್ ಬುಕ್ಡ್ ಒಂಜೇ ಒಂಜಿ ರೂಮ್ ಇಜ್ ನ್ಯೂಯಾರ್ಕ್ ಮತ್ತು ಬ್ಯಾಂಗ್ಲೂರಿಯನ್ಸ್ ಬೇತದಲ್ಲಿ ಮತ್ತೆ ಬರೋದಲ್ಲ ರೋಹನ್ ಕಾಪ್ರೇಷನ್ ಒಂದು ಇದು ಮಲ್ತಂದುಲ್ಲ ದಟ್ಸ್ 14,000 ಪರ್ ಸ್ಕ್ವೇರ್ ಫೀಟ್ ಒಂಜಿ ಫ್ಲಾಟಿಗೆ 6 ಫ್ಲೋರ್ಸ್ ಆಗ್ಬೋದು ಸೊ ಇತ್ತು ಎಂಜಿನಾಥನ್ ಬಂಡ ಯಾರು ದಯಗ್ರ ತುಳುನಾಡು ಆತೊಂಜಿ ದುಂಪೋತುಂಡು ಎಂಗಲ್ ಅದಾನಿಲ್ಲ ಎಂಗಲ್ ವಿ ಹ್ಯಾವ್ ಡನ್ ಏರ್ಪೋರ್ಟ್ ಎಂಗಲ್ ಬೋರ್ಡ್ಸ್ ಏನು ಜಾಸ್ತಿ ಪಾಡಿ ಜಾಗಣ ಕಾಂಟ್ರವರ್ಸಿ ಆಗ್ಬೋದು ಬಂದು ಸೊ ಇಟ್ಸ್ ಅ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ದೆನ್ ಯು ಹ್ಯಾವ್ ಅ ಗ್ಯಾಸ್ ಪೈಪ್ ಲೈನ್ ಫಾರ್ ದ ಹೋಲ್ ಡಿಸ್ಟ್ರಿಕ್ಟ್ ಲೈಕ್ ಗೇಲ್ ಮ್ಯಾಂಗ್ರೋವ್ ಎಂಜಾತ ಎಂಗ್ಲಿಗೆ ಒಂದು ಆಲ್ಮೋಸ್ಟ್ 130 ವಿಲೇಜಸ್ಗೆ ಎಂಗಲ್ ಕನೆಕ್ಷನ್ ಕನೆಕ್ಟಿವಿಟಿ ಆಗೋದು ಸೊ ಅಂಬುಜ ಸಿಮೆಂಟ್ ಸಿ ಸಿ ಸಿಮೆಂಟ್ ಓರಿಯನ್ ಸಿಮೆಂಟ್ ಬೇಕಂಪಾಟಿ ವಿಲ್ಮರ್ ಉಂಡು ಬೆತ್ತೆ ಬೆತ್ತೆ ಎಂಗಲ್ನ ಇಂದು ಉಂಡು ಸೊ ಆಲ್ಮೋಸ್ಟ್ ವಿ ಹ್ಯಾವ್ ಆಲ್ಸೋ ಎಕ್ವೈರ್ಡ್ ಸೋ ಮೆನಿ ಥಿಂಗ್ಸ್ ಇನ್ ಮ್ಯಾಂಗ್ಳೂರ್ ಪ್ಲಸ್ ಎಂಗಲ್ ಯು ಪಿ ಸಿ ಎಲ್ ಪ್ಲಾಂಟ್ ಉಂಡು ಆಲ್ಮೋಸ್ಟ್ ವಿ ಆರ್ ರನ್ನಿಂಗ್ ಅಬೌಟ್ 400 crores ಟರ್ನ್ ಓವರ್ ಪರ್ ಮಂತ್ ಕರ್ನಾಟಕ 57,000 crores ಇಂದು ಉಂಡು ಬಟ್ ವಿಷಯ ಏನಂದ್ರೆ ತುಳುನಾಡು ಇಜಿನ ತುಳು ಅಕಾಡೆಮಿ ಇಜಿನ ತುಳು ಭವನ ಇಂದು ಆತನು ನಮ್ಮ ಲೀಗಲಿಸ್ಟಿಕ್ ಮಾತ ವಿಷಯ ಇಲ್ಲ ಆ್ಯಂಡ್ ಒನ್ ಥಿಂಗ್ ಇಸ್ ವಿ ಹ್ಯಾವ್ ಲಾಟ್ಸ್ ಆಫ್ ಲೀಗಲ್ ಲುಮಿನರೀಸ್ ಫ್ರಮ್ ಹಿಯರ್ ವಾಕ್ ಆಫ್ ಲೈಫ್ ತುಂಬ ಬ್ಯಾಂಕಿಂಗ್ ಅವಾರ್ಡ್ ಲೀಗಲ್ ಅವಾರ್ಡ್ ಹಾಸ್ಪಿಟಲ್ ಅವಾರ್ಡ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಅವಾರ್ಡ್ ಎನಿ ವಾಕ್ ಆಫ್ ಲೈಫ್ ವಿ ಆರ್ ಇವನ್ ಅಂಡರ್ವರ್ಲ್ಡ್ ಪಂಡ್ರೆ ಅಲ್ಲಿ ಅವ್ಲೋ ಉಂಟು ಬನ್ನಿ ಅನ್ನ ಒಂದು ಕಾಲು ಇಡ್ತೀನಿ ಇದೇ ಇರಾಡಿಕೇಟ್ ಆತನು ಮಂಚೆನೆ ಪುಂಜನಕೊಲ್ಲ ಭಾರಿ ಸ್ಟ್ರಾಂಗ್ ದೇಗಂಡ ಒಂದು ಅಲಿಯಾ ಸಂತಾನ ಕಟ್ಲ ಬೈದಿನಿ ನನ್ನ ಬಂಡ್ ಕಮ್ಯುನಿಟಿ ಬಿಲ್ಲವಾಸ್ ಕಮ್ಯುನಿಟಿಲಿ ಉಂಡು ಸೊ ವುಮನ್ ಎಲ್ಲ ಸ್ಟ್ರಾಂಗ್ ಜಮೀನ್ದಾರ್ಸ್ ಸ್ಟ್ರಾಂಗ್ ಫೋರ್ಸ್ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ನೇಚರ್ ದಕ್ಕಲ್ ಮಂಚೆ ಎಂಜಿನ ಆಪಣ ಬಂಡ ಡೌರಿ ಸಿಸ್ಟಮ್ ಇತ್ತು ಒಂದು ಕಾಲು ಇದೇ ಮಾತು ಇರಾಡಿಕೇಟ್ ಆತನು ಬಟ್ ಸ್ಟ್ರಾಂಗ್ ವುಮೆನ್ ದೇಗಂಡ ಮಸ್ತ್ ಎಟ್ಟು ಹೋರಾಟ ಹಿನ್ನೆಲೆ ಮಸ್ತ್ ಅಕ್ಕಲು ಹೋರಾಟ ಮಾಡ್ತೀನಿ ಅಕ್ಕಲು ಅವು ಬೇತೆ ಬೇತೆ ಕುಟುಂಬ ಹೊಡೆದು ಅಕ್ಕಲು ಫೈಟ್ ಮಾಡ್ತಿದ್ದೆ ಒಂಜಿ ಆಂಜನಕಲ್ ನೋಟಿಗೆ ಫೈಟ್ ಮಾಡ್ತಿದ್ದೆ ಅಂಕಲ್ ಇಲ್ಲದಕ್ಕಲ್ ನೋಟಿಗೆ ಫೈಟ್ ಮಾಡ್ತಿದ್ದೆ ಫಾಟ್ ಫಾರ್ ದೇರ್ ರೈಟ್ಸ್ ಸೊ ಶ್ರೇಷ್ಠ ಅಕ್ಕಲಿಗೆ ಒಂಜಿ ವಿಶೇಷ ಸ್ಥಾನಲ್ಲ ಉಂಡು ಅಂಚೆನೆ ತುಳು ನಲ್ಲ ಎನ್ನಲೆ ಕೊಡು ಮಸ್ತ್ ದುಂಬೋಡು ಮಸ್ತ್ ವಿಷಯ ನಮ್ಮ ಮಸ್ತ್ ಎಕ್ಸ್ಪೋಸ್ ಆವಾಡು ಮೇ ಬಿ ಇನ್ ದ ವೆಸ್ಟರ್ನ್ ಕಂಟ್ರಿ ಮೇ ಬಿ ಇನ್ ದ ವಾಟ್ ಇಸ್ ಇಟ್ ಗಲ್ಫ್ ಬೇತೆಗೌಡಿ ದಯಗಂಡ್ ನಮ್ಮ ಮಕ್ಕಳು ಮಸ್ತ್ ಸ್ಪ್ರೆಡ್ ಆಗ್ತೀವಿ ಸೊ ಡರ್ತ್ ಆಫ್ ಫಂಡ್ಸ್ ಏಪಲ್ ಎನ್ನಲೆ ಕೊಡು ಅವು ಕಮ್ಮಿ ಆವಂದು ದಯಗಂಡ್ ನಮ್ಮದು ಅದಾವಂತಂದಲ್ಲ ಅನ್ಬಂಡ ಜಾಸ್ತಿ ಅದು ನಮ್ಮ ಜೀರ್ಣೋದಾರ ದೇವಸ್ಥಾನದ ನೇನು ಮಾತು ಮಲ್ತಂದಲ್ಲ ನಾನು ಟೀಕೆ ಮಲ್ಪನತ್ ಅಯ್ಯನ್ ಮಲ್ಪೋಡು ಸಂಪ್ರದಾಯದ ಮಲ್ಪೋಡು ಬಟ್ ಯು ಕೆನಾಟ್ ಬಿ ಸ್ಪೆಂಡಿಂಗ್ ಹಂಡ್ರೆಡ್ಸ್ ಆಫ್ ಕ್ರೋರ್ಸ್ ನಮ್ಮ ಇಂಜಿನ ಗಟ್ಟಿ ನಮ್ಮ ತುಳುನಾಡಿನ ತುಳು ಅಕಾಡೆಮಿ ಆವಡು ತುಳುತ ಇಂಜಿನ ಇಂದು ಉಂಡು ಅಯ್ಯನ್ ನಮ್ಮ ಸ್ಟ್ರೆಂಥನ್ ಮಲ್ಪೋಡು ನಮ್ಮ ರೂಟ್ಸ್ ನಮ್ಮ ಮದರ್ ಟಂಗ್ ಮದರ್ ರೂಟ್ಸ್ ನಮ್ಮ ಇನ್ ಸ್ಟ್ರೆಂಥನ್ ಮಲ್ತಿನಲ್ಲ ನಂಗೆ ಮಸ್ತ್ ಐಕ್ ಇಂದು ಉಂಡು ಅವು ತುಳು ಪಾಡು ಅವು ಕುಂಕಣಿ ಪಾಡು ಓಲೋ ಪಾಡು ದಯಗಂಡ ನಮ್ಮ ತುಳು ನಮ್ಮ ದಯಗಂಡ ತುಳು ಲ್ಯಾಂಗ್ವೇಜ್ ಸನೋನ್ವಸ್ ಆತನು ಇಂಜಿ ಮಾತ್ರ ಪಾತ್ರ ನಡೆ ಬರ್ತಾನ ತುಳು ಗೊತ್ತಿತ್ತು ಎವ್ರಿ ಕಾಸ್ಟ್ ಎವ್ರಿ ರಿಲಿಜನ್ ನೋಸ್ ದಿಸ್ ಲ್ಯಾಂಗ್ವೇಜ್ ಸೊ ಭಾರಿ ಒಂಜಿ ಸೀಮ್ಲೆಸ್ ನಂಗೆ ಒಂಜಿ ಕಮ್ಯುನಿಕೇಷನ್ ಲಾಪುಂಡು ದಯಗಂಡ ನಮಗೆ ಅಯ್ಯನ ಒಂಚೂರು ನೆರೆದು ಬರ್ತದಲ್ಲ ನಂಗೆ ಲ್ಯಾಂಗ್ವೇಜ್ ಈಸಿ ನಂಗೆ ಕಲ್ಪರ ಆಪ್ ತುಳು ಸೊ ತುಳು ಈ ಹಿನ್ನೆಲೆ ಉಪನಾಗ ಐ ಥಿಂಕ್ ವಿ ಶುಡ್ ಗಿವ್ ಮೋರ್ ಇಂಪಾರ್ಟೆನ್ಸ್ ಅಂಚೆನೆ ತಾರನಾಥ್ ಪಂಪನಂದತ್ ಈ ಜನ ಮದನ್ ಮಾನಿಕರ್ ಪಂಪನತ್ ಅದಾನಿ ಐ ಥಿಂಕ್ ಹ್ಯಾಸ್ ಟು ವಿಲ್ ಹ್ಯಾವ್ ಟು ಕಮ್ ಫಾರ್ವರ್ಡ್ ಬಟ್ ಯಜ್ಞಾರ್ಯಾನ್ ವಾಚ್ ಮಾಡ್ತು ಫ್ಯಾನ್ ಆರ್ನ ಬ್ಲ್ಯಾಕ್ ಆ್ಯಂಡ್ ವೈಟ್ 70s ಬುಕ್ಕ ಉಪ್ಪು ಜನ ಹಿಂದೂಪು ಬಟ್ ಇಡೀ ಮ್ಯಾಂಗ್ಳೂರ್ ಡಿಪಿಕ್ಟ್ ಮಾಡ್ಕೊಂಡು ಮ್ಯಾಂಗ್ಳೂರ್ದ ಚಿತ್ರನ ಓಲ್ಡ್ ಮಾರ್ಕೆಟ್ ಬಂದರ್ ಆವಡು ಕ್ಲಾಕ್ ಟವರ್ ಆವಡು ಮಾತೇನ ಡಿಪಿಕ್ಟ್ ಮಾಡ್ತದ ನಂಗೆ ಒಂದು ದುಮ್ಮೆಂಚೆ ಆತನ ಇತ್ತೆಂಚೆ ಆತನ ನಂಗೆ ಒಂದು ವಾಸ್ ಚೇಂಜ್ ಆತನ ಬುಕ್ ಎಂಗಲ್ನ ಸಿಟಿ ಆಲ್ಸೋ ಇಸ್ ವಾಟ್ ಇಟ್ಸ್ ಜಸ್ಟ್ 5 kilometers ರೇಡಿಯೋ ಸಿಟಿ ಎಲ್ಲಿಯ ಸಿಟಿ ಎವ್ರಿಥಿಂಗ್ ಇಸ್ ಗೋಯಿಂಗ್ ಪ್ಯಾರಲಲ್ ಇತ್ತು ಎನ್ನೆಲ್ಲೇ ಕೊಡು ಮಾತೆಲ್ಲ ಪಿದೇ ಬೋಡು ನಾನು ಇವನ್ ಆಲ್ ದಿಸ್ ಫ್ಲ್ಯಾಟ್ಸ್ ಮಾತೆಲ್ಲ ಒಂಜಿ ಫ್ಲ್ಯಾಟ್ ಒಂಜಿ ಸೆಕ್ಷನ್ ಆಲ್ಮೋಸ್ಟ್ 2,000 ಪೀಪಲ್ ಆರ್ ರಿಸೈಡಿಂಗ್ ಸೊ ಇಟ್ ಇಸ್ ಬಿಕಮ್ ಸೋ ವೆರಿ ಡೆನ್ಸ್ಲಿ ಪಾಪ್ಯುಲೇಟ್ ರೋಡ್ಸ್ ಮತ್ತೆ ಬ್ಲಾಕ್ ಅದು ಉಪ್ಪುಂಡು ಅಂಚೆನೆ ರಿಚ್ ಫಾರ್ ಎವ್ರಿಥಿಂಗ್ ಇವನ್ ಹಾಸ್ಪಿಟಾಲಿಟಿ ಬೆಸ್ಟ್ ಹೋಟೆಲ್ಸ್ ಉಂಡು ಬೆಸ್ಟ್ ಐಸ್ ಕ್ರೀಮ್ಸ್ ಉಂಡು ಯಾಕಂದ್ರೆ ಏರ್ಪೋರ್ಟ್ ಇಡ್ಲ ಏನು ಒಂಜಿ ಬಂದ್ಬಿಟ್ಟೆ ತುಳು ಅಕಾಡೆಮಿಗೆ ಐ ವಿಲ್ ಗಿವ್ ಅಸ್ ಬಿಗ್ ಸ್ಪೇಸ್ ಫಾರ್ ಯು ಒಂಜಿ ಫುಲ್ ಸ್ಪೇಸ್ ಕೊರಕ ಏರ್ಪೋರ್ಟ್ ಇಸ್ ಅ ವೆರಿ ಬಿಗ್ ಏರ್ಪೋರ್ಟ್ ಸೊ ವಿಲ್ ಗಿವ್ ಅ ಬಿಗ್ ಸ್ಪೇಸ್ ಫಾರ್ ತುಳು ಅಕಾಡೆಮಿ ಸೊ ಒಂಜಿ ಬಿಗ್ ಸ್ಪೇಸ್ ಹಿಂಗೆ ನಿಗ್ಲೇ ಹಿಂಗೆ ಕೊರಪತ್ ಸೊ ನಮ್ಮ ಒಂಜಿ ತುಳು ನೆಕ್ ಒಂಜಿ ನಮ್ಮ ಊರಿಗೆ ಒಂಜಿ ಐಕ್ ಒಂಜಿ ಡಿಪಿಕ್ಟ್ ಮಾಡ್ಬೇಕು ಆ್ಯಂಡ್ ದೆನ್ ಫ್ರಮ್ ಅದಾನಿ ಸೈಡ್ ವಾಟ್ ಎವರ್ ಇಸ್ ನೆಸರಿ ಯು ಬಿಲ್ಡ್ ಅಪ್ ದಿಸ್ ಒನ್ ಹೆಂಚಿನ ಮದನ್ ಮನೆ ಮೇಕರ್ನ ಡಾಕ್ಟರ್ ಮಕ್ಕಳನ್ನ ಎಗ್ನಲ್ಲಿ ಯು ಕ್ಯಾನ್ ಬಿಲ್ಡ್ ಅ ಮ್ಯೂಸಿಯಮ್ ಅವ್ರು ವಾಟ್ ಎವರ್ ಇಟ್ ಇಸ್ ಸೊ ಇನ್ನು ಐಕ್ ಹೆಂಚೆ ನಮ್ಮ ಫಂಡ್ಸ್ ಐಕ್ ಹೆಂಚೆ ದಾದ ಬೋರ್ಡು ಬೊಕ್ಕ ಒಂಜಿ ಕನ್ಸ್ಟ್ರಕ್ಟಿವ್ ಪಾತ್ ನಮ್ಮ ಹೆಂಚೆ ಮಲ್ಪೋಡು ಬಂದು ದೇಗ ನಾನು ಗುಜರಾತ್ ಮಕ್ಕಳೊಟ್ಟಿಗೆ ಕ್ಯಾನ್ ಡೀಲ್ ಮಾಡ್ಕೊಂಡು ಸೊ ಒಂಜಿ ಹೆಂಜೆ ಲೆಕ್ಕ ಒಪ್ಪುಂಡು ಸೊ ಹೆಂಚಿನ ಅಪ್ಪನೊಂದು ಮಂಡ ನಮ್ಮ ಇನ್ನು ವಿ ವಿಲ್ ಟೇಕ್ ಇಟ್ ಅಪ್ ಇನ್ ಅ ವೆರಿ ನೈಸ್ ವೇ ಬೊಕ್ಕ ನೇನು ಹೆಚ್ಚಿನ ಅಂಶ ಫೋಕ್ ಆರ್ಟ್ಸ್ ಮತ್ತು ಮಸ್ತು ನಮ್ಮ ತುಳು ನೆತ್ತ ಬೇತೆ ಬುಡಾಂಗದ ಕುಲ್ಲರು ಅಯ್ಯನ ಮಾತಿನೆಲ್ಲ ಜೋಡಣೆ ಮಲ್ತದ್ದು ಅಯ್ಯನ ಒಟ್ಟಿಗೆ ಅಂತದ್ದು ಅಕ್ಲೇಗಳ ನಂಗೆ ಒಂಜಿ ನಿಕಲ್ನ ಅಕಾಡೆಮಿ ಇದ್ದು ಅಕ್ಲೇಗ ಸಹಾಯ ಆಗ್ಬಲಕ ಅಂಚೆನೆ ಇಂಡಿಪೆಂಡೆಂಟ್ ವುಮನ್ ಇಯರ್ ಡೌನ್ ರೋಡನ್ ಅಂತ ಫೋರ್ ಟ್ಯಾಲೆಂಟೆಡ್ ಅಕ್ಲೇಗಳು ನಮ್ಗೆ ಹೆಲ್ಪ್ ಮಾಡ್ಬೇಕ ನಿಕೊಂದು ಒಂದು ಫಂಡ್ಸ್ ಮತ್ತೆ ಕ್ರಿಯೇಟ್ ಮಾಡ್ತೇನೆ ನಿಕೊಂದು ಬಿ ಅವಾರ್ಡಿಂಗ್ ಇದೆ ಯಜ್ಞಾರಿಗೆ ಮಾಡ್ತಾರೆ ಇನ್ನಿ ಸೊ ಅಂಚೆನೆ ಮಸ್ತು ಇಲ್ಲ ನಮ್ಮ ಸೊ ಯು ನೋ ವಿ ಕ್ಯಾನ್ ಇವನ್ ಕಲ್ಟಿವೇಟ್ ದಟ್ ಒನ್ ಆ್ಯಂಡ್ ವಿ ಕ್ಯಾನ್ ಡೂ ದಟ್ ಒನ್ ಸೊ ಐ ವಿಲ್ ಟಾಕ್ ಟು ಅದಾನಿ ಮ್ಯಾನೇಜ್ಮೆಂಟ್ ಯು ನೋ ಟು ಸಿ ವಾಟ್ ಇಸ್ ಟು ಬಿ ಡನ್ ಇನ್ ದ ಕಮಿಂಗ್ ಡೇಸ್ ಐ ನಿಂಗ್ ಮಲ್ಪ ಅಂಚೆನೆ ಐ ಥಿಂಕ್ ಹಿಂಗೆ ಮದರ್ ರೂಟ್ಸ್ ಸ್ಟ್ರಾಂಗ್ ಪೋಡ್ ಆ್ಯಂಡ್ ಯು ಗಾಟ್ ಅ ಗುಡ್ ಪ್ರಿಮೈಸಸ್ ಇದು ಮಲ್ಲ ಪ್ರಿಮೈಸಸ್ ಭಾರಿ ರ್ಯಾರಲಿ ತಿಕ್ಕು ನೆನಲೆ ಕೊಡು ಸೊ ನೇನು ನಿಕುಲು ಉಪಯೋಗ ಮಲ್ತದ್ದು ಆ್ಯಂಡ್ ಐ ಥಿಂಕ್ ಇವನ್ ಅದರ್ ಕಾರ್ಪೊರೇಟ್ಸ್ ನೋ ವಿಲ್ ರೋಪ್ ಇನ್ ಅದರ್ ಕಾರ್ಪೊರೇಟ್ಸ್ ಟು ಹೆಲ್ಪ್ ಯುಸ್ ತುಳು ದೇಗಂಡ ಮಾತ ಬೇತೆ ಊರು ಬರ್ತದೆ ಇನ್ನು ಇದಾದ ನಾನು ಎಮ್ ಸಿ ಎಫ್ ತೊಗೊಂಡ್ರೆ ಸಡನ್ಲಿ ಮ್ಯಾಂಗ್ಳೂರ್ ಕೆಮಿಕಲ್ ಇಂದು ಮ್ಯಾಂಗ್ಳೂರ್ದ ಪುದರ್ಬೋದು ಇನ್ನು ಪಾರಾದೀಪಂದ ಆತನು ಸೊ ಎಂಡ್ ಆಫ್ ದ ಡೇ ನೋ ಎವ್ರಿಥಿಂಗ್ ಇಸ್ ಜಸ್ಟ್ ವ್ಯಾನಿಶಿಂಗ್ ವೆರಿ ಸ್ಲೋಲಿ ಯಾನಿದ್ದೆ ಅದಾನಿದ್ದ ಪುದರ್ ಬಂದಾಗಲ್ಲ ಐ ಮೇಡ್ ಇಟ್ ವೆರಿ ಕ್ಲಿಯರ್ ಟು ಮೈ ಪ್ರಮೋಟರ್ಸ್ ಎಂಗ್ಳು ಹುಡುಕಿ ಪ್ಲಾನ್ ಇಲ್ಲ ನಾಟ್ ದ್ಯಾಟ್ ಯುನೋ ಎಂಗ್ಲೇದಾದ ಎಂಗ್ಲ ಬಿಸ್ನೆಸ್ ಮಾಡ್ಬೇರೆ ಯು ಕೆನಾಟ್ ರಿಮೂವ್ ದ ನೇಮ್ ಆಫ್ ದ ನಮ್ಮ ನೇಮ್ ನಮ್ಮ ದಿಯೋಡೆ ಊರ್ದ ಪದ್ಧತಿ ಆಚರಣೆ ಈ ರೂಟ್ಸ್ ಎಲ್ಲನೇ ಕೊಡು ಇಡೀ ವರ್ಲ್ಡ್ ನಮ್ಮ ಲೆಕ್ಕ ತುಳು ಲಾಂಡ್ ಲೆಕ್ಕ ಈತ್ ವಿಭಿನ್ನ ಆದ ಈತ್ ಲ್ಯಾಂಗ್ವೇಜಸ್ ಈತ್ ಬೇತೆ ಬೇತೆ ತುಳುಟ್ಲ ಬೇತೆ ಲ್ಯಾಂಗ್ವೇಜ್ ಕನ್ನಡಲ್ಲಿ ಬೇತೆ ಲ್ಯಾಂಗ್ವೇಜ್ ಕುಂದಾಪುರ ಕೊಂಡು ಸೊ ಇಂಜಿನ ಒಂದು ಡಿಸ್ಟ್ರಿಕ್ಟ್ ಇಡೀ ವರ್ಲ್ಡ್ ತಿಕ್ಕಂದು ಆ್ಯಂಡ್ ಇಟ್ಸ್ ಫಾಸ್ಟ್ಲಿ ಮೂವಿಂಗ್ ದೇಗಂಡ ಇನಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ಬೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬತ್ತಂಡ ಎಲ್ಲ ಕೂಡ ಆಲ್ಮೋಸ್ಟ್ ಎವ್ರಿಥಿಂಗ್ ವಿಲ್ ಗೆಟ್ ಎರಾಡಿಕೇಟೆಡ್ ಜಾಬ್ಸ್ ಸಾಧಾರಣ ಹೋಗ್ಬೋದು ಎವ್ರಿಥಿಂಗ್ ಇನ್ ಫಾರ್ಮಿಂಗ್ ವಿಲ್ ಬಿ ಡನ್ ಬೈ ದಿಸ್ ಒನ್ ವಾಟ್ ಇಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವನ್ ಫಿಲ್ಮ್ ಆಕ್ಟಿಂಗ್ ಎಲ್ಲ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ವಾಲ್ವ್ ಆಗಿದೆ ಸೊ ದೇರ್ ಇಸ್ ಅ ವಾಸ್ಟ್ ಚೇಂಜ್ ಗೋಯಿಂಗ್ ಆನ್ ಸೊ ನಮ್ಮ ಡಿಸ್ಟ್ರಿಕ್ಟ್ ನಮ್ಮ ಒಂದು ಎತ್ತೋಸಿನ ದಿಯೋಂದು ಐನ್ ಸ್ಟ್ರಾಂಗ್ ಮಲ್ತೊಂದು ಕಂಪನೀಸ್ ಬರ್ಕೊಂಡು ಹೋಗ್ಬೋದು ಕಂಪನೀಸ್ ಬರ್ಪೇರು ಜಾಬ್ಸ್ ತಿಕ್ಕೊಂಡ ಇಜ್ಜ ಏನೋ ಟೀಕೆ ಅಲ್ಪ ನಿಜನ ಹಿಂಗ್ಳು ಸಿ ಎಸ್ ಆರ್ ಮಲ್ಪ ಇಟ್ಸ್ ಅ ಪಾರ್ಟ್ ಆಫ್ ಡೂಯಿಂಗ್ ಸಿ ಎಸ್ ಆರ್ ಇಟ್ಸ್ ಆರ್ ಇಟ್ಸ್ ಅ ಫಂಡಮೆಂಟಲ್ ರೈಟ್ 2% ನಮ್ಮ ಖರ್ಚು ಮಲ್ಪಡೆ ಹಾಕೊಂಡು ಸೊ ಅವು ಉಂಡೆ ಅರ್ಧ ಅನ್ನೋದಾ ಹಿಂಗ್ಳು ಕೆಲಸ ರಾಬಿನ್ ಹುಡ್ ಲೆಕ್ಕ ರೆವಲ್ಯೂಷನ್ ಮಲ್ಪ ಕೆಲವು ವಿಷಯ ಹೇಳಿ ಬಟ್ ಊರ್ದಕ್ಕೂ ಜಾಸ್ತಿ ಇತ್ತು ನೆಡ್ಡೆ ಬಟ್ ಏರ್ಲ ಕಂಪನಿ ಬರೋಡು ಏರ್ಲ ಬರೋಡು ದೇ ಶುಡ್ ಡಿ ನೋ ಕಾಂಟ್ರಿಬ್ಯೂಟ್ ಟು ತುಳು ಅಕಾಡೆಮಿ ಅವ್ರ ದ ಫಾರ್ ದ ಕಾಸ್ ಆಫ್ ತುಳುನಾಡು ದಟ್ ಹ್ಯಾಸ್ ಟು ಬಿ ಡನ್ ಐ ಅನ್ಸ್ಟ್ಲಿ ನಮ್ಮ ಪ್ರಿಯಾಂಬಲ್ ಮಲ್ಪೋಡು ಆ್ಯಂಡ್ ಆರ್ ಲೀಡರ್ಸ್ ದಾದಾಪುರ ಮಂಡ ಅಸೆಂಬ್ಲಿಡ್ ಐ ನಾಟ್ ವಾಂಟ್ ಟು ನೋ ಬ್ಲೇಮ್ ಎನಿ ಪಾರ್ಟಿ ಐ ಎಮ್ ಎ ಪ್ರೊಫೆಷನಲ್ ಹೆಂಗೆ ಬೇಗ ನಾ ಗಡ್ಸ್ಲೊಂಡು ಐ ಫೇಸ್ ಮೆನಿ ಆಫ್ ದೆಮ್ ಇನ್ ಲೈಫ್ ಸೊ ಐ ಗಾಟ್ ಅರೆಸ್ಟೆಡ್ ಬೈ ದ ಸಿ ಎಮ್ ಇನ್ ದ ಪ್ರೆಸೆಂಟ್ ಸಿ ಎಮ್ ದಾದಾಪುರನ ಮಂಡ ನಮ್ಮ ಮಕ್ಕಳು ಮಾತ್ರ ಟ್ಯಾಲೆಂಟ್ ಇರ್ತದೆ ಮದನ್ ಮೋಹನ್ ಐಕರ್ ಪಾಪ ಆಯ್ ಚೇರ್ ಏರ್ಲ ಅಸೆಂಬ್ಲಿ ಪಾತಿರ್ ಚೇರ್ ಮಲ ಮಲ ನಡೆ ಫಂಕ್ಷನ್ ಪಾತಿರ್ವೇರು ಇಂಟಲೆಕ್ಚುಯಲ್ ಪಾತಿರ್ವೇರು ಒಂದು ಸಿ ಎಮ್ ಎದುರು ಉಂತುನ ತಾಕತ್ ಲಜ್ಜಿ ಧೈರ್ಯ ಲಜ್ಜಿ ಘಟ್ಟದ ಲಿಂಗಾಯತ ಅವಡು ಐ ಗೌಡೆ ಅವಡು ಐ ವಾಪ ಜಾತಿದ ಅವಡು ದೇ ವಿಲ್ ಗೋ ಆ್ಯಂಡ್ ಸೇ ಎಂಗ್ಳಿಗೆ ರೋಡ್ ಅವಡು ಎಂಗ್ಳಿಗೆ ಹಿಂದೂ ಅವಡು ಫೈಟ್ ಮಾಡ್ತಿದ್ದೆ ಕಾಲರ್ ಪತ್ರ ಕೊಡ್ತೀನಿ ಕೇನ್ವಿ ನಮ್ಮ ಮಕ್ಕಳು ಆ ವಿಷಯ ಡೆಜ್ 75 years ಇಂಡಿಪೆಂಡೆನ್ಸ್ ಆಯ್ನ ಬಗ್ಗೆ ನಮ್ಮ ರೋಡ್ ಸಿಗ್ತೇವೆ ಒಂದು ಒಂದು ತುಳು ಅಕಾಡೆಮಿ ಅವಡು ಇಂಚಿಪ ಸೊ ಆಲ್ ದಿಸ್ ಐ ಥಿಂಕ್ ನೋ ದ ಪೀಪಲ್ ಶುಡ್ ಯು ನೋ ನಮ್ಮ ಸ್ಟ್ರಾಂಗು ಪೊಡೈಕು ಸ್ಟ್ರಾಂಗ್ಲಿ ನಮ್ಮ ರೆಪ್ರೆಸೆಂಟ್ ಮಾಡ್ಬೋದು ನಮ್ಮ ಕ್ಯಾರ್ ಮಲ್ಬೇರೆ ಬಲ್ಲಿ ನಮ್ಮ ನಮ್ಮ ಹಕ್ಸನ್ನ ನಮ್ಮ ರೈಟ್ಸನ್ನು ಫೈಟ್ ಮಾಡ್ಬೋದು ಸೊ ಸೇಯಿಂಗ್ ಆಲ್ ದಿಸ್ ನಾಟ್ ಮೇಕಿಂಗ್ ಇನ್ ಲೆಂತಿ ಐ ಮೇಡ್ ಇಟ್ ಮೋರ್ ಲೆಂತಿ ಹಿಂಗೆ ಕೊಡಂಜಿ ಪ್ರೋಗ್ರಾಮ್ಲ ಎತ್ತಂಡು ಯಾನ್ ಬಗ್ಗೆ ತಾರನಾಥ್ ಪನ್ನದಾದ ಹಿಂಗೆ ಬರ್ಪುನ ಒಂದು ವಿಷಯ ಎಲ್ಲ ಬಗ್ಗೆ ಹೆಂಚಿನಂಡ ತುಳುತ ವಿಷಯ ಹಿಂಗೆ ಭಾರಿ ಕಾಲೇಜಲ್ಲೇ ಉಂಟು ಸೊ ಹ್ಯಾವಿಂಗ್ ಸೆಟ್ ಸೊ ದೇವರ ಮಾತ್ರ ನೆಡೆಮಲ್ಪಾಡು ಆ್ಯಂಡ್ ಜೈ ತುಳುನಾಡು ಥ್ಯಾಂಕ್ಸ್ ಫಾರ್ ಅಂಡ್ ಆಲ್ ಗಾಡ್ ಬ್ಲೆಸ್
0: ಶ್ರೀ ಕಿಶೋರ್ ಆಳ್ವೆರಿನ ಪಾತ್ರ ಕೆಂಡರು ಇತ್ತೆ ಪಾತ್ರರುನಾರ ಹಿರಿಯ ಪತ್ರಕರ್ತೆ ಶ್ರೀಮತಿ ಅನಿತಾ ಪಿಂಟು
3: ಮಿತ್ತ ಚಾವಡಿಡು ಬೊಕ್ಕ ತೀರ್ಥ ಚಾವಡಿಡುಪ್ಪುನ ಮಾನಾದಿಗಿದ ಮಾತ ಸಾಧಕರೆಗ ತುಳುನಾಡ ಬಂದುಲೆಗ ಏನ ಸೊಲ್ಮೇಲ್ ಇನ್ನಿತ್ತ ದಿನ ಬಾರಿ ಒಂದು ವಿಶೇಷ ದಿನ ದಾಯಗನ್ ಬನ್ನಾಗ ದುಂಬುದಕ್ಕಲು ಮಲ್ತಿನೇನು ನೆನೆತೊಂದುಲ್ಲ ಬೊಕ್ಕ ಅಪಗಡ್ದು ಬೊಕ್ಕದ ಸಾಧನೆಲೇನು ಪೂರ ದಾಖಲು ಮಲ್ತಿನೇಂತೂ ಒಂದುಲ್ಲ ಐಡ್ದು ಬೊಕ್ಕ ಇತ್ತೆ ಪಾತ್ರನ ನಮ್ಮನ ಮಲ್ಲಬಿನ್ನೇರು ಆರು ಪಂಡಿನ ಇನ್ಸ್ಪಿರೇಷನಲ್ ಸ್ಪೀಚ್ ನನ್ನ ದಾದ ಪದ ಮಲ್ಪೋಡು ತುಳುನಾಡು ಒಂಚಿತ್ನ ಪಂಡದಾರ ಒಂಜಿ ಪಂಡಿನೇನು ಕೇನೊಂಡ ಐತ ಡೇಟ್ ಮುಲ್ಪ ಒಂಚಿ ಚಾವಡಿನೇ ಕೊರೆದು ಪಣ್ಯಾಡಿ ಎಸ್ವಿ ಪಣ್ಯಾಡಿಯರೇನು ಮಾನಾದಿಗೆ ಮಲ್ತದ ಇನ್ನು ಪೂರ ನಮ್ಮನ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಅಕಾಡೆಮಿದ ಅಧ್ಯಕ್ಷರು ಅರನ ಪ್ಲಾನಿಂಗ್ ಐತ ಡೇಟ್ ಏಕಲೇನ ನಸೀಬು ಎಂದು ಪನ್ನೋಡು ದಾಯಗಂದು ಪಂಡ ಯಾನಲ್ಲ ಒಂಜಿ ತುಳುನಾಡ್ದ ಪೊಂಜೋ ಇತ್ತೆ ಮಾತೆರ್ಲ ಪಾತೆರಿಯರು ಮಾತಾ ಎಸ್ ಯು ಪಣ್ಯಾಡಿಯರ್ನ ಬಗ್ಗೆ ಪಾತೆರಿಯರು ಬಕ್ಕ ಫೋಟೋಗ್ರಫಿದ ಬಗ್ಗೆ ಪಾತೆರಿಯರು ಅವೇನು ಪ್ರಿಸರ್ವ್ ಮಲ್ಪು ನಕಲು ಮುಲುಲ್ಲೇರು ಆಯ್ದು ಬಕ್ಕ ಅವೇನು ಬಹಳ ಪ್ರೋತ್ಸಾಹ ಕೊರ್ದು ತೂಪು ನಕಲು ಅವೇನು ಐದು ಕಲ್ಪು ನಕಲು ಮಾತೆರ್ಲ ಎಂಕಲು ಮುಲ್ಪ ಉಲ್ಲ ಆಂಡ ಈ ತುಳುನಾಡು ಬೊಕ್ಕೊಂಜಿ ವಿಶೇಷ ಅಂದು ಬಂದಾಗ ಪೊಂಜೋಲೆಗ ಅಕಲೇನ ಗೌರವವನ್ನು ಕೊರ್ಪುನ ಅಕಲೇನು ಬುಲೆವರೆ ಬುಡ್ಪುನ ಬಕ್ಕ ಆಕಲಿಗೆ ಪ್ರೋತ್ಸಾಹ ಕೊರ್ಪುನಲ್ಲ ಒಂಚಿ ಜನಮನಸ್ಸು ಮುಲ್ಪ ಉಂಡು ಅಂಚಾದೇ ಯಾನಿ ಇನಿ ಮುಲ್ಪೌಲ್ಲೆ ಒಂಜಿ ಸಾಧಾರಣ 1988 ಇಸವಿಡ್ ಯಾನ್ ಪತ್ರಕರ್ತೆ ಆದ ಉದಯವಾಣಿ ಗ್ರೂಪ್ದ ತರಂಗನ ಸೇರಿನ ಸಮಯ. ಅಪಗ ಮಾತ ಅಂಚೋಲೆ ಇತ್ತೇರ್ ಆ ಗ್ರೂಪ್ಡ್ ಪೊಂಜೋಲಿಚ್ಚಿ ಏನ ಫಸ್ಟ್ ಎಂಟ್ರಿ ಇಂದು ಪನೋಲಿ ಅಂಚಾದ ಯಾನ್ಲ ಆಲೋಚನೆ ಮಲ್ತೊಂದಿತ್ತೆ ಯಾನುಂಚ ಎಲ್ಲ ಪ್ರಾಯದಲ್ಲಿ ಮುಲ್ಪಪುರ ಬರೆವೋಡು ನೆನಪುರ ಯಾನ್ ಹೆಂಕದಾದ ಗೊತ್ತುಂಡ ಅವೇನೆ ಯಾನ್ ಪಿರೋರಿಯ ಎಂಚ ಪನೋಡು ಪನ್ಪುನೇನು ಕಲ್ಪವನ ಸಂತೋಷ್ ಕುಮಾರ್ ಗುಲ್ವಾಡಿ ಇತ್ತೇರು ಆಂಡ ಐಡು ಪಕ್ಕ ಅವೇ ಐಕ್ ಅವಕಾಶ ಕೊರ್ಪುನ ಪೈ ಗ್ರೂಪ್ ಇತ್ತಂಡು ಐ ಅಂಚನೆ ಎಂಕ್ ಫೋಟೋ ಬೋರ್ಡು ನಾನು ಲೇಖನ ಬರೆಪುನಾಲು ಅಂಚಾದ ಆ ಫೋಟೋ ಇಚ್ಚಿಂಡ ನಮ್ಮ ಹೆಂಚಿನ ಬರತಿನಲ್ಲ ಏರ್ಲ ತೂಪುನೇ ಇಚ್ಚಿ ಫೋಟೋ ಉಂಡಡ ಆ ಪೇಜನ್ ತುಪ್ಪೇರು ಆಂಡ ಆ ಫೋಟೋ ಆತುಂಚ ಎಡ್ಡೆಪ್ಪಡ ಎನ್ನ ಬರವನು ಓದೊಡ್ಡ ಆ ಫೋಟೋ ಫಸ್ಟ್ ಇಂಪ್ರೆಷನ್ ಮಲ್ಪೋಡು ಇಜಿಂಡ ಆ ಪೇಜ್ನೇ ಓದುಜೇರು ಅಂಚಿತ್ನ ಕಾಲವು ದಾಯಪನ್ನಗ ಜನಕ್ಲೆಗೆ ಓದಿನ ಪ್ರೀತಿ ಇತ್ತೆಡ್ದಲ್ಲ ಜಾಸ್ತಿ ಇತ್ತಂಡು ಆಂಡ ಐಕ್ ಒಂಚಿ ಅಟೆನ್ಷನ್ ಬರೋಡ್ಡ ಅಂಚಿತ್ನ ಫೋಟೋಗ್ರಾಫರ್ಸ್ನ ಅವಶ್ಯಕತೆ ಇತ್ತಂಡು ಆಂಡ ಅಪಗ ನಮ್ಮನ್ನ ಯಜ್ಞ ಅಂಚಿನ ಹಿರಿಯರು ಎಂಕೊಂಚಿ ಎನ್ನ ಪ್ರಥಮ ಇಂಟರ್ವ್ಯೂ ಒಂದು ಪನೋಲಿ ಜಪಾನ್ ಹಿಡಿದು ಒಂಜಿ ಚೂ ಚೂ ಸೂಟ್ ಅಂದು ಪಂಡದ ಈ ರೆಡ್ ಬೆಲ್ಟ್ ಹೋಲ್ಡರ್ ಮಾರ್ಷಲ್ ಆರ್ಟ್ದ ಗುರು ಆರ್ ಬತ್ತಿತ್ತೇರು ಅಪ್ಪಗ ಅರೆನ ಒಂಜಿ ಫೋಟೋನು ಎನ್ನ ಪ್ರಥಮ ಇಂಟರ್ವ್ಯೂಗೂ ಕ್ಲಿಕ್ ಮಾಡ್ತದ ಭಾರಿ ಪೊರ್ಲುಡು ಕೊರ್ತೀನ ಆರು ಎಂಕಲ್ನ ಯಜ್ಞಾಣ್ಯರು ಇನ್ನು ಯಾರೇನ ಒಟ್ಟಿಗೆ ಈ ವೇದಿಕೆ ಕುಲ್ಲೊಡ್ಡ ಉಂದಲ್ಲ ಎನ್ನ ಒಂಜಿ ಭಾಗ್ಯ ಅಂದದ ಯಾನ ತೆರೆಯೊಂದಲ್ಲೇ ಅಂಚನೆ ಅರೆನ ಫೋಟೋದ ಬಗ್ಗೆ ಯಾನ ಆನಿಡ್ದಿ ಇನಿ ಮುಟ್ಟಲ್ಲ ಕೇನೊಂದೇ ಬೈದೆ ದಯಪಂಡ ಅಪ್ಪಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಸೇ ಜಾಸ್ತಿ ಐದು ಪಕ್ಕ ಆ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಡು ತೋಪೋವರೇ ಒಂಜಿ ಥರ ಈ 3D ಇಫೆಕ್ಟ್ಸ್ ಅಂಚಿತ್ನ ಇಫೆಕ್ಟ್ಸನ್ನು ತೋಪೋವನ ಫೋಟೋಗ್ರಾಫರ್ಸ್ ಭಾರಿ ಕಡಿಮೆ ಇತ್ತೇರು ಎನ್ನ ಎಲ್ಲಿಡ ಫೋಟೋಸ್ ಮಸ್ತುಂಡು ಜೋಕ್ಲಾಟಿಗೆದ ಫೋಟೋಸ್ ಉಂಡು ಬುಲತೊಂದು ಬನ್ನದೆತ್ತಿನ ಬೊಕ್ಕದ ಫೋಟೋಸು ಕೆಲವರು ಪರ ಕ್ಲಿಕ್ ಮಾಡ್ದಿನ ಸ್ಟುಡಿಯೋದೆತ್ತಿನೆಲ್ಲ ಉಂಡು ಆಂಡ ಯಾನ್ ಎಂಚೆ ಇತ್ತೆ ಪಡೋದು ಎನ್ನ ಒಂಜಿ ಯೂತನು ತೂಯರೆ ಯಾನ್ ಅಪ್ಪ ಅಪ್ಪಗ ಎಂಜರ್ದೆತ್ತಿನ ಆ ಫೋಟೋನೇ ಇನ್ನಿಲ್ಲ ತೂವೊಂದಲ್ಲ ದಯಪಂಡ ಅವು ಎನ್ನ ಸಾಧನೆದ ಒಂಜಿ ಫೋಟೋ ಒಂದಲ್ಲ ಪನೋಲಿ ಸಾಧನೆದ ಬಿಗಿನಿಂಗ್ ಇಂಚ ಮಸ್ತ್ ಹಿಸ್ಟೋರಿಕಲ್ ಇವೆಂಟ್ಸ್ ನಾರ್ಮಲ್ ದೇರ್ ವ್ಯಕ್ತಿ ಯಾನೊಂಜಿ ಎಲ್ಲೆ ವಿಚಾರ ಅಂಚನೆ ಏತೋ ವಸ್ತುಲು ಏತೋ ಪ್ಲೇಸಸ್ ಬಕ್ಕ ಏತೋ ಘಟನೆಲು ರಾಜಕೀಯ ನಾಯಕರು ಇನ್ ಯಾಕ್ಲಿಚ್ಚರು ಆಂಡ ಎಂಕಲೇನ ಮಿತ್ ಅಕಲ ಪ್ರಭಾವ ಏತುಂಡು ಒಂದು ಪನ್ನಗ ಇನಿ ಮಾತೆರ್ಲ ಎಂಕಲೇಡ ಎಂಕಲ್ನ ಒಂಜಿ ಇವಲ್ಯೂಷನ್ ಆಫ್ ಮೈಂಡ್ ಎಂಕಲೇನ ಥಿಂಕಿಂಗ್ದ ಇವಲ್ಯೂಷನ್ ಆತಂಡ್ ಒಂಜಿ ರೀತಿಡ ಎಂಕಲೇಡ ಆ ಸಾಧನೆದ ಆಸೆ ದೇಶ ಕಟ್ಟುನ ಒಂಜಿ ಆ ಒಂಜಿ ಸ್ಪಿರಿಟನ್ನು ಬೊಲೆಪಾಯಿನ ಇಂಚಿತ್ತ ಪೂರ ದುಂಬುದಕ್ಕಲೇನೆ ಎಂಕುಲ್ ತೂವೊಡ್ಡ ಅವು ಪೂರ ಯಜ್ಞರಂಚಿನಕುಲ್ ದೆತ್ತಿನ ಫೋಟೋಗ್ರಾಫ್ ಇಡ್ದು ಮಾತ್ರ ಸಾಧ್ಯ ಇಡೀ ತುಳುನಾಡನ ತುಳುನಾಡದ ಹಿಸ್ಟರಿನ ಬರೆಪುನ ಇಂಚಿತ್ನ ನಮ್ಮ ಯಜ್ಞರಂಚಿನ ಫೋಟೋಗ್ರಾಫರ್ ಯಜ್ಞರಿಗೆ ಒಕ್ಕ ಒರೆದಿನಕಲೆಗ್ಲ ಎನ್ನ ಸೊಲ್ಮೇಲು ಪನ್ಪೆ ಅಂಚನೆ ಎಂಕಲೇಟ್ ಯಾನ ಪತ್ರಿಕೆ ಇಡುಪ್ಪುನಾಗ ಎಂಕೊಂಜಿ ಪಣೊಂದಿತ್ತೇರ್ ಎಂಕುಲ್ ಇಂಪಾರ್ಟೆಂಟ್ ಬರೆಪುನಕುಲ್ ಅಂದು ಆಂಡ ಒಂಜಿ ಚಾಪರ್ ಇಡ್ಪೋಡ್ಡ ಹೆಲಿಕಾಪ್ಟರ್ ಇಡ್ಪೋಡ್ಡ ಅಂಚಿತ್ನ ಒಂಜಿ ಸಮಯಡು ಫೋಟೋಗ್ರಾಫರನ್ನೇ ಎಂಕುಲ್ ಕಡಪುಡು ಎಂಕುಲ್ ಅಲ್ಪನೇ ಬಾಕಿ ದಯಪನ್ನ ಫೋಟೋ ಫಸ್ಟ್ ಫೋಟೋಗ್ರಾಫರ್ ಐಟ್ ಪೋಪೇರು ರೆಡ್ಡೇ ಜನ ಪೋಪುನೇತನ ಒಂಜಿ ಪೈಲಟ್ ಪಕ್ಕ ಒಂಜಿ ಫೋಟೋಗ್ರಾಫರ್ ಪೋಪೇರು ಐದು ಪಕ್ಕ ಅಕುಲ್ ಕನ್ನತಿನ ಫೋಟೋಡು ಅಕುಲ್ ಪಂಡಿನೇನು ಕೇಳಿದೆ ಎಂಕುಲ್ ಬರೆಪ್ಪ ಫೋಟೋಗ್ರಫಿ ಮಸ್ತ್ ಇಂಪಾರ್ಟೆಂಟ್ ಎಂಕುಲು ಒಂಚಿ ಅಚ್ಚು ಪಾಡುನ ಎಂಕುಲ್ ಏನೇ ತೂಪ ಆಂಡ್ ಅವೇನೆಂಕ್ಲೆ ಪನೋಡ್ಡ ಎಂಕಲೇನ ಕನ್ನಡ ಎಂಕುಲು ಪನ್ಪುನೇನು ಏತ್ಲ ಎಂಚಲ ಒಂಜಿ ಅರ್ಥ ಮಲ್ತೋನಲ್ಲಿ ಆಂಡ ನೈಜವಾದ ಎಂಚಾಪಂಡದ ಅರ್ಥ ಮಲ್ಪಡ ಒಂಜಿ ಫೋಟೋಗ್ರಾಫರ್ ಇಂಪಾರ್ಟೆಂಟ್ ಅಂಚನೆ ಆತೊಂಜಿ ಶ್ರದ್ಧೆ ಸಮಯ ಸಮಯದ ಒಂಚಿ ಒಂದು ಆ ಒಂಜಿ ಪರಿಮಿತಿದ ಉಲಾಯಿ ಆ ಫೋಟೋಗ್ರಫಿನ ಮಲ್ತು ಕೊರೋಡು ಇತ್ತು ಅಪಗ ಪೂರ ಅವು ಈತು ಸುಲಭ ಇತ್ತುಚಿ ಮೊಬೈಲ್ ಇಂಚ ಮಲ್ತ ಇಂಚ ಪ್ರೆಸ್ ಮಲ್ತನೇ ಇನ್ನು ಪೋಪುಂಡು ಆ್ಯಂಡ್ ಅಪಗ ಆಯ್ತ ಪಿರೋಡಕ್ಲ ಆತು ಬೇಲೆ ಮಲ್ಪೆರೆ ಇತ್ತು ಬಕ್ಕ ಆತೊಂಜಿ ಪರ್ಫೆಕ್ಷನ್ ಬರೋಡ್ಡ ಅವು ಒಂಜಿ ಟ್ಯಾಲೆಂಟ್ ಬಕ್ಕ ಐಕ ಆಕುಲ್ ಪಾಡಿನ ಪರಿಶ್ರಮ ಆತೊಂಜಿ ಇತ್ತಂಡು ಅಂಚಾದೇ ಇನಿ ಎಂಕುಲು ಇನಿ ಎಂಕುಲು ಹೆಂಚಿನ ಆದುಲ್ಲನ ಅವು ಎಂಕಲ್ನ ದುಮ್ಮುದಕಲು ಎಂಕಲಿಗೆ ಬುಡ್ದು ಪೋತಿನ ಪೂರ ವಿಚಾರಲನ್ನು ತೆರೆಯನಿಟ್ಟಾರನೆ ಅಂಚಾದ ಇನಿ ಎಂಕುಲೊಂಜಿ ಚಾವಡಿನ ತುಯ ಈ ಪಣಿಯಾಡಿಯರ್ ಆರು ಮಲ್ತಿನ ತ್ಯಾಗ ಆರು ಮಲ್ತಿನ ಶ್ರದ್ಧೆ ತುಳುಕಾರ ಆರು ಐದು ಬಕ್ಕ ತುಳು ಒರಿಯೊಡ್ಡ ಸುರುಟು ಕರ್ನಾಟಕ ಎಲ್ಲ ಒಟ್ಟುಗಾವಡ ಪಂಡದ ಕರ್ನಾಟಕ ಏಕೀಕರಣೋಡು ಬತ್ತದು ಐಕಾತ್ರ ಆರು ಮಲ್ತಿನ ತ್ಯಾಗ ಆರ್ನ ಕಾಸು ಆರ್ನ ಆರ್ನ ಸಾಂಸಾರಿಕ ಜೀವನ ಪ್ರತಿ ಒಂಜೆನ್ಲ ಆರು ತ್ಯಾಗ ಮಲ್ತದಿಂತೇನಾರು ಎಂಕಲೇಗ ಆರು ಆತೊಂಚಿ ಒಂದೇನು ಬುಡ್ದು ಪೋತೇರು ಎಂಕಲೇಗ ಆ ಒಂಚಿ ಆದರ್ಶನ ಬುಡ್ದು ಪೋತೇರು ಅಂಚನೆ ಎಂಕಲೇನ ಏತೋ ಹಿರಿಯರು ಈ ತುಳುನಾಡು ಅವು ಸಾಮಂತ್ಯರಾದಪ್ಪು ರಾಜರನ್ನ ಕೆಲವರು ಮಗಲಕ್ಕೆಲ್ಲ ಮುಲ್ತ ಸಾಮಂತರನ್ನ ಬಡದೆಲ್ಲ ಆದಿತ್ತೇರು ಅಂಚಾದೆ ಬಹುಶಃ ತುಳುನಾಡದ ಪುಂಜೋಲು ಬಾರಿ ಬಿಡಿಸೇರು ಬಕ್ಕ ತಾಕತ ದಕಲು ಅಂಚಾದಿ ತುಳುನಾಡನ ಪುಟ್ಟಿನ ಎಂಕಲ್ ಮಾತೆರ್ಲ ಮಸ್ತ್ ಪುಣ್ಯವಂತೇರು ಪಂಡದು ಎಂಕ ನೆನಪುಂಡ ಐಟ್ ಬಕ್ಕ ಯಾನು ಐಟೊಂಚಿ ಆ ಭಾಗ್ಯವನ್ನು ತೂತಿನ ಒಂಜಿ ಪುಣ್ಣ ಏನೈಟಾರ ಎಂಕಲ ಒಂಜಿ ಇನಿತ್ತ ಈ ಒಂಜಿ ಸಂಭ್ರಮೋಡ ಪಾಲ್ಪಡೆಯರು ತಿಕ್ಕಿಂಡು ಐಕಾತ್ರ ಯಾನು ಮಸ್ತ್ ಸೊಲ್ಮೆ ಸಂದಾವೆ ಏನನ್ನು ಈ ಚಾವಡಿ ಹಿಡ್ಕೊಲ್ಲ ಏನ ಅಕಾಡೆಮಿದ ಅಧ್ಯಕ್ಷರು ಬಕ್ಕ ಮಾತ ಬಿನ್ನೇರು ಬಕ್ಕ ಬತ್ತಿನಗಲ ಮಾತರೆಗಳ ಏನ ಸೊಲ್ಮೇಲು ತಿಕ್ಕೊಂದು ಪಗ
0: ಈತಿನಿಟ್ಟ ಪಾತೆರಿನಾರ ಹಿರಿಯ ಪತ್ರಕರ್ತೆ ಶ್ರೀಮತಿ ಅನಿತಾ ಪಿಂಟೋ ನನ ಪಾತೆರ್ವೆರು ಮುಡಿಪುದ ತುಳುನಾಡ ಸಿರಿ ಮ್ಯೂಸಿಯಂದ ಸ್ಥಾಪಕರಾದುಪ್ಪುನ ಡಾಕ್ಟರ್ ಮದನ ಮೋಹನ್ ನಾಯ್ಕ್
4: ಬಂದಲೇ ಒಂದು ಕೆಲವು ದಿನದ ಇರೋಡು ನಮ್ಮ ಅಕಾಡೆಮಿಯ ಅಧ್ಯಕ್ಷರು ಮೂಲಂಜಿ ಸಭೆ ಉಂಡು ಇರುವ ಬರೋಡು ಮಾಡಿರು ಅಪ್ಪಗ ಸಭೆ ಹೆಂಚಿನ ಅಂದ್ರೆ ಏನೋಡ ಪಂತಿದ್ದರು ಅಣ್ಣ ಇರು ಭಾಷಣ ಅನ್ಪುಣ ದಾಲ ಕೊಡ್ತಿ ಬತ್ತು ಕುಲ್ಲೋಡು ಮಾಡಿರು ಉಲ್ಯ ಇಡ ಬತ್ತಿನಡ್ದಕ್ಕ ಸಂಗತಿ ಹಂಚಿನ ಅಂದು ಗೊತ್ತಾಣ ತೂದು ಅವರ ಪಟತ್ತ ಪೂರ ತುಯ ತೂನಾಗ ಹಿಂಗ ಒಂಜಿ ನೆನಪು ಹತ್ತಿನ ಹೆಂಚಿನ ಬಂಡ 82 ವರ್ಷಕ್ಕ ದುಂಬು ಯಾನು ಕುಡ್ಲಕ್ಕೆ ಬತ್ತುತ್ತೆ ಅಪ್ಪಗ ಹಿಂಗ 5 ಆಜು ವರ್ಷ ಯಾನು ಪ್ರಾಯ ಅಪ್ಪಗ ತುಯಿನ ಒಂಜಿ ಚಿತ್ರ ನಮ್ಮನ್ನು ತಿಕ್ಕಿದ್ವಿ ಅಪ್ಪಗ ಒಂದು 150 ಕುದುರೆ ಗಾಡಿ ಇತ್ತು ನಾಳೆ ಕೊರೋನ ರೈಲ್ವೆ ಸ್ಟೇಷನ್ ಹಿಡ್ದು ಹಂಪನ್ ಕಟ್ಟಿಗೆ ಬಿಡು ಅಂತಾರೆ ಗೊತ್ತಿನ ಒಂಜಿ ತಾಜ್ ಮಹಲ್ ಹೋಟೆಲ್ ಕೃಷ್ಣ ಭವನ ಅಕ್ಕಮಕ್ಕ ಬಿಡಾರ ಇಂದು ಪೂರ ಜನಕ್ಕೂ ಗೊತ್ತಿತ್ತನ ಮುಕ್ಕಂಜಿ ಆಸ್ಪತ್ರೆ ಮೀನದ ವನಸಿಗೆ ಅಕ್ಕಮಕ್ಕ ಬಿಡಾರ ಬಿಡು ನಾಲಾಣೆ ಮೀನದ ವನಸಿಗೆ ಇನಿ ಆ ನಮ್ಮನೆದ ಒಂಜು ಬದಲಾವಣೆ ತುಪ್ಪ ಒಂಜಿ ಪ್ಯಾಂಟ್ ದಾಯಲ್ಲ ತುಯಲ್ಲ ತಿಕ್ಕೊಂತಾರೆ ಪೂರ ಮುಂಡು ದಕ್ಕಲು ಇನಿ ಮೂಲು ಚೀಲದಾರು ವರ್ತಿ ಮಾತ್ರ ಒಳ್ಳೇರಿ ಮೂರು ಅರೆ ಕೊಂಜ ನಮಸ್ಕಾರ ಕಚ್ಚಾ ದಾಖಲು ಯಾನು ಮುಡಿಪುಡು ಈತ ಭಾಷಣ ಒಂದು ಬೇರೆ ಬರ್ತೀನಿ ಆತ ದಯವಂಡ ಯಾನು ಒಂಜು ಮುಡಿಪುಡು ಒಂಜಿ ಏನು ಒಂಜಿ ಇದೇನು ಮುಡಿಪುಡು ಒಂಜಿ ಮೆಡಿಟೇಷನ್ ಸೆಂಟರ್ ಪ್ಲಸ್ ಒಂಜಿ ತುಳುನಾಡ ಸೀರಿದ ಒಂಜಿ ಮ್ಯೂಸಿಯಮ್ ಅಂತದೆ ಐಕ್ ನಿಕ್ಕಲಂಚಿನ ಒಂಜಿ ಪ್ರಾಮುಖ್ಯ ತುಳು ಜನಕ್ಕೆ ಮೂಲಕ ಸೇರಿದಾರು ನಿಕ್ಕಲ ಒಂದು ರಿಕ್ವೆಸ್ಟ್ ಮಾಡ್ಕೊಡು ಅಂದ್ರೆ ಎರಡು ಒಂದು ರಿಕ್ವೆಸ್ಟ್ ಮಾಡ್ತೇನೆ ಆ ಒಂದು ಪಂಡೇರು ಐಕೆ ನಿಕ್ಕಲು ಪೂರ ಬರೋಡು ಬಂದ್ಕೊಂಡ ಒಂದು ಅಭಿಪ್ರಾಯ ಯಾನ ಮೂಲ ಬರ್ತದೆ ಅಂತದೆ ಆ ಮುಡಿಪು ಗುಡ್ಡೆ ಅಂದ್ ಮಂಡ ಅವು ಎನ್ನ ಇಲ್ಲ ಹಿಡ್ದು 5 miles ದೂರ ಯಾನ 5 ಬಾಲಪ್ಪಣಾಗ ಆ ಎಣ್ಣ ಇಲ್ಲ ಅಲ್ಲಿ ಚಾವಡ್ಡು ಅಂತಿಲ್ಲ ಆ ಗುಡ್ಡೆ ತೋಜು ಅಂತಿಲ್ಲ ಅಪ್ಪಗ ಚಂದಮ್ಮ ಬಂದು ಒಂದು ಪತ್ರಿಕೆ ಬರೋ ಅಂತಾನೆ ಐಟು ತೂದು ಕೋಟೆ ಪುರ ತೂದು ಇಟ್ಟು ಕೋಟೆ ಕಟ್ಟೋದು ಏನು 5 ಬಾಲ್ಯ ಕೊಂಚ ಮನಸ್ಸು ಬರ್ತೀನಿ ಐಟದಕ್ಕೆ ಏನು ಎಲೆಸ್ ಕಾಲೇಜಿಗೆ ಕಲ್ತದೆ ಡಾಕ್ಟರ್ ಆದ ಬುಕ್ಕ ಒಂದು ಇಯರ್ ನೋಸ್ ತೋಟ ಪೂರ ಮಂತೆ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆದಿತ್ತೆ ಒಂದು ಸಲ ಲೋಟಸ್ ಮಾಲ್ ಫೋನಾಗ ಹಿಂಗೆ ಒಂದು ಸ್ಪಿರಿಟ್ ಬರ್ತದೆ ಆ ಲೋಟಸ್ ಮಾಲ್ ಯಾನ್ಲ ನಮ್ಮ ಪ್ರೈಮ್ ಮಿನಿಸ್ಟರ್ ದೇವೇಗೌಡರೆಲ್ಲ ಒಟ್ಟಿಗೆ ಪೋಯಿನಿ ಒಂದು ಮೂಲು ಒಂದು ನಮ್ಮ ಊರು ಬಂದ್ಕೊಂಡು ಫೋನಾಗ ಅವಳು ಜಾಗ ಇಜ್ಜಾಡ ತಿಕ್ಕಿದ್ವಿ ಮುಕ್ಕೊಂಜಿ ಆಜು ತಿಂಗಳು ದಾಣಾಗ ಒಂದು ಜನ ಬರ್ತೀನಿ ಒಂದು ಜಾಗ 1/2 ಉಂಡು ಅಯ್ಯನು ತೂದು ಅವಳ ಹೆಂಚಾದ ಬಣ್ಣ ಅವಳ ಫೋನಾಗ ಒಂದು ಗುಡ್ಡದ ಕೊಟ್ಟಿಟ್ಟು ಕ್ರಾಸ್ ತೋಜಿನಿ ಕ್ರಾಸ್ ತೂದು ಏನ ಮನಸ್ಸುಗಾಂಡ ಈ ಜಾಗನ ತೂಗೋಡು ಅವಳು ಪೋದು ತುಯ ಆ ತೂನಾಗ ಹೆಂಕ್ ದೇವರಿಂದ ಬಂಡ ಪ್ರಕೃತಿ ಇದ್ದಾನೆ ಅವಳು ತೂಣ ಎರೆಗೆ ಕೋಡಿಂಜ ಕಲ್ಲು ಕಾರ್ಕಳ ತೋಜನು ಗುಂಪೆ ಗುಡ್ಡ ಕಾಸರಗೋಡು ತೋಜನು ಜಮಾಲಾಬಾದ್ ಪೋರ್ಟ್ ತೋಜನು ಏರೋಡ್ರೋಮ್ ತೋಜನು 30-40 kilometers ಅಂಚೊಂದು ಭವ್ಯ ದೃಶ್ಯ ತೂದಂದು ಅಟ್ಟು ಮನ್ಪಡೋದು ಹಠಾತ್ ಯಾನ ಐಕೊಂಜಿ ಕೈಪಾಡಿ ಅವನು ಎಲ್ಲೇನ ಮಾಡಿಡ ಅವು ಇತ್ತೆ ಅಂತ ಭಾರಿ ನೇಲೆ ಹಿಡ್ಪೋತನು ಐತ ಒಟ್ಟಿಗೆ ಹಿಂಗೆ ಈ ತುಳುನಾಡು ಸಂಸ್ಕೃತದ ಒಂದು ಮನ್ಪೋಡು ಅಂತ ಆಡು ಐಕ ತುಳುನಾಡು ಹೆಂಚಿನ ಪುರ ಉಂಡು ಐಕ ನುಗ ನಾಯರು ನಮ್ಮ ದುಂಬು ಎಣ್ಣೆದ ಗಾಣ ನಮ್ಮ ಸೌತ್ ಕೇಂದ್ರದ ಹೆಂಚಿನ ಚೆನ್ನೈ ಮನೆ ಅವಡು ಐತ ಒಂದು ಸಂಗ್ರಹ ಮನ್ ಪೆರಸರು ಮಾಡ್ತೆ ಇನ್ನೇ ನಾನು ಕಂಪ್ಲೀಟ್ ಸಾಧಾರಣ ಮಂತದೆ ಇವನ್ ಪೇಂಟಿಂಗ್ಲ ಉಂಡು ಕಾಯಿನೇಜಿ 2000 ಒಥೆಂಟಿಕ್ ಸೈನ್ಡ್ ಕಾಯಿನೇ 2000 ಚಿಲ್ಲರ್ದ ಉಂಡು ಅಂಚಾದ ಈವನ್ ಗಾಂಧಿಯರ್ನ ಸ್ಟ್ಯಾಚು 1938 ಬಣ್ಣಗ ಮಂತ್ರನಂಚನ ಸ್ಟ್ಯಾಚುಲಯನ ದೀತೆ ಅವಳಿ ಗಾಂಧಿಯರ್ನ. ನೆಹರು ಬತ್ತಿನ ವಿಸಿಟ್ 58 ಮಂತ್ರನ ಒಂಜಿ ಒರಿ ಭರತ್ನ ಟೋಟಲ್ ಖರ್ಚು 230 ರೂಪಾಯಿ ನೆಹರು ಬತ್ತನ ಅಯ್ಯನ ಅವಳು ಪಾಡ್ದು ತುಯ್ಯರ ನಂಕೊಂಜಿ ತುಳುತ್ತ ಕಟ್ಟಮಾರ ಪಂಡ್ಯರು ಆರು ಬಣ್ಣಗೆ ಕುಂಜನ ಪಾಪಡು ದಯವಂಡ ಉಳ್ಳಾಳ ಹಬ್ಬಕರಾಣಿ ಪೋರ್ಚುಗೀಸರು ತೋಪ ಆಯನ ಸುದ್ದಿ ಆದ ಯುರೋಪುಡು ಭಾರಿ ಅವು ಸುದ್ದಿ ಆಡು ಅಪ್ಪಗ ಹಾಲೆಲ್ಲ ತುಯ್ಯರ ಡೆಲ್ಲ ವೆಲ್ಲ ಕುಡ್ಲಾಕ್ ಬತ್ತೆಗೆ ಬಣ್ಣಗ ಹಾಲು ಮನೆಯಲ್ಲಿಗೆ ಪೋತಲ್ಲ ನಾನು ಅಂಚೆ ಆಯೆ ಒಂದು ದ್ವಿಭಾಷೆ ಒಂದು ಜನನ ಲೆತ್ತೊಂದು ಮನೆಯಲ್ಲಿಗೆ ಪೋಯ ಪೋನಾಗ ಹಾಲು ಕಟ್ಟಬುಣಿ ಕಟ್ಟಡ ಪೋ ಅಂತ ಅಲ್ಲಿಗೆ ಅಪ್ಪಗ ಹಾಲಿನ ಒಂದು ಚಿತ್ರ ಆಯೆ ಬಿಡ್ಪಾದೆ ಐಟಾಲು ರವಕ್ಕೆ ಬಾಡ್ದಿದ್ದಾಳು ಮೊಟ್ಟು ಬಾಡ್ದಿದ್ದಾಳು ಒಂದು ಸೀರೆ ಆ 14 ಮೊಳತ್ತ ಸೀರೆ ಏನಂದು ಐತ ಒಂದು ಚಿತ್ರದ ಬಿಡ್ಪಾದೆ ಐತ ಒಟ್ಟಿಗೆ ನಾನೊಂದು ವಿಶೇಷ ಅಂಚಿನ ಬಂಡ ಒಂದು ವಾಕಿಂಗ್ ಸ್ಟಿಕ್ ತಿಕ್ಕಣ ಏರುದಂಡ ಮುಳ್ಳು ಬ್ರಿಟಿಷರು ಬಂಗಾರಸನ್ನು ಪಾಸಿಗೆ ಬಿಕ್ಕರ್ನ ಕಟ್ಟೆಡು ಪಾಸಿಗೆ ಕೊರಿಯಲು ಅಪ್ಪ ಕಟ್ಟೆಗೆ ಕೊರನೆ ಐಕ್ಕೆ ಬೀಕರ ಕಟ್ಟೆ ಅಂದು ಪುದಾರ ಬರ್ತೀನಿ ಇನಿಬೋದು ಬಿಕ್ಕರ್ನ ಕಟ್ಟೆ ಅಣ್ಣು ಆ ವಾಕಿಂಗ್ ಸ್ಟಿಕ್ ಯಗ್ಗೆ ಶಿವರಾಯರ್ನ ಎಮ್ ಎಲ್ ಎ ಶಿವರಾಯರ್ನ ಅಜ್ಜೆ ಆ ಜಾಗೆಯನ್ನು ದತ್ತೊನ್ನಾಗ ಆ ವಾಕಿಂಗ್ ಸ್ಟಿಕ್ ಅರೆಗೆ ತಿಕ್ಕಣ ಅವಳಾ ದೀತೆ ಸರೋಜಿ ನಾಯ್ಡ ಚಸ್ಟೇಬುಲ್ಲ ಉಂಡು ಸಾಧಾರಣ ಒಂದು 3,000-4,000 ಐಟಮ್ ಉಂಡು ನಿಕ್ಕಲು ಪೂರ ಒಂಜಿ ಗಲಿಗೆ ಬತ್ತದ ಎಂಕ್ ಒಂಜಿ ನಿಕ್ಕಲ್ನ ನೀನು ಎಂಚ ನಲ್ಲ ಎಡ್ಡಮನ್ಪಣ ಅಭಿಪ್ರಾಯ ನಿಕ್ಕಲು ಕೊರುವರ್ದು ಎಂಕು ಐಕ್ಯಪಡದೆ ಅನ್ನು ಬರ್ತದ ಮುಳು ಪಾತೆರ್ದು ನೀ
0: ಒಂದು ಮುಡಿಪುದ ತುಳುನಾಡ ಸಿರಿ ಮ್ಯೂಸಿಯಂದ ಸ್ಥಾಪಕರಾದಪ್ಪುನ ಡಾಕ್ಟರ್ ಮದನ ಮೋಹನ್ ನಾಯ್ಕ್ ಅರಿನ ಪಾತ್ರ. ಈತನೆಟ್ಟ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಬೊಕ್ಕ ಆರ್ಟ್ ಕೆನರಾ ಟ್ರಸ್ಟ್ ಮೊಕಲಿನ ಒಟ್ಟು ಸೇರಿಗಿಡು ಕುಡ್ಲದ ತುಳು ಭವನಡು ನಡತ್ತಿನ ಹಿರಿಯ ಪತ್ರಿಕಾ ಛಾಯಾಗ್ರಾಹಕೆ ಯಜ್ಞ ಮೇರಿನ ವಿಶೇಷ ಛಾಯಾಚಿತ್ರೊಳೆನ ಅನಾವರಣ ಕಾರ್ಯಕ್ರಮಡು ಬಿನ್ನೆರನಕ್ಲಿನ ಪಾತ್ರ ಕೇಂದರು. ಒಂದು ಇನಿತ ತುಳು ಕಾರ್ಯಕ್ರಮ ಕೇನಂದುಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದುಕು.

0: Radio Sarang 107.8 FM. ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾತನಾಡಿದ ಡಾಕ್ಟರ್ ಅನುರಾಧ ಕುರುಂಜಿ ಇವರ ಮಾತುಗಳನ್ನ ಕೇಳ್ತಾ ಬರೋಣ.
1: ಗದ್ಯ ಪದ್ಯಗಳ ಸೇರ್ಪಡೆ ಹೊಸ ದಾರಿಯ ತೆರೆದು ಸಂಸ್ಕೃತಿ ಸಿರಿವಂತಿಕೆ ಸಾಹಿತ್ಯದಿ ಬೆಳೆದು ಸ್ಥಿತ್ಯಂತರಗಳ ಪಥದಿ ಸಾಗುತ್ತಿರುವ ಕಲೆಯಿದು. ಮಾನವ ಮನದ ಪ್ರತಿಧ್ವನಿಯೇ ಸಾಹಿತ್ಯವಿದು. ಹೌದು ಆತ್ಮೀಯರೇ, ಈ ಗೋಷ್ಠಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಹಿತ್ಯದ ಸ್ಥಿತ್ಯಂತರಗಳು ವಿಷಯದ ಕುರಿತು ನನ್ನ ತಿಳುವಳಿಕೆಯ ಪರಿಧಿಯೊಳಗೆ ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ಪ್ರಸ್ತಾಪಿಸಲು ನಾನಿಲ್ಲಿ ಸಂತೋಷ ಪಡ್ತೇನೆ. ನಾನಿಲ್ಲಿ ದಕ್ಷಿಣ ಕನ್ನಡ ಸಾಹಿತ್ಯದ ಸ್ಥಿತ್ಯಂತರಗಳು ಅಂದಾಗ ಒಂದಿಷ್ಟು ವಿಚಾರಗಳನ್ನು ಗಮನಿಸಿದಾಗ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನಾನು ತೆಗೆದುಕೊಂಡು ಉಡುಪಿಯೂ ಸೇರಿದಂತೆ ಒಂದಷ್ಟು ವಿಚಾರಗಳನ್ನು ತಮ್ಮ ಮುಂದೆ ಹೇಳುವಂಥ ಪ್ರಯತ್ನವನ್ನು ನಾನಿಲ್ಲಿ ಮಾಡ್ತೇನೆ. ಯಾಕಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಈ ಎರಡೂ ಜಿಲ್ಲೆ ಸೇರಿದಂತೆ ದಕ್ಷಿಣ ಕನ್ನಡದ ಅವಿಭಜಿತ ಜಿಲ್ಲೆಯಲ್ಲಿ ಬಹಳ ಪ್ರಮುಖವಾಗಿ ಮತ್ತು ಶಾಶ್ವತವಾಗಿ ದಾಖಲಾದಂಥ ಸ್ಥಿತ್ಯಂತರಗಳು ಹತ್ತು ಹಲವು. ಆರಂಭದಲ್ಲಿ ಬಾಸೆಲ್ ಮಿಷನ್ನ ಸದುಪಯೋಗವನ್ನು ಪಡೆದುಕೊಂಡಂಥ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಹಿತಿಗಳು ಸಾಹಿತ್ಯದಲ್ಲಿ ಒಂದು ಕ್ರಾಂತಿಕಾರಿ ಚಿಂತನೆಗಳನ್ನೇ ತಂದಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಪ್ರಾಚೀನ ಕಾಲದಿಂದ ಹಿಡಿದು ನವೋದಯ ಪ್ರಗತಿಶೀಲ ನವ್ಯ ಸಾಹಿತ್ಯದ ಹರಿವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಾಗಿದೆ. ಸಾಹಿತ್ಯದ ಸ್ಥಿತ್ಯಂತರಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ನಾವು ಬಹಳಷ್ಟು ರೀತಿಯಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಅದರಲ್ಲೂ ಕೂಡ ಇಂದು ನಡೆಯುತ್ತಿರುವಂಥ ಈ ಸಾಹಿತ್ಯ ಸಮ್ಮೇಳನ ಬಂಟ್ವಾಳ ತಾಲೂಕಿನಲ್ಲಿ ಇಲ್ಲಿ ನಡೀತಾ ಇದೆ. ಇಲ್ಲಂತೂ ಸಾಹಿತ್ಯ ದಿಗ್ಗಜರೇ ತುಂಬಿ ಹೋಗಿದ್ದಾರೆ. ಅಂತಹ ಒಂದು ಸಾಹಿತ್ಯ ದಿಗ್ಗಜರಿರುವಂಥ ಈ ತವರೂರಿನಲ್ಲಿ ಬಹಳಷ್ಟು ಸಾಹಿತಿಗಳು ಜನ್ಮ ತಳೆದಂಥ ಈ ಊರಿನಲ್ಲಿ ಇವತ್ತು ಕನ್ನಡ ಸಾಹಿತ್ಯದ ಸ್ಥಿತ್ಯಂತರಗಳ ಕುರಿತು ಒಂದಿಷ್ಟು ವಿಚಾರಗಳನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಆರಂಭದಲ್ಲಿ ನಾನಿಲ್ಲಿ ಗಮನಿಸುವಂಥದ್ದು 16ನೆಯ ಶತಮಾನದ ರತ್ನಾಕರ ವರ್ಣಿಯಾದಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಹೊಸ ಹೊಸ ಪ್ರಯೋಗಗಳಿಗೆ ಎಡೆಮಾಡಿಕೊಟ್ಟುದು ಇಲ್ಲಿಯ ಸಾಹಿತಿಗಳು. 1557 ಮೂಡಬಿದ್ರೆಯಲ್ಲಿ ಜನಿಸಿದ ರತ್ನಾಕರ ವರ್ಣಿಯವರು ಸಾಂಗತ್ಯಕ್ಕೆ ಭದ್ರ ಬುನಾದಿಯನ್ನು ಹಾಕಿದವರು. ಬಹಳ ಮುಖ್ಯವಾಗಿ ಇಲ್ಲಿ ನಾವು ಸಾಹಿತ್ಯದ ಸ್ಥಿತ್ಯಂತರವನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಭರತೇಶ ವೈಭವದಂಥ ವಿದ್ವತ್ಪೂರ್ಣ ಕೃತಿಯನ್ನು ಸಹೃದಯ ಲೋಕಕ್ಕೆ ಕೊಟ್ಟವರು, ಸಾಂಗತ್ಯದಲ್ಲಿ ರಚಿಸಿದವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು. ಆ ನಂತರ ನಾವು ಗಮನಿಸ್ತಾ ಹೋದಾಗ ನಮಗೆ ಕಾಣುವಂಥದ್ದು ಗೋವಿಂದ ಪೈಗಳು, ಬಹುಶಃ ಕನ್ನಡದ ಮೊದಲ ರಾಷ್ಟ್ರಕವಿಗಳು. ಮಂಜೇಶ್ವರದವರಾದರೂ ಕೂಡ ಅವರ ಶಿಕ್ಷಣ ಮತ್ತು ಸಾಹಿತ್ಯ ಸೇವೆ ನಡೆದದ್ದು ಮಂಗಳೂರಿನಲ್ಲಿ. ಆ ಕಾರಣಕ್ಕಾಗಿ ನಾವು ಸಾಹಿತ್ಯದ ಸ್ಥಿತ್ಯಂತರ ಅಂತ ಬಂದಾಗ ಗೋವಿಂದ ಪೈ ಅವರನ್ನು ನಾವಿಲ್ಲಿ ನೆನಪಿಸಿಕೊಳ್ಳಲೇಬೇಕು. ಬಹಳ ಮುಖ್ಯವಾಗಿ ಗೋವಿಂದ ಪೈಗಳನ್ನು 22 ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಹೊಂದಿದಂತಹ ಗೋವಿಂದ ಪೈಗಳು ಮಾಡಿದಂಥ ಸೇವೆ ಅತ್ಯಮೂಲ್ಯವಾದದ್ದು. ಇಲ್ಲಿ ನೆನಪಿಗೆ ಬರುವಂಥದ್ದು ಗೋವಿಂದ ಪೈಗಳು ಅಂದಾಗ ಅವರು ಪ್ರಾಸತ್ಯಾಗ ಮಾಡಿ ಒಂದು ದೊಡ್ಡ ಸ್ಥಿತ್ಯಂತರವನ್ನೇ ಸಾಹಿತ್ಯದಲ್ಲಿ ತಂದಿರುವಂಥದ್ದು. ಆ ಪ್ರಾಸತ್ಯಾಗ ಮಾಡಿದಂಥ ಒಂದು ಉದಾಹರಣೆಯನ್ನು ಇಲ್ಲಿ ಗಮನಿಸುತ್ತಿದ್ದರೆ, ದೇವನಿನ್ನಯ ಸನ್ನಿಧಿಗೆ ಬಂದೇನೊಬ್ಬನೇ ನಾನು ಕಾಣದೇ ಕಳೆದಿಹ ಹಿರಿಯ ನಿಧಿಯನ್ನು ಹುಡುಕಿ. ಇಲ್ಲಿ ಈ ಒಂದು ಸಾಲಿನಲ್ಲಿ ಎರಡನೇ ಪದ, ಅಲ್ಲಿ ಎಲ್ಲೂ ಪ್ರಾಸ ನಮಗೆ ಕಾಣುವುದಿಲ್ಲ, ಈ ಸಾಲುಗಳಲ್ಲಿ ಪ್ರಾಸ ಕಾಣುವುದಿಲ್ಲ. ಅರ್ಥಾತ್ ಗೋವಿಂದ ಪೈಗಳು ಪ್ರಾಸತ್ಯಾಗವನ್ನು ಮಾಡಿದಂಥ ಮೊತ್ತ ಮೊದಲ ಕವಿಯಾಗಿ ಕಾಣಿಸಿಕೊಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಗೋವಿಂದ ಪೈಗಳ ಬಗ್ಗೆ ಹೇಳ್ತಾ ಹೋದರೆ ಬಹುಶಃ ವಿಷಯಗಳು ಅಪಾರ. ಸೋನೆಟ್ ಶೈಲಿ ಎನ್ನುವುದನ್ನು ಪರಿಚಯಿಸಿದವರು ಕೂಡ ಈ ಗೋವಿಂದ ಪೈಗಳು. ಸೋನೆಟ್ ಶೈಲಿ ಅಂತ ಹೇಳಿದರೆ 16 ಶ್ಲೋಕ ಅಥವಾ ಸಾಲುಗಳುಳ್ಳ ಒಂದು ಕಾವ್ಯ ರಚನೆ. ಅದರಲ್ಲಿ ಮೊದಲ 8 ಸಾಲುಗಳನ್ನು ಅಕ್ಟೇಟ್ ಅಂದರೆ ವಿಷಯ ಪರಿಚಯ ಅಂತ ಹೇಳ್ತಾರೆ, ಹಾಗೆಯೇ ಕೊನೆಯ 6 ಸಾಲುಗಳನ್ನು ಸೆಕ್ಟೇಟ್ ಅಂತ ಅಂದರೆ ಭಾವನೆಗಳ ಸಮ್ಮಿಶ್ರಣ ಅದರಲ್ಲಿ ಇದೆ ಅಂತ ಹೇಳ್ತಾರೆ. ಇಂಥ ಒಂದು ಅಪರೂಪದ ಒಂದು ಶೈಲಿಯನ್ನು ಪರಿಚಯಿಸಿದವರು ಕೂಡ ಗೋವಿಂದ ಪೈಗಳು. ಸೊ ಅದರೊಂದಿಗೆ ಸಂಶೋಧನೆಗೆ ಒಂದು ಮಾಡೆಲನ್ನು ಕ್ರಿಯೇಟ್ ಮಾಡಿದವರು ಅಂತಿದ್ರೆ ಕೂಡ ಅದು ಗೋವಿಂದ ಪೈಗಳು. ಸೊ ಇಷ್ಟೆಲ್ಲ ವಿಚಾರಗಳನ್ನು ತಂದಂತ ಗೋವಿಂದ ಪೈಗಳು ನಮ್ಮ ದಕ್ಷಿಣ ಕನ್ನಡದಲ್ಲಿ ಮಂಗಳೂರಿನಲ್ಲಿ ನೆಲೆ ನಿಂತು ಸಾಹಿತ್ಯಕ್ಕೆ ಅಪಾರವಾದಂತಹ ಕೊಡುಗೆಯನ್ನು ಕೊಟ್ಟು ಹೊಸಗನ್ನಡದ ಅರುಣೋದಯದ ಕಾಲದಲ್ಲಿ ಹೊಸಗನ್ನಡದ ಅರುಣೋದಯದ ಆದ್ಯ ಲೇಖಕರು ಅಂತ ಕರೆಸಿಕೊಂಡವರು ಕೂಡ ಗೋವಿಂದ ಪೈಗಳು. ಸೊ ಇವರ ಜೊತೆಗೆ ಇನ್ನು ಇರುವವರು ಮುದ್ದಣ್ಣ. ಮುದ್ದಣ್ಣನ ಬಗ್ಗೆ ಕೂಡ ಹೇಳ್ತಾ ಹೋದ್ರೆ ಅಂದ್ರೆ ಪ್ರಾಚೀನ ಕಾಲದಿಂದ ಹಿಡಿದು ಹೊಸಗನ್ನಡದವರೆಗೆ ಕೂಡ ಎಂಥ ಅಭೂತಪೂರ್ವವಾದಂತಹ ಸಾಹಿತಿಗಳು ಎಂಥ ಸ್ಥಿತ್ಯಂತರಗಳನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಂದಿದ್ದಾರೆ ಎನ್ನುವುದನ್ನು ನಾವಿಲ್ಲಿ ಗಮನಿಸಬೇಕು. ಮುದ್ದಣ್ಣ ಬಹುಶಃ ಯಕ್ಷಗಾನ ಅಂತ ಹೇಳಿದಾಗ ನಮಗೆ ನೆನಪಾಗುವುದು ಮುದ್ದಣ್ಣನನ್ನು. ನಂದಳಿಕೆ ಲಕ್ಷ್ಮೀನಾರಾಯಣಯ್ಯ ಎನ್ನುವ ಮೂಲ ನಾಮಾಂಕಿತದೊಂದಿಗೆ ಯಕ್ಷಗಾನಕ್ಕೆ ಭದ್ರ ಬುನಾದಿಯನ್ನು ಹಾಕಿದವರು ಮುದ್ದಣ್ಣನವರು. ರತ್ನಾವತಿ ಕಲ್ಯಾಣ, ಕುಮಾರ ವಿಜಯ ಈ ಯಕ್ಷಗಾನ ಕೃತಿಗಳ ಮೂಲಕ ಯಕ್ಷಗಾನ ಎಂದರೆ ಮುದ್ದಣ್ಣ ಎನ್ನುವರಷ್ಟರ ಮಟ್ಟಿಗೆ ಕೊಡುಗೆ ನೀಡಿದ್ದಾರೆ. ಇನ್ನೊಂದು ಇಲ್ಲಿ ನಾವು ಗಮನಿಸಬೇಕಾದದ್ದು, ಮುದ್ದಣ್ಣನೊಂದಿಗೆ ಅವರಿಗೆ ಸಾಥ್ ನೀಡಿದವರು ಅವರ ಗುರುಗಳಾದ ಮಳಲಿ ಸುಬ್ಬರಾಯರು. ಇವರು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯವರು, ಮಳಲಿಯವರು ಎನ್ನುವುದನ್ನು ಕೂಡ ನಾವಿಲ್ಲಿ ಉಲ್ಲೇಖಿಸಲೇಬೇಕಾಗಿದೆ. ಹೀಗೆ ಪಟ್ಟಿ ಬೆಳೆಯುತ್ತಾ ಹೋದಾಗ ಇನ್ನು ನಮಗೆ ಕಾಣಲಿಕ್ಕೆ ಸಿಗುವವರು ಬಹುಶಃ ನಾನಿಲ್ಲಿ ಹೇಳುವಾಗ ವಿಷಯಗಳು ಇಸವಿಗಳು ಆಚೀಚೆ ಆಗ್ಬೋದು, ಆದರೆ ಎಂಥ ಮಹಾನ್ ಸಾಹಿತಿಗಳು ಒಬ್ಬರಿಂದ ಒಬ್ಬರು ಕಾಣಿಸಿಕೊಳ್ತಾರೆ. ಹಟ್ಟಿ ಅಂಗಡಿ ನಾರಾಯಣರಾವ್ ಅವರನ್ನು ಕೂಡ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಹಟ್ಟಿ ಅಂಗಡಿಯವರು. ಮೊದಲ ಬಾರಿಗೆ ಇಂಗ್ಲಿಷ್ ಕವನಗಳನ್ನು ಕನ್ನಡಕ್ಕೆ ತಂದವರು ಹಟ್ಟಿ ಅಂಗಡಿ ನಾರಾಯಣರಾವ್ ಅವರು. ನಾವು ಏನು ಹೇಳ್ತೇವೆ ಅಂತ ಹೇಳಿದ್ರೆ ಇಂಗ್ಲಿಷ್ ಗೀತಗಳನ್ನು ತಂದಂತ ಬಿ ಎಂ ಶ್ರೀ ಅವರು ತರುವುದಕ್ಕಿಂತ ಮುಂಚೆ ಹಟ್ಟಿ ಅಂಗಡಿ ನಾರಾಯಣರಾವ್ ಅವರು ಕೂಡ ಆಂಗ್ಲ ಕವಿತಾವಳಿ ಎನ್ನುವಂತ ಒಂದು ಕೃತಿಯನ್ನು ಕನ್ನಡಕ್ಕೆ, ಇಂಗ್ಲಿಷ್ನಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ದನ್ನು ನಾವಿಲ್ಲಿ ಗಮನಿಸಿಕೊಳ್ಳೇಬೇಕು. ಹಾಗಾಗಿ ಇವರು ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು. ಇನ್ನು ಬಹಳ ಮುಖ್ಯವಾಗಿ ಕಾಣಿಸಿಕೊಳ್ಳೋರು ಪಂಜೆ ಮಂಗೇಶ್ವರ ಅವರು. ಪಂಜೆ ಮಂಗೇಶ್ವರ 1896 ಇದೇ ಊರಿನಲ್ಲಿ ಬಂಟ್ವಾಳದಲ್ಲಿ ಜನಿಸಿದಂತಹ ಪಂಜೆ ಮಂಗೇಶ್ವರ ಅವರು ಕನ್ನಡದ ಮೊದಲ ಸಣ್ಣ ಕಥೆಯನ್ನು ತಂದವರು. ನನ್ನ ಚಿಕ್ಕ ತಾಯಿ ಎನ್ನುವಂತಹ ಸಣ್ಣ ಕಥೆಯ ಮೂಲಕ, ಶಿಶುಗೀತೆಗಳ ಮೂಲಕ ಕೂಡ ಪ್ರಸಿದ್ಧಿಯಾದವರು. ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕು, ಪಂಜೆ ಮಂಗೇಶ್ವರಾಯರು ಕುವೆಂಪುರವರಿಗಿಂತ ಮೊದಲೇ ಈ ಒಂದು ನವೋದಯ ಕಾಲದ ವಿಚಾರಗಳನ್ನು ತಂದಿದ್ದಾರೆ. ಸೊ ಹಾಗಾಗಿ ಈ ಪಂಜೆ ಮಂಗೇಶ್ವರಾಯರು ಕೂಡ ಅತ್ಯುತ್ತಮವಾದಂತಹ ಸಣ್ಣ ಕಥೆಗಳು, ಶಿಶುಗೀತೆಗಳ ಮೂಲಕ ಸ್ಥಿತ್ಯಂತರವನ್ನು ಮಾಡಿದವರು. ಇನ್ನು ನಮಗೆ ಕಾಣಲಿಕ್ಕೆ ಸಿಗುವಂಥದ್ದು ಗೋಪಾಲಕೃಷ್ಣ ಅಡಿಗರು. ಎಂತೆಂಥ ಮಹಾನ್ ದಿಗ್ಗಜರ ಪಟ್ಟಿ ಇದೆ ನೋಡಿ. ಗೋಪಾಲಕೃಷ್ಣ ಅಡಿಗರು ಅಂದಾಗ ನಮಗೆ ನೆನಪಿಗೆ ಬರುವುದು ನವ್ಯ ಕಾವ್ಯವನ್ನು ಪರಿಚಯ ಮಾಡಿದಂತಹ ಗೋಪಾಲಕೃಷ್ಣ ಅಡಿಗರು. ನವ್ಯ ಕಾವ್ಯದ ಪಿತಾಮಹ ಅಂತ ಕರೆಸಿಕೊಳ್ತಾರೆ. ಬಹುಶಃ ಹೊಸ ಶೈಲಿ ಮತ್ತು ಆಧುನಿಕತೆಗೆ ನೇರವಾಗಿ ಪ್ರತಿಫಲಿಸುವಂತಹ ಕಾವ್ಯ ಭಾವನೆಯನ್ನು ತರುವ ಮೂಲಕ ಪ್ರಮುಖ ಸ್ಥಿತ್ಯಂತರವನ್ನು ಮಾಡಿದವರು ಗೋಪಾಲಕೃಷ್ಣ ಅಡಿಗರು ಎಂದರೆ ತಪ್ಪಾಗ್ಲಿಕ್ಕಿಲ್ಲ. ಅದರೊಂದಿಗೆ ಬೆನಗಲ್ ಸಹೋದರರನ್ನು ನಾವು ನೆನಪಿಸಿಕೊಳ್ಳೇಬೇಕು. ಬೆನಗಲ್ ರಾಮರಾವ್ ಅವರು ಕರ್ನಾಟಕದ ನಕಾಶೆಯನ್ನು ಬರೆದವರು ಎನ್ನುವುದು, ಅವರು ನಮ್ಮೂರಿನವರು ಎನ್ನುವುದು ನಮಗೆ ಹೆಮ್ಮೆಯ ವಿಷಯ. ಅದರೊಂದಿಗೆ ಕಾಣಿಸ್ಕೊಳ್ತಾರೆ ಅವರ ಸಹೋದರ ಅಂತ ಬೆನಗಲ್ ನರಸಿಂಗರಾವ್ ಅವರು. ಬಹುಶಃ ಸಂವಿಧಾನದ ಕರಡು ಪ್ರತಿಯನ್ನು ತರುವಲ್ಲಿ ಅಂಬೇಡ್ಕರ್ ಅವರ ಜೊತೆಗೆ ನಿಂತವರು. ಮೊದಲು ಕರಡು ಪ್ರತಿಯನ್ನು, ಯಾಕಂದ್ರೆ ಅಂಬೇಡ್ಕರ್ ಅಧ್ಯಕ್ಷರಾಗಿದ್ರು, ಕರಡು ಪ್ರತಿಯನ್ನು ತಂದವರು ಕೂಡ ಬೆನಗಲ್ ನರಸಿಂಗರಾವ್ ಅವರು. ಅಂಬೇಡ್ಕರ್ ಅವರ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ ಅಂಬೇಡ್ಕರ್ ಅವರು, ಆ ಕರಡು ಯಾವಾಗ ಸಂವಿಧಾನದ ಅಂತಿಮ ಹಂತಕ್ಕೆ ಬಂತೋ ಆವಾಗ ಸಂವಿಧಾನದ ಅಂತಿಮ ಹಂತದಲ್ಲಿ ಅಂಬೇಡ್ಕರ್ ಬೆನಗಲ್ ಅವರ ಬಗ್ಗೆ ಹೇಳಿದಂತ ಒಂದು ಮಾತು, ನನಗೆ ಸಂದ ಗೌರವದ ದೊಡ್ಡ ಪಾಲು ಬೆನಗಲ್ ನರಸಿಂಹರಾವ್ ಅವರಿಗೆ ಸಲ್ಲಬೇಕು ಎನ್ನುವಂತ ಒಂದು ಮಾತನ್ನು ಕೂಡ ಹೇಳ್ತಾರೆ. ಹೀಗೆ ಮುಂದುವರಿಯುತ್ತಾ ನಮ್ಮದೇ ಊರಿನವರು ಜಗದ್ವಿಖ್ಯಾತರಾದಂತಹ ಸಾಹಿತಿ ನಿರಂಜನರು ಕಾಣಿಸಿಕೊಳ್ತಾರೆ. ಕುಲಕುಂದ ಶಿವರಾಯ ಎನ್ನುವಂತಹ ಹೆಸರಿನಿಂದ ನಿರಂಜನ ಎಂದೇ ಪ್ರಖ್ಯಾತರಾದವರನ್ನು ನಾವಿಲ್ಲಿ ನೆನಪಿಸಿಕೊಳ್ಳಬೇಕು. ಪ್ರಗತಿಶೀಲ ಸಾಹಿತ್ಯಕ್ಕೆ ಭದ್ರ ಬುನಾದಿಯನ್ನು ಹಾಕಿದವರು ಕೂಡ ನಿರಂಜನರು. ಅವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸುಬ್ರಹ್ಮಣ್ಯದವರು, ಸುಳ್ಯದವರು ಎನ್ನುವುದನ್ನು ನೆನಪಿಸಿಕೊಳ್ಳಬೇಕು. ಸುಮಾರು 125 ಅಧಿಕ ಕೃತಿಗಳನ್ನು, ಎಲ್ಲಕ್ಕಿಂತ ಮುಖ್ಯವಾಗಿ ಮಹಿಳಾ ಶೋಷಣೆ, ಕಾರ್ಮಿಕ ಶೋಷಣೆಯ ಬಗ್ಗೆ ಧ್ವನಿ ಎತ್ತಿದವರು ನಿರಂಜನರು. ಇವರೊಂದಿಗೆ ಅನುಪಮ ನಿರಂಜನರನ್ನು ಕೂಡ ನೆನಪಿಸಿಕೊಳ್ಳುತ್ತೇನೆ. ಇನ್ನು ಹೀಗೆ ಬೆಳೆಯುತ್ತಾ ಹೋದಾಗ ಮತ್ತೆ ನೆನಪಿಗೆ ಬರುವವರು ಕಡೆಂಗೊಡ್ಲು ಶಂಕರ ಭಟ್ಟರು. 1904 ಇದೇ ಊರಿನಲ್ಲಿ ಬಂಟ್ವಾಳದ ಕಡೆಂಗೊಡ್ಲುವಿನಲ್ಲಿ ಜನಿಸಿದ ಕಡೆಂಗೊಡ್ಲು ಅವರು ಬಹುಶೈಲಿಯ ಸಾಹಿತ್ಯಗಾರ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಬಹುಶಃ ಪತ್ರಿಕೋದ್ಯಮದ ಮೂಲಕ, ಇವತ್ತಿನ ಅಧ್ಯಕ್ಷರು ಇಲ್ಲಿ ಇದ್ದಾರೆ, ಪತ್ರಿಕೋದ್ಯಮದ ಮೂಲಕ ರಾಷ್ಟ್ರಬಂಧುವಿನಂತಹ ಪತ್ರಿಕೆಯನ್ನು ಪರಿಚಯಿಸಿ ನಿರಂಜನರಂತಹ ಸಾಹಿತಿಯನ್ನು ಸಹೃದಯ ಲೋಕಕ್ಕೆ ಕೊಟ್ಟವರು ಕಡೆಗೊಂಡ್ಲು ಅಂತವರು. ಹಾಗೆಯೇ ಮುಳಿಯ ತಿಮ್ಮಪ್ಪಯ್ಯನವರನ್ನು ಕೂಡ ನೆನಪಿಸಿಕೊಳ್ಬೇಕು. 1888 ದಕ್ಷಿಣ ಕನ್ನಡ ಜಿಲ್ಲೆಯ ಇದೇ ಬಂಟ್ವಾಳದಲ್ಲಿ ಜನಿಸಿದಂಥ ಮುಳಿಯ ತಿಮ್ಮಪ್ಪಯ್ಯನವರು ಮಾಡಿದಂಥ ಒಂದು ಮಹತ್ವದ ಕೆಲಸ ಏನು ಅಂತ ಹೇಳಿದರೆ, ಕವಿರಾಜ ಮಾರ್ಗವನ್ನು ರಚಿಸಿದ್ದು ದೃಪತುಂಗನಲ್ಲ, ಶ್ರೀ ವಿಜಯ ಅರ್ಥಾತ್ ಜಯಾಳ್ವ ಎಂದು ಆಂತರಿಕ ಸಾಕ್ಷ್ಯಗಳ ಮೂಲಕ ಪರಿಚಯ ಮಾಡಿಕೊಟ್ಟವರು, ಮೊದಲ ಬಾರಿಗೆ ಪ್ರತಿಪಾದಿಸಿದವರು ಮುಳಿಯ ತಿಮ್ಮಪ್ಪಯ್ಯನವರು. ಇನ್ನು ಸೇಡಿಯಾಪು ಕೃಷ್ಣ ಭಟ್ಟರನ್ನು ನೆನಪಿಸಿಕೊಳ್ಳೇಬೇಕು. 1902 ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಜನಿಸಿದಂತಹ ಸೇಡಿಯಾಪು ಕೃಷ್ಣ ಭಟ್ಟರು ಕಂಡ ಕಾವ್ಯಕ್ಕೆ ಒಂದು ಬುನಾದಿಯನ್ನು ಹಾಕಿದವರು ಸೇಡಿಯಾಪು ಅವರು. ವ್ಯಾಕರಣ ಮತ್ತು ಛಂದಸ್ಸಿನ ಮೂಲಕ ಅಪಾರ ಕೆಲಸವನ್ನು ಮಾಡಿ ಕನ್ನಡ ಸಾಹಿತ್ಯದ ಮೇರು ಪರ್ವತದಲ್ಲಿ ನಿಂತವರು ಸೇಡಿಯಾಪು ಕೃಷ್ಣ ಭಟ್ಟರು. ಹಾಗೆಯೇ ಕಾರ್ನಾಡ್ ಸದಾಶಿವರಾವ್ ಅವರು ಕೂಡ ಮಂಗಳೂರಿನಲ್ಲಿ ನಾಟಕ ಕ್ಷೇತ್ರಕ್ಕೆ ಬಹಳಷ್ಟು ಸಾಧನೆಯನ್ನು ಕೊಡದೇ ಇದ್ರೂ ಕೂಡ ರಂಗಭೂಮಿಗೆ ಬಹಳಷ್ಟು ಕೊಡುಗೆಯನ್ನು ನೀಡಿದವರು ಕಾರ್ನಾಡ್ ಅವರು. ಇನ್ನು ಗುಲ್ವಾಡಿ ವೆಂಕಟರಾವ್ ಅವರನ್ನು ನಾವು ನೆನಪಿಸಿಕೊಳ್ಳೇಬೇಕು. ಇಂದಿರಾಬಾಯಿ ಎನ್ನುವಂತಹ ಮೊದಲ ಸಾಮಾಜಿಕ ಕಾದಂಬರಿಯನ್ನು ಕನ್ನಡಕ್ಕೆ ಪರಿಚಯಿಸಿದವರು ನಮ್ಮ ಮಂಗಳೂರಿನ ಗುಲ್ವಾಡಿ ವೆಂಕಟರಾವ್ ಅವರು ಎನ್ನುವಂಥದ್ದು. ಹಾಗೆ ಬೆಳೀತಾ ಹೋದಾಗ ನಮಗೆ ಕಡಲ ತಡೆಯ ಭಾರ್ಗವನಾಗಿ ಕಾಣಿಸಿಕೊಳ್ಳುವಂತಹ ಶಿವರಾಮ ಕಾರಂತರು ಕಾದಂಬರಿಯ ಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿ ಪ್ರಗತಿಶೀಲ ಮತ್ತು ನವ್ಯ ಚಳವಳಿಗಿಂತ ಮೊದಲೇ ಸಮಾಜದ ಕೆಳಸ್ತರದ ವ್ಯಕ್ತಿಗಳನ್ನು ತನ್ನ ಸಾಹಿತ್ಯದಲ್ಲಿ ಪರಿಚಯಿಸಿದವರು ಶಿವರಾಮ ಕಾರಂತರು. ಕಾದಂಬರಿಗಳ ಪ್ರಕಾರದಲ್ಲಿ ಬಹಳ ಗಟ್ಟಿ ಧ್ವನಿಯಲ್ಲಿ ಮಾತನಾಡಿದವರು. ಅಷ್ಟು ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಮೇರು ವ್ಯಕ್ತಿತ್ವದ ಸಾಹಿತಿ ಅಂತ ಇದ್ರೆ ಮೂಕಜ್ಜಿಯ ಕನಸುಗಳ ಮೂಲಕ ಶಿವರಾಮ ಕಾರಂತರು. ಇವರು ನಮ್ಮೂರಿನವರು, ಪುತ್ತೂರಿನಲ್ಲಿ ಇಂದಿಗೂ ಕಾರಂತವನ ಎನ್ನುವಂಥದ್ದು ಬಹಳ ಅದ್ಭುತ ರೀತಿಯಲ್ಲಿ ನಡೀತಾ ಇದೆ. ಸೊ ಹಾಗಾಗಿ ಈ ಕಡಲ ತಡಿಯ ಭಾರ್ಗವ ಕೂಡ ಸಾಹಿತ್ಯದಲ್ಲಿ ಮಾಡಿದಂಥ ಸ್ಥಿತ್ಯಂತರ ಅಷ್ಟಿಷ್ಟಲ್ಲ. ಹಾಗೆಯೇ ನಮ್ಮ ಸುಳ್ಯದವರೇ ಆದಂತಹ ಕೊಳಂಬೆ ಪುಟ್ಟಣ್ಣಗೌಡರನ್ನು ನಾನಿಲ್ಲಿ ನೆನಪಿಸಿಕೊಳ್ಳಲೇಬೇಕು. ಅಚ್ಚಗನ್ನಡದಲ್ಲಿ ಕಾರ್ಯವನ್ನು ಮಾಡಿದಂತಹ ಕೆಲಸವನ್ನು ಮಾಡಿದಂತಹ ಸಂಸ್ಕೃತವನ್ನು ತ್ಯಜಿಸಿ ಅಚ್ಚಗನ್ನಡದಲ್ಲಿ ಸಾಹಿತ್ಯ ರೂಪಕ್ಕೆ ಸಾಹಿತ್ಯ ರಚನೆಗೆ ಇಳಿದವರು ಕೊಳಂಬೆ ಪುಟ್ಟಣ್ಣಗೌಡರು. ತನ್ನ ಕಾಲೂರು ಚೆಲುವೆಯ ಮೂಲಕ ದೇಶೀಯ ಪದಗಳನ್ನು ಬಳಸಿ, ಅಚ್ಚಗನ್ನಡದ ಪದಗಳನ್ನು ಬಳಸಿ ಸಾಹಿತ್ಯ ರಚನೆ ಮಾಡಿ ಅಭಿನವ ಆಂಡಯ್ಯ ಎನ್ನುವಂತಹ ಬಿರುದನ್ನು ಪಡೆದವರು ಅಂತಿದ್ರೆ ಅದು ಕೊಳಂಬೆ ಪುಟ್ಟಣ್ಣಗೌಡರು. ಅವರ ಮಗ ಡಾಕ್ಟರ್ ಕೆ ಚಿದಾನಂದ ಗೌಡರು ಕೂಡ ಇವತ್ತು ಇತ್ತ ಕಡೆ ಪುಟ್ಟಣ್ಣಗೌಡರು ಅಚ್ಚಗನ್ನಡದಲ್ಲಿ ಕೆಲಸ ಮಾಡಿದ್ರೆ ತಂತ್ರಜ್ಞಾನದಲ್ಲಿ ಕನ್ನಡದ ಬಳಕೆಯನ್ನು ಕೆಲಸ ಮಾಡ್ತಾ ಇರುವವರು ಚಿದಾನಂದ ಗೌಡರು. ಹಾಗೆಯೇ ಅಮೃತ ಸೋಮೇಶ್ವರನ್ನು ನೆನಪಿಸಿಕೊಳ್ಳಲೇಬೇಕು. ತುಳುವಿನಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡಿದವರು. ಇಂತಹ ದಿಗ್ಗಜರ ಸಾಲಿನಲ್ಲಿ ನನ್ನ ಗುರುಗಳಾದಂತಹ ವಿವೇಕ್ ರೈಯವರು ಕೂಡ ಈ ಸಾಲಿನಲ್ಲಿ ನಿಲ್ತಾರೆ. ಬಹುಶಃ ಕೋಟಿ ಚೆನ್ನಯ್ಯ ಎನ್ನುವಂತಹ ಸಿನಿಮಾಕ್ಕೆ ಎಕ್ಕಸಕ ಹಾಡನ್ನು ಬರೆದು ಅತ್ಯುತ್ತಮ ರೀತಿಯಲ್ಲಿ ಇವತ್ತು ಇಡೀ ಜನಮಾನದಲ್ಲಿ ನಿಂತಿದೆ ಅಂತಿದ್ರೆ ಅದು ನಮ್ಮ ವಿವೇಕರಯ್ಯವರ ಹಾಡು. ಅಷ್ಟು ಮಾತ್ರ ಅಲ್ಲ, ಅವರೊಂದು ಅವರೋರ್ವರು ವಿದ್ವಾಂಸರು ಹೌದು, ಅಂತಾರಾಷ್ಟ್ರೀಯ ಖ್ಯಾತಿಯಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಗಮನವನ್ನು ಸೆಳೆದವರು ಕೂಡ ಹೌದು. ಹಾಗೆಯೇ ವೈದೇಹಿಯವರನ್ನು ನಾನಿಲ್ಲಿ ನೆನಪಿಸಿಕೊಳ್ಳುತ್ತೇನೆ. ಜಾನಕಿ ಶ್ರೀನಿವಾಸ ಮೂರ್ತಿ ಎನ್ನುವಂಥ ನಾಮಾಂಕಿತದೊಂದಿಗೆ ವೈದೇಹಿ ಎನ್ನುವಂಥ ಕಾವ್ಯನಾಮದ ಮೂಲಕ ಚಿರಪರಿಚಿತರಾದಂತಹ ಸ್ತ್ರೀಲೋಕದ ಸೂಕ್ಷ್ಮ ಅಂಶಗಳನ್ನು ಬೆಳಕಿಗೆ ತಂದವರು ಅಂತಿದ್ರೆ ಅದು ವೈದೇಹಿಯವರು. ಹಾಗೆಯೇ ಧರಣಿದೇವಿ ಮಾಲಗತ್ತಿಯವರನ್ನು ನೆನಪಿಸಿಕೊಳ್ತೇನೆ. ಬಹುಶಃ ಬಂಟ್ವಾಳದವರೇ ಅಂತ ಕಾಣ್ತದೆ. ಐಪಿಎಸ್ ಅಧಿಕಾರಿಣಿಯಾಗಿದ್ದರೂ ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ

ಮನಸ್ಸನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಮುಂದೆ ಇರುವಂತಹ ಯುವ ಮನಸ್ಸುಗಳು ಕೂಡ ಈ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಡಬೇಕಾದಂತಹ ಅನಿವಾರ್ಯತೆ ಇದೆ. ಸಾರಾ ಅಬುಬಕ್ಕರ್ ಅವರನ್ನು ಕೂಡ ನಾನು ನೆನಪಿಸಿಕೊಳ್ತೇನೆ. 1936 ಜನಿಸಿದ್ದು ಕಾಸರಗೋಡಿನಲ್ಲಾದರೂ ಕೂಡ ಮದುವೆಯ ನಂತರ ಮಂಗಳೂರಿನಲ್ಲಿ ಬಂದು ನೆಲೆಸಿ ಮುಸ್ಲಿಂ ಸಮುದಾಯದ ಅದರಲ್ಲೂ ಕೂಡ ಮಹಿಳೆಯರ ಬದುಕನ್ನು ಸಾಹಿತ್ಯದ ವಸ್ತುವಾಗಿಸಿದಂತಹ ಸಾಹಿತಿ ಅಂತ ಇದ್ರೆ ಅದು ಸಾರಾ ಅಬುಬಕ್ಕರ್ ಅವರು. ಹಾಗೇನೆ ಕೇರಳದ ಕಾಸರಗೋಡಿನವರಾದರೂ ಕೂಡ ಕಯ್ಯಾರ ಕಿಂಜಣ್ಣರಯ್ಯವರನ್ನು ನಾವು ನೆನಪಿಸಿಕೊಳ್ಳೇಬೇಕು. ಕಾಸರಗೋಡನ್ನು ದಕ್ಷಿಣ ಕನ್ನಡಕ್ಕೆ ಕರ್ನಾಟಕಕ್ಕೆ ಸೇರಿಸಲಿಕ್ಕೆ ಬಹಳಷ್ಟು ಹೋರಾಟವನ್ನು ನಡೆಸಿದವರು ಕಯ್ಯಾರ ಕಿಂಜಣ್ಣರಯ್ಯವರು. ಹಾಗೆಯೇ ನಾನು ನನ್ನ ಗುರುಗಳಾದ ಡಾಕ್ಟರ್ ಮಾಧವ ಪೆರಜೆಸರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತೇನೆ. ಹಂಪಿಯಲ್ಲಿ ಡೀನ್ ಆಗಿದ್ದುಕೊಂಡು ಮಂಗಳೂರಿನಲ್ಲಿ ಇರುವವರು, ಅರೆಭಾಷೆಯಲ್ಲಿ ಯಕ್ಷಗಾನ ಪ್ರಸಂಗವನ್ನು ಬರೆದವರು ಡಾಕ್ಟರ್ ಮಾಧವ ಪೆರಜೆಯವರು. ಅಷ್ಟು ಮಾತ್ರ ಅಲ್ಲದೆ ಆದಿಕವಿ ಪಂಪನ ಕಾವ್ಯ ವೈಶಿಷ್ಟ್ಯವನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಜನಪ್ರಿಯಗೊಳಿಸುವ ಕಾರ್ಯದಲ್ಲಿ ತೊಡಗಿದವರು ಡಾಕ್ಟರ್ ಮಾಧವ ಪೆರಜೆಯರು. ಹಾಗೆಯೇ ಇಂದಿನ ಕಾಲಯುಗಕ್ಕೆ ಬಂದಾಗ ನನ್ನ ಗುರುಗಳಾದಂಥ ಡಾಕ್ಟರ್ ಚಿನ್ನಪ್ಪಗೌಡ ಸರ್ ಅವರು, ಬಹಳಷ್ಟು ಈಗಾಗಲೇ ಅವರ ಪರಿಚಯವನ್ನು ಮಾಡುವಾಗ, ಯಾಕಂದರೆ ಅವರ ಪರಿಚಯ ನಾನು ಮತ್ತು ಶಿಶಿಲ ಸರ್ ಮಾತನಾಡ್ತಾ ಇದ್ದೇವೆ, ಅವರ ಪರಿಚಯ ಮಾಡಿದರೆ ಒಂದಿನ ಬೇಕಾದರೂ ಮಾಡ್ತಾ ಕೂತ್ಕೊಳ್ಬೋದು ಅಂತ. ನಮಗೆ ಪಾಚಕ್ಕನ ಗಂಡ ಅಂತಾರಂತ ಸೆಕೆಂಡ್ ಬಿ ಎಸ್ ಸಿಯಲ್ಲಿ ಒಂದು ಪಾಠ ಇದೆ. ನಾನು ಅದನ್ನು ಪಾಠ ಮಾಡುವಾಗ ಯಾವತ್ತೂ ಹೇಳ್ತಾ ಇರ್ತೇನೆ ಅಂದರೆ, ಒಂದು ರೀತಿಯಲ್ಲಿ ಮಹಿಳಾ ಯಾವ ರೀತಿಯಲ್ಲಿ ಅಲ್ಲಿ ಬರುವಂಥ ಪಾಚಕ್ಕನ ವಿಚಾರಗಳು ಇದೆ, ಅದನ್ನು ಇವತ್ತು ಜನರಿಗೆ ಪರಿಚಯ ಮಾಡುವ ಮೂಲಕ ಯಾವ ರೀತಿ ಒಬ್ಬ ವ್ಯಕ್ತಿಯನ್ನು ನಾವು ನೋಡ್ತೇವೆ ಎನ್ನುವುದನ್ನು ಹೇಳಿಕೊಡುತ್ತಾ ಅತ್ಯುತ್ತಮವಾದಂಥ ಕೃತಿಗಳನ್ನು ಸಹೃದಯ ಲೋಕಕ್ಕೆ ಕೊಟ್ಟವರು ಡಾಕ್ಟರ್ ಕೆ ಚಿನ್ನಪ್ಪಗೌಡ ಅವರು. ಹೀಗೆ ನೋಡ್ತಾ ಹೋದಾಗ ಪ್ರಾಚೀನ ಕಾಲದಿಂದ ಹಿಡಿದು ಇಂದಿನವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಭೂತಪೂರ್ವವಾದಂಥ ಸ್ಥಿತ್ಯಂತರಗಳು ನಡೆದಿದೆ ಎನ್ನುವುದು ಹಲವು ಪ್ರಥಮಗಳೇ ಸಾಕ್ಷಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಬಹುಶಃ ಇದು ನನ್ನ ಓದಿನ ಪರಿಮಿತಿ ಇರಬಹುದು, ಅಥವಾ ನಾನು ತಿಳಿದ ನನ್ನ ಅರಿವಿನ ಪರಿಮಿತಿ ಕೂಡ ಇರಬಹುದು. ಇತ್ತೀಚಿನ ದಿನಗಳಲ್ಲಿ ಸೇಡಿಯಾಪು ಕೃಷ್ಣ ಭಟ್ಟರಂಥವ್ರು, ರತ್ನಾಕರ ವರ್ಣಿಯಂಥವ್ರು ಇರಬಹುದು, ಇಂತಹ ಸ್ಥಿತ್ಯಂತರಗಳು ಇಂದಿನ ದಿನದಲ್ಲಿ ಕಾಣ್ತಾ ಇಲ್ವೋ ಏನೋ ಎನ್ನುವುದನ್ನು ನಾನು ಎಲ್ಲೋ ಒಂದಿಷ್ಟು ನನ್ನ ತಿಳುವಳಿಕೆಯ ಮಟ್ಟದಲ್ಲಿ ನಾನು ಗಮನಿಸಿರುವಂಥದ್ದು, ಅಂತಹ ಮಹಾನ್ ಚಿಂತನೆಗಳು ಸ್ಥಿತ್ಯಂತರಗಳು ಅಷ್ಟಾಗಿ ಗೋಚರವಾಗುವುದಿಲ್ಲ, ಬಹುಶಃ ಮುಂದಿನ ದಿನಗಳಲ್ಲಿ ಅದು ಇನ್ನಷ್ಟು ಕಾಣಬಹುದು ಎನ್ನುವಂಥದ್ದು ನಮ್ಮ ನಿಲುವು. ಅದು ನನ್ನ ಸೀಮಿತ ಓದು ಇರಬಹುದು, ಅಥವಾ ನನ್ನ ಗಮನಕ್ಕೆ ಬಾರದೆಯೂ ಇರಬಹುದು. ಆದರೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿದವರು ಬಹಳಷ್ಟು ಸಾಹಿತಿಗಳನ್ನು ನಾವು ಕಾಣ್ಬೋದು. ಸುಬ್ರಾಯ ಚೊಕ್ಕಾಡಿಯವರು ಇರ್ಬೋದು, ಸಬಿಹ ಭೂಮಿಗೌಡ ಇರ್ಬೋದು. ನಾನು ಕೆಲವು ಪಟ್ಟಿಗಳನ್ನಷ್ಟೇ ಮಾಡ್ತಾ ಹೋಗ್ತೇನೆ, ಅದು ಕೂಡ ಎಲ್ಲ ಸಮಯ ಮುಗಿತಾ ಬಂತು, ನನಗೆ ಕೊಟ್ಟ ಸಮಯ ಎಲ್ಲವನ್ನು ಹೇಳಲಿಕ್ಕಾಗೋದಿಲ್ಲ. ಸಬಿಹ ಭೂಮಿಗೌಡ ಇರ್ಬೋದು, ತಾಳ್ತಜೆ ವಸಂತಕುಮಾರ್ ಇರ್ಬೋದು, ಇದಿನಬ್ಬ ಇರ್ಬೋದು, ಜಯಮ ಚಟ್ಟಿಮಾಡ ಇರ್ಬೋದು, ಹಾಗೆಯೇ ನನ್ನ ಗುರುಗಳಾದ ಪ್ರಭಾಕರ ಶಿಶಿಲರು ಇರ್ಬೋದು, ಧನಂಜಯ ಕುಂಬ್ಳೆ ಇರ್ಬೋದು, ವೀರಪ್ಪ ಮೊಯ್ಲಿ ಇರ್ಬೋದು, ಡಾಕ್ಟರ್ ನಾಗವೇಣಿ ಮಂಚಿ ಬಹುಶಃ ಇದೇ ಊರಿನವರು, ಬಂಟ್ವಾಳದವರು, ಯಕ್ಷಗಾನದಲ್ಲಿ ಮಹಿಳಾ ತಂಡವನ್ನು ಕಟ್ಟಿಕೊಂಡು ಒಂದಷ್ಟು ಕೆಲಸವನ್ನು ಮಾಡಿದವರು, ನಾಡಿ ಸೋಜ ಇರ್ಬೋದು, ಭಾನು ಮುಸ್ತಕ್ ಇರ್ಬೋದು, ನರೇಂದ್ರ ರೈ ದೇರ್ಲಾ ಇರ್ಬೋದು, ಕೃಷಿ ಕ್ಷೇತ್ರದಲ್ಲಿ ಒಂದಷ್ಟು ಕೃಷಿಯ ವಿಚಾರಗಳನ್ನು ತಂದು ಸಾಹಿತ್ಯ ರಚನೆಯಲ್ಲಿ ತೊಡಗಿದರು. ವಾಮನನಂದ ಅವರು ಇರ್ಬೋದು, ಲಕ್ಷ್ಮೀಶ ತೋಳ್ಪಡಿ ಇರ್ಬೋದು, ಹಾಗೆಯೇ ಇಂದಿನ ಸರ್ವಾಧ್ಯಕ್ಷರಾದಂಥ ಚಿದಂಬರ ಬೈಕಂಪಾಡಿಯವರು ಇರ್ಬೋದು, ಪತ್ರಿಕಾ ವಲಯದಲ್ಲಿ ಮಹಾನ್ ಸಾಧನೆಯನ್ನು ಮಾಡಿದವರು. ಹೀಗೆ ಹೇಳ್ತಾ ಹೋದರೆ ಸಾಹಿತಿಗಳ ಪಟ್ಟಿ ಬೆಳೀತಾ ಹೋಗ್ತದೆ. ಆ ಎಲ್ಲ ಸಾಹಿತಿಗಳು ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ ಎನ್ನುವಂಥದ್ದು ಕೂಡ ಅದು ನಮ್ಮ ಹೆಮ್ಮೆ. ನನ್ನ ಈ ಎಲ್ಲ ಪಟ್ಟಿಯನ್ನು ಒಂದು ಸಮಯದ ಅಭಾವದಿಂದ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಾ ಅದರೊಂದಿಗೆ ಮಂಗಳೂರು ಸಮಾಚಾರ ಎನ್ನುವಂಥ ಪತ್ರಿಕೆ, ಕನ್ನಡದ ಮೊತ್ತ ಮೊದಲ ಪತ್ರಿಕೆ ಬಂದದ್ದು ಅಂತಿದ್ರೆ ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಿನಲ್ಲಿ ಅಂತ ನೆನಪಿಸಿಕೊಳ್ಳುತ್ತಾ, ಜಾನಪದ ಕ್ಷೇತ್ರವನ್ನು ಕೂಡ ಅದರಲ್ಲಿ ಬಹಳಷ್ಟು ಕೆಲಸ ಮಾಡಿದಂಥ ಗುರುಗಳು ಇಲ್ಲಿದ್ದಾರೆ, ಜಾನಪದ ಕ್ಷೇತ್ರವನ್ನು ನಾವು ನೆನಪಿಸಿಕೊಳ್ಳಲೇಬೇಕು. ಅದೇನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೆ ಬಿದ್ದಿಲ್ಲ. ಹಾಗೆ ನೋಡಿದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಾನಪದ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಸಮೃದ್ಧವಾದ ಕಾರ್ಯಗಳು ನಡೆದಿವೆ. ಪ್ರಾಚೀನ ಸಾಹಿತ್ಯಕ್ಕಿಂತಲೂ ಮೊದಲೇ ಗಮನಿಸಿಕೊಳ್ಬೇಕು, ಪ್ರಾಚೀನ ಸಾಹಿತ್ಯಕ್ಕಿಂತಲೂ ಮೊದಲೇ ನೇಜಿ ಹಾಡು ಇರ್ಬೋದು, ಭೂತ ಪಾಡ್ದನ ಇರ್ಬೋದು, ಶೋಭಾನೆ ಇರ್ಬೋದು, ಪಾಡ್ದನಗಳು ಇರ್ಬೋದು, ಅಜ್ಜಿ ಕಥೆಗಳು ಇರ್ಬೋದು, ಇವೆಲ್ಲವೂ ಕೂಡ ಜಾನಪದ ಕ್ಷೇತ್ರದಲ್ಲಿ ಕಾಣಿಸಿಕೊಟ್ಟಿವೆ. ಒಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಹಿತ್ಯ ನಿರಂತರ ಸ್ಥಿತ್ಯಂತರಗಳ ಪಯಣ, ಇದನ್ನು ನಾವಿಲ್ಲಿ ಉಲ್ಲೇಖ ಮಾಡಲೇಬೇಕು. ದಕ್ಷಿಣ ಕನ್ನಡ ಜಿಲ್ಲೆ ಸಾಹಿತ್ಯದಲ್ಲಿ ನಿರಂತರ ಸ್ಥಿತ್ಯಂತರಗಳ ಪಯಣ. ಪ್ರಾಚೀನ ಕಾಲದಲ್ಲಿ ಧಾರ್ಮಿಕ ಮತ್ತು ಜೈನ ಸಾಹಿತ್ಯದಿಂದ ಆರಂಭವಾಗಿ ನಂತರ ಭಕ್ತಿ ಯಕ್ಷಗಾನ ಪರಂಪರೆಯ ಮೂಲಕ ಅದು ಬೆಳೆಯಿತು. ಈ ನೆಲದ ಇನ್ನೊಂದು ವೈಶಿಷ್ಟ್ಯವೆಂದರೆ ಸಾಹಿತ್ಯವು ಕೇವಲ ಪುಸ್ತಕಗಳಲ್ಲಿ ಮಾತ್ರ ಉಳಿಯದೆ

0: ಉಳಿಯದೆ ಯಕ್ಷಗಾನ ಜಾನಪದ ಸ್ಥಳೀಯ ಭಾಷೆಗಳ ಮೂಲಕ ಕೂಡ ಜನಜೀವನದಲ್ಲಿ ಬೆರೆತು ಹೋಗಿದೆ. ಆಧುನಿಕ ಯುಗದಲ್ಲಿ ನವೋದಯದಿಂದ ಪ್ರಾರಂಭವಾಗಿ ಸಾಮಾಜಿಕ ಚಿಂತನೆ, ಮಹಿಳಾ ಧ್ವನಿ ಮತ್ತು ಇತ್ತೀಚಿನ ಯುವ ಲೇಖಕರ ಮೂಲಕ ಸಾಹಿತ್ಯ ಹೊಸ ಹೊಸ ರೂಪಗಳನ್ನು ಪಡೆದುಕೊಳ್ಳುತ್ತದೆ. ಒಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಹತ್ವಪೂರ್ಣವಾದಂತಹ ಸಾಹಿತ್ಯ ಕೈಂಕರ್ಯ ನಡೆಯಬೇಕಾದರೆ ಮಕ್ಕಳಲ್ಲಿ ಓದಿನ ಹವ್ಯಾಸವನ್ನು ನಾವು ಇಂದಿನ ಈ ಮೊಬೈಲ್ ಯುಗದಲ್ಲಿ ಬೆಳೆಸಲೇಬೇಕಾದಂತಹ ಅನಿವಾರ್ಯತೆ ಇದೆ. ಅದರೊಂದಿಗೆ ಒಂದು ಓದಿ ಹತ್ತು ಬರೆಯುವುದಕ್ಕಿಂತಲೂ ಹತ್ತು ಓದಿ ಒಂದು ಬರೆಯಬೇಕಾದಂತಹ ಅನಿವಾರ್ಯತೆ ಕೂಡ ಇದೆ ಅಂತ ಹೇಳುತ್ತಾ, ತಂತ್ರಜ್ಞಾನದ ಭರಾಟೆಯಲ್ಲಿ ಸಾಹಿತ್ಯ ನಲುಗಿ ಹೋಗದ ರೀತಿಯಲ್ಲಿ ಇಂತಹ ಸಾಹಿತ್ಯ ಸಮ್ಮೇಳನಗಳು, ಸಾಹಿತ್ಯ ಪರ ಚಿಂತನೆಗಳು, ಸಾಹಿತ್ಯ ಪರ ವಿಚಾರ ಸಂಕಿರಣಗಳು, ಗೋಷ್ಠಿಗಳು ಮೂಲಕ ಜನರ ಮನಸ್ಸನ್ನು ಮುಟ್ಟುವ ಮತ್ತು ತಟ್ಟುವ ಕೆಲಸ ಆಗಬೇಕಾಗಿದೆ. ಕೊನೆಯದಾಗಿ, ದಕ್ಷಿಣ ಕನ್ನಡ ಜಿಲ್ಲೆಯ ಸಾಹಿತ್ಯವು ಕೇವಲ ಇತಿಹಾಸವಲ್ಲ, ಅದು ನಿರಂತರವಾಗಿ ಬೆಳೆಯುತ್ತಿರುವ ಜೀವಂತ ಸಂಸ್ಕೃತಿ. ಹಳೆಯ ಪರಂಪರೆಯನ್ನು ಉಳಿಸಿಕೊಂಡು ಹೊಸ ಚಿಂತನೆಗಳನ್ನು ಸ್ವೀಕರಿಸುವ ಮೂಲಕ ಈ ಸಾಹಿತ್ಯ ಭವಿಷ್ಯದಲ್ಲಿಯೂ ಕನ್ನಡದ ಹೆಮ್ಮೆಯಾಗಿ ಮುಂದುವರಿಯಲಿ ಎನ್ನುವ ಸದಾಶಯದೊಂದಿಗೆ ನನಗೆ ಇಲ್ಲೊಂದು ಅವಕಾಶವನ್ನು ಮಾಡಿಕೊಟ್ಟಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಿಯಾಗಿ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸುತ್ತಾ, ನನ್ನ ಮಾತಿಗೆ ಕಿವಿಯಾದಂಥ ನನ್ನ ಗುರುವರೇಣ್ಯರಿಗೆ ಹಾಗೂ ಎಲ್ಲ ಸಾಹಿತ್ಯಾಭಿಮಾನಿಗಳಿಗೆ ವಂದಿಸುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಹಾಕ್ತಾ ಇದ್ದೇನೆ. ವಂದನೆಗಳು.
1: ಇಷ್ಟವರೆಗೆ ಡಾಕ್ಟರ್ ಅನುರಾಧ ಕುರುಂಜಿ ಇವರ ಮಾತುಗಳನ್ನು ಕೇಳಿದ್ರಿ. ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM.

0: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
1: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಆಶ್ರಯದಲ್ಲಿ ನಡೆದ ತುಳು ಯಕ್ಷಗಾನ ತಾಳಮದ್ದಳೆ ಪಗರಿದ ಸಂಕ. ಪ್ರಸಂಗ ರಚನೆ ಹರೀಶ್ ಶೆಟ್ಟಿ ಸೂಡ. ಭಾಗವತರು ದಯಾನಂದ ಕೋಡಿಕಲ್. ಚೆಂಡೆ ಕೃಷ್ಣರಾಜ ನಂದಳಿಕೆ. ಮದ್ದಳೆ ರಾಜೇಶ್ ಕುಡ್ಪಾಡಿ. ಪಾತ್ರ ಪರಿಚಯ ಅರ್ಜುನ, ಭಾಸ್ಕರ್ ರೈ ಕುಕ್ಕುವಳ್ಳಿ, ಹನುಮಂತ, ದಯಾನಂದ ಕತ್ತಲ್ ಸರ್, ವೃದ್ಧ ವಿಪ್ರ ಪ್ರಶಾಂತ್ ಸಿಕೆ. ಪ್ರಸ್ತುತಿ ಪೊಸಕುರಲ್ ಚಾನೆಲ್. ಈಗ ಪಗರಿದ ಸಂಕ, ಈ ತುಳು ಯಕ್ಷಗಾನ ತಾಳಮದ್ದಳೆಯ ಕೊನೆಯ ಕಂತು.
2: ಎದುರು ನಿಕಲ ಇಂಚಿನ ಪಂತ ಕಟ್ಟ್ಯಾರ ಯಾಕಡ ಈ ಹೊರ ಸಂಕ ಕಟ್ಟಿಯ ಬಂದ ಹೊರಗಟ್ಟಿನಾಗ ಎದುಸಲ ಸಂಕ ಕಟ್ಟ್ಯಾರ ಬಲ್ಯ
3: ಅದು ಕಟ್ಟ್ಯಾರ ಕಟ್ಟೋಲಿ ಅಣ್ಣ ಅಗತ್ಯ ತೋಜಿ
2: ಅತಿ ಎಂಕು ಬೋಡತ್ತ ನಿನ್ನ ಈ ಸಂಕ ಕಟ್ಟಿನ ಅಂಡಾಪನ್ ಪುನಸ ದಾಯ ಪಂಡೇನು ಮೂಲ ಒಂಜಾನಲ ಪಗರಿ ತೋಜಂದುಂಡ ಸುತ್ತಲ
3: ಅವು ಅಡುಗೆ ಮುಗಿತದೆ
2: ಅಪಗ ಯಾನ್ ಎಂಚ ನಂಬುನುಂದೇನು
3: ಬೊಲ್ಲೋಗು ಸಿರೆಟ್ ಹೋದಾತನು
2: ಇತ ಈ ಕಟ್ಟಿಯವನ್ಪ ಇಂಬೆ ಪೊಲ್ತಿನೇನು ಯಾನು ತೂತೇನ
3: ಸ್ವಾಮಿ
2: ಓ
3: ಈರ ಅಪಗ ತೂಡು ಅಂದ ಇರಿಗಾಸೆ
2: ಎನ್ನ ಕಣ್ಣಿ ಪ್ರಾಯದ ಬರನೆಂದ ನಂಜಿ ತೂದು ಬೋಕ ಅಂದ
3: ಪಂಡ ಈರ್ನ ಅನುಭವಡು ಮಾತ ತೂತಾರು ಕಡಲಿಗೆ ಪಗರಿದ ಸಂಕ ಕಟ್ಟಿನ ತೂತು ಜರದೋಜು
2: ಎನ್ನ ಇತ್ತದ ಆಸೆದಾದ ಗೊತ್ತುಂಡ
3: ಎಂಚಿನ
2: ನಿಕು ಲೀರ್ವೇರ್ನ ಪೊರ್ಲು ತೂಕ ನಮ್ಮ ಪೊರ್ಲು ತುಯರ್ನ ವೈದ್ಯ ಪೊರ್ಲು ಬಂಡ ಎಂಚ ಬಿರ್ಸಾಜಿಗೆದ ಪೊರ್ಲು ಅರ್ಜುನೆ ಬಂಡ ಎಂಚ ನಿವರ ತೂತ
4: ಇತ್ತೆ ಒಂಜಿ ಸಂಗತಿ ಅವಳು
2: ಎಂಚ
4: ಇಂಬೇರ್ ಪೊರ್ಲು ತುಯರ ಬತ್ತಿನಾರ ಅತ್ತು ಸಾಕ್ಷಿ ಗುಂತೆರೆ ಬತ್ತಿನಾರ
2: ಅತ್ತ ಆ ಪೊರ್ಲು ತೂದೆ ಅಯ್ಯ ನ್ಯಾಯ ತೀರ್ಮಾನ ಅಲ್ಪ
4: ಅತ್ತ ಸಾಕ್ಷಿ ಉಂತೋಡುಂದಂಡ ಅಯ್ಯೊಂಜಿ ಕ್ರಮ ಇದ್ಯಾಯ
3: ಅದು ಉಂಡು
4: ಬಿರಾಣಿ
3: ಸಾಕ್ಷಿ
4: ಇಂಬೇರ ಆಪುಂಡೋ
2: ನಾನೇ ಒಂದೇ
4: ಪ್ರಾಯದ ಸಾಕ್ಷಿ ಆಪುಂಡಿ
3: ಒಂಟಿ ಬಿರಾಣಿ ಒಂಟಿ ಬಿರಾಣಿ ಯಾರು ಪ್ರಾಯದಾರು ಜೋಕ್ಲು ಮಿನಿ ಉಪ್ಪು ಅರೆಗು
4: ಅಂದಂದು ಇರೆಗೆ ಜೇವಿತ್ತಿನ್ಲ ಸಾಕ್ಷಿ ಬಂದ್ರೆ ಅಬ್ಜಿ
2: ಯಾನೊಂಜಿ ಪನ್ನೋಡ ಏನನ್ನ ಪ್ರಾಯದ ಎಂದು
4: ಬಂಡಲ್ಲ ಎಲ್ಲ ಗಟ್ಟಿ ಮುಟ್ಟದ ಜವಣಿ ಜೇವನದಲ್ಲ ಗಂಟು ಕಟ್ಟುವಲ್ಲಿ ಬಂಡದು
2: ಅಂದಪ್ಪ ಅರ್ಜುನ ಏನನ್ನ ಪ್ರಾಯದ ಎಂದು ಬಂದ್ಪುನ ತನಿಕುಲು ಇತ ಈ ತೂಕುಲಾಗಿ ನಗ ನವೇ ಪಡ್ತು ಬತ್ತೆ ಇಂಚ ಗೊತ್ತುಂಡ ಓ ತರೇಟ ನಿಕ್ ದೇವಲ್ಯ ತೋಜೊಂದುಂಡ
3: ಅಂದು
2: ಅಲ್ಪ ಪೂಜೆ ಕರಿತೊಂದಿ ತಿನೇ ಯಾನ್ ಆತು ದೂರ ಡೆಂಗ್ ಪುಗೆ ಲಕ್ಕುನ ತೋಜಿಂಡು
4: ನಿನ್ನ ಅಗುಡೆದ ಪುಗೆ
2: ಅಡೆ ಅಗುಡೆದ ಪುಗೆನೆ ತೂತು ದಾದಾ ಒಂದು ಲಕ್ಕೊಂದು ತೂಂದು ಬತ್ತಿನ ಇಡೇ ಮುಟ್ಟೆ ಬತ್ತಿನ ರಟ್ಟೆ ಪೊಟ್ಟೆ ಗಟ್ಟಿಂಡುಂದಾಯ್ಜ
4: ಅಪಂಡ ಮೇರು ಪರಬೆ ಬೇರಣೆ ಬಂಡ ಗೇನೋಡು ಬರಬೆ ಎಂದು ಲೆಕ್ಕ
3: ಈ ಪುಗ್ಗೆ ಅಂಚ ತೋಜಿನ ಪಾಕ ಜನ ಫಾರ್ ಬರೋಡಿತ್ತು ಅಣ್ಣ ಮೇರೆಗೆ ಮಾತ್ರ ತೋಜಿನಿ
4: ಮೇರೆಗೆ ಮಾತ್ರ ತೋಜಿನಿ
3: ಅಪರಾಧನ ವಿಶೇಷ ಉಂಟು
4: ಆ ವಿಶೇಷ ಬಂಡ ಮಧ್ಯಾಹ್ನ ಮುಟ್ಟೋ ಮಾತಿರ್ಲ ನಿದ್ರೆ ದಿಪ್ಪೇರು
3: ಅಂದು
4: ಇಂಬೇರವರಿ ಕುಲ್ದೇರು ತೋಜು ಏರು ಬರ್ಪೇರು
3: ಮೇರೆಗೆ ಅಭ್ಯಾಸ ಇದ್ದ ಅಣ್ಣ
4: ಓ
3: ಸ್ವಾಮಿ
2: ಓ
3: ಅಪಗಂಡ ಇತ್ತ ಈರೆಗೆ ತುಯ್ಯರ ಬಡದು ಕಟ್ಟುನಿ ಎಂದು ಒಂಜಿ ಪ್ರಾಯದ ಪೋಕುಗು ಯಾನು ಸೈಪುನ ಕಾಲುಡು ಒಂಜಿ ಬಿರಣನ ಆಸೆನು ದಾಯ ಹತ್ತಿಂದು ಬನೋಡು
2: ಒಂಜಿ ಸಂಕ ಕಟ್ಟುನ ತೂಕ
3: ಯಾನು ಮಲ್ಪೋಲಿ ಅಂಡ ಅಯಲ್ಲದಾನಿ ಬನ್ವೆ ತುಲೆ ಬದುಕಿರ ಬಡದು ಕಟ್ಟಿ ಎಂದು
4: ಅತಿರೇಗ ಸಾಲ ಇಜ್ಜತ್ತೆ
2: ಏರೆಗೆ
4: ಸಾಲ ಮಿನಿಜ್ಜತ್ತೆ
2: ಒಂಜಿ ಪ್ರಾಣಡಕ್ಕೆ ನಾ ಪ್ರಶ್ನೆನೇ ಅಂದು
4: ಅತ ಸಾಲ ಇತ್ತಿನ ಎಲ್ಲ ಸಾಕ್ಷಿ ಅಂತಾರೆ ಆ ಪೂಜಿಂದು
2: ಸಾಲದ ಆಲಚ್ಚಿ ದೇವಲ್ಲೆಡು ಪೂಜೆ ಮಲ್ಪು ನೇರ್ದವರೆ ಬೊಡು ಬೊಡಿತಿನ ಧ್ಯಾನ ಮಲ್ತಿ ದೀರ್ಥ ದೇವರದ ಇಟ್ಟು
4: ಆತು
3: ಎಡ್ಡ ಜಾಗ ಇಡೀ
4: ಅಂದು
2: ಅಂಚಾದ ಆಧಾರ ಬೆಚ್ಚಿ
3: ಅಪಗಂಡ ಒಂಜಿ ಮಲ್ಪುಗ ಈತ ಯಾನ್ ಕಟ್ಟೋಲಿ
2: ಈತ ಎನ್ನ ಪಾತಿರ ಗೊಪ್ಪೆ
3: ಅಪಗಂಡ ಆಯ ಒತ್ತು ನೋಡು
2: ಉಂತ ಯಾನ್ ಪಾತಿರ ಅಂದಪ್ಪ ಯಾನ್ ಈತು ಪಾತಿರ್ ನಿಕ್ ಕಡೇ ಕಾಯಂಗಿ ಎನ್ನ ಕಡೆಕ್ ಬತ್ತಿ
4: ಸುದ್ದ
2: ಅಂದ
3: ಸ್ವಾಮಿ
2: ಅರ್ಜುನ
3: ಅಪಗಂಡ ಇರ್ಲ ಕಾರು ಬತ್ತದ ಕಟ್ಟುವೆ
5: ಕಾರ್ದಗಟ್ಟು
3: ಅಚ್ಚತ್ತಿ ಇನ್ನ ಕಾರು ಬರ್ತವನ್ವೇ ತುಲಗೆ

0: ಸ್ವಾಮಿ,
1: ಓ
0: ದೇವರನ್ನ ಚಾಕರಿ ಮಲ್ಪನಂಚಿನ ಬಿರಾಣಿ ಇರು.
1: ಹ್ಮ್,
0: ಪ್ರಾಯದ ಪೋಕುಗೂ ಇಂಚಿನ ಒಂಜಿ ಸಂಗತಿ ಆತನ ಪನ್ಪಿನ ತೂವಡು ಪನ್ಪುನಂಚಿನ ಅಂಗಿ ತೋಜಾಯರು. ಬದುಕಿರ ಬೋಡದು ಪಾರ್ತೆ ಮಲ್ತೆ ಎಂದು ಲೋಕೋಭನಿಯರ ಬಲ್ಲಿ.
1: ಹ್ಮ್,
0: ಬಿರಣಗ ಬೋಡದು ಮಲ್ತೆ ಎಂದು ಅವಡು. ಪಂತ ಹೂವೇ ಉಪ್ಪಡು.
1: ಹ್ಮ್,
0: ಐಕ ಒತ್ತನ್ನು ನಡೆದು ಬುಕ್ಕ ಅಂಚನೆ ನಡಪನ ಕ್ಷತ್ರಿಯನ ಗುಣ. ಆ ಗುಣಕ್ಕೂ ಸರಿಯಾದ ಅಗ್ಗಿಗಳಾಗ್ಯರ ತಯಾರಾಯಿನಾಯಿ.
1: ಹ್ಮ್,
0: ಆ ಪುರ್ತುಡು ಈರ್ನ ಒಂಜಿ ಕಡೆದ ಆಸೆ.
1: ಹ್ಮ್,
0: ಪನ್ಪುಣಿಗೆ ಬೋಡದು ಪಗರಿದ ಸಂಕುನು ಕೂಡವರ ಕಟ್ಟುವೆ.
1: ಹ್ಮ್,
0: ಸರಿ ತೂಲೆ.
1: ಹ್ಮ್,
0: ಮೂಡಿಗೆರೆದತ್ತು ನಂಚಿನ ಪಗರಿ.
1: ಹ್ಮ್,
0: ಎನ್ನ ಮಹಾವೀರು ಗಾಂಡೀವ ಐಕ ಜೋಡಿಯಾದೆ ಪುಡ್ತೆ ತೂಲೆ.
2: ಎಂಕ್ ಎಂಕ್ ಪೊರ್ತು ಕಡೆಸದ ಅಭ್ಯಾಸ ನೆಚ್ಚಿ ಲಾಗಿ ಒಂಟೆ ಉಂಟು ಪ್ರಸಂಗ ಯಾನ್ ಎನ್ನಿಲಕ್ಕನೇ ಪೋವೊಂದು. ಅರ್ಜುನಗ ಯಾನ್ ಎನ್ನೋ ಪನ್ಪುನ ಅಹಂಕಾರ ಆಯನೊಳ ಎತ್ತನು. ಆಂಡಲ ಆಯನೊಳ ಎನ್ನ ಮಿತ್ತೊಂಜಿ ಅದಮ್ಯವಾಯಿನ ಭಕ್ತ ಎತ್ತನು. ಮುಂದೇನು ಪ್ರಪಂಚ ಮುಖಕ್ಕೂ ತೋಜಾವೋಡು ಒಂದು ಪಿದಡ್ನ ಯಾನ್ ಒಂಜಿ ಕಡೆಟ್ಟು ಆ ಕಾಲೋಡೆ ನನ್ನ ಭಕ್ತಿ ಮಲ್ತೊಂದು ಬತ್ತಿನ ಎತ್ತಿಂಡ. ಕುಡಿಂಜಿ ಕಡೆಟ್ಟು ಈ ಕಾಲೋಡೆ ನನ್ನ ಭಕ್ತಿ ಮಲ್ಪುನಾಯೆ ಉಲ್ಲೇ ಆಯನ ಭಕ್ತಿನ ಸುಲ್ಲಾವೆರ ಬುಡಿಯರ ಬಲ್ಲಿ. ಆನಿದ ಕಾಲುಡು ಮಂದಾರ ಪರ್ವತ ತರ್ಪುನ ಪೊರ್ತುಡು ಏಮೆದ ಒರಟು ಬತ್ತದ ಬೆರಿನ ಕೊರ್ದು ಆದಿರ್ತು ಬತ್ತಿನಯೇ ಯಾನ. ಇನಿ ಕಾನಗ ಎನ್ನ ಭಕ್ತೆ ಎನ್ನ ಬಾವಿ ಅರ್ಜುನ ಕಟ್ಟಿನ ಪಗರಿದ ಸಂಕ. ಮುಂದೇನು ಪೊಲಿಪುನದಲ ಮಲ್ಲ ಸಾಧನೆ ಎಂದ ಹನುಮಂತ ನಾವಂದು. ಆತು ಶಕ್ತಿವಂತಾಯ ಬಲವಂತಾಯೆ ಆಂಡ ಅರ್ಜುನನ ಭಕ್ತಿಗೆ ಫಲ ಕೊರಡು ಆಯನ ಪೊರ್ತುಂದು. ಹನುಮಂತಗಳ ಒಂಜಿ ಗೇನ ಪುಟ್ಟವನ ಪೊರ್ತು ಅಂಚಾದು ಪೊರ್ತು ಕಡೆ ಸಾವುಜಿ ಅರ್ಜುನ ಕಟ್ಟಿನ ಬಗರದ ಸಂಕಗೂ ಏಮೇದ ಬೆರಿತ
3: ಸಂಬಂಧಿಗೆ
0: ಅಮಸರ
3: ಮಲ್ಪೋರ
2: ಪೊಲಿಪುನ ತೂವಡತ್ತ ಇತ ಸಂಕ ಕಟ್ಟದಾತ್ತು ಇತ ಪೊಲಿಪುನ ಈ ಅತ್ತ
3: ಅಂದು
2: ಈ ಪೊಲಿಪುನ ಏನಾ ಅಂದ ಯಾನ್ ಕೈತಳ್ಳು ತೂವಚ್ಚ ಸಂಕದ ಬರಿಕೆ ಒಬ್ಬನೆ
0: ಗಟ್ಟಿ ಸುರುಗಾರ ತೂಪೆ
2: ಯಾನ್ ಪೋದು ತೂ
3: ಇಂಚಾದಿಪ್ಪು ಇತ ಸಂಕ ಕಣ್ಣು ಗಡಕಿ ಎಕ್ಕುಜಿ
0: ಅಂದು
3: ಆ ಸಂಕದ ಕೋಡಿ ಏತು ದೂರಂಡು
0: ಈ
3: ಎಂಚ ನಿನ್ನ ಚಾತುರ್ಪುಡ ಅರ್ಧೋಡೆ ಕಟ್ಟದಿಪ್ಪ ಐ ಕೂಡ ಆ ಕರ್ರಕಿ ಎತ್ತದ ನನ್ನ ತೂ ಓಡತ್ತ
0: ಅಂಚಲತ್ತು ಒಂದು ವೇಳೆ ಈ ಪೊಳಿತಂಡ ಬುಕ್ಕ ತುಯ್ಯರ
3: ಅತಿ ತಿಂಡು ಸಂಗ ತಿಂಡು ಇತಿರ ಅಂಚಿ ಎರಡಿರು ಬೆರಣಿ ಇರಗ ಬಿರವರ ರೇಪುಂಡ
2: ಅತ್ತ ಆ ಸಂಕ ಕಟ್ಟಿನ ಕೂಡ ಒಂದು ಸಂಕ ಕಟ್ಟೆ ನಾ ಸೈಪು ನೀರು ತುಂಬಾಂಡಲ
0: ಆತಾರು ಪೋದು ಬತ್ತದ ಬುಕ್ಕ ಪೊಲಿ ಪೊಡುವ
2: ತೂದು ಆರೆ ಮುಟ್ಟ ಪೋದು ಪಿರ ಬರ್ಪ
3: ಅತಿರ ಅಲ್ತಿರದು ಕೂಕುಲ್ಬಾಡು ಜರೀರ್ ಈರ ಅಂಚಿ ಪೋಡು ಪೋದು ತೂದು ಕಾ ಕರೆಕಿ ಎತ್ತದು ಈರೊಂಜಿ ಅಲ್ತಿರದು ಕೂಕುಲ್ಬಾಡು ಯಾನ್ ಪೊಲಿಪ್ಪೆ ಒಂಜಿ ವೇಳೆ ಪೊಲ್ತೆಂಡ ಆಯ್ಡ ಕೂಡ ಕೂಕುಲು ಬಾಡ್ದು ಪಗರಿಗಟ್ಲ ಬೊಕ್ಕಲಾಗಿಲ್ಲ ಸಂಕವಲ್ ಅಪಂಡ ಪೊರ್ತು ಕಡೆಸ ವಚ್ಚಿ ಈರ್ ಪೋ ಬರತ್ತ ಜಾಗೃತೆ ಪಗರಿದ ಸಂಕವು ಜಾರು
2: ಈ ಪೊಲಿಪುನೆ
3: ಅಂದ್ ಜಾರಂಡ ಬೂರು
2: ತೂಕ
3: ಪೋಯರತ್ತೆ
2: ಪೊಲಿಪು ತೂಕ
3: ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ

ಕೋಸಲ ಸುತ ಬಾಲೆ ಭಾವ ಕಂಚುಕೋಗು ಕಾರಣದ ಆಕಾರೋಯಿ. ದೇಬರೆ ನಿನ್ನ ಬದುಕಡೆ ಏರಗಿಲ ಮುನಿದಿನ ಎತ್ತು ಸಜ್ಜನರಿಗೆ ದುರ್ಜನರಿನ ಏ ಫಲ ಬುಡ್ತನ ಎತ್ತು ದೇವರೆ. ಆನಿದ ಕಾಲುಡು ಎಲ್ಲದ ದಿನ ಪಟ್ಟ ಏರೋಡು ನಿನ್ನ ಪಟ್ಟ ಏರುನ ಪೊರ್ಲನು ತೂವಡು ಒಂದು ಪಂಡದೆ ಮಾಮಲ್ಲ ಅಂಗ್ ದೀಡ್ಡೊನ್ನಡೆ ಚಿದ್ದೆಪ್ಪೆ ಪಂಡಿನ ಪಾತ್ಯರುಗು ಬಿಲೆ ಕೊರಿಯನ ದೇವರೆ. ಅಂಚಿತ್ತಿನ ಪಡ್ತುಡು ಏರಗಿಲ ಮುನಿಯಂದೆ ಈ ನಾರು ತುತ್ತಟೆಯ ತುತ್ತೊಂದು ಕಾಡು ತಿರ್ಕಿನ ದೇವರು ಅಂಗೈಡು ಪಕ್ಕಿಗೆ ಮುಕ್ತಿ ಕೊರ್ನ ದೇವರಿ. ಆತು ಮಾತ್ರ ತಂದೆ ಕಾಡಿಡು ಕಲ್ಲನ್ನು ಪೊಣ್ಣು ಮಲ್ತಿನ ದೇವರಿ ಅಲೆಗೆ ಕಬ್ಬಿನಂಚಿತ್ತಿನ ಸಾಪನು ದೂರ ಮಲ್ತಿನಾಯೇ. ಎಂಚೆಂಚಿನ ರಕ್ಕ ಸೆರಣು ಕೇರ್ದು ಭಕ್ತರಿಗೆ ವರ ಕೊರ್ನಾಯೇ. ದೇವರೇ ಇನಿತ ದಿನ ಎನ್ನ ಸರ್ರೊಡು ರೋಮ ರೋಮೊಡ್ಲ ರಾಮ ರಾಮ ರಾಮ ಪಣಪುನಂಚುತ್ತಿನ ಸುಗಿಪು ಬುಡ್ದು ಎಂಕಿ ಬಂಜಿಗೆ ಬಡವಿಜ್ಜಿ ಪರಿಯರೆ ಬಾಜಲಿಜ್ಜಿ ಸರ್ರೊಗ ಬಚ್ಚಲಿಜ್ಜಿ ಪಣಪಿನ ಒರುಟು ನಿನ್ನನ್ನು ಸುಗಿತೊಂದು ಬತ್ತೆ ದೇವರೆ. ಅಪಂಡ ಯಾನುವೋಲು ಅಜತತ್ತೆ ಪಣಪುನವು ಎನ್ನ ನಿಜಕ್ಕೂ ಗೊತ್ತಾ ಒಂದಿಜ್ಜಿ ರಾಮ ಎಂಕಿ ಮುನಿಯನ ದಾಯೆ ಮುನಿಯ ಮುನಿಯೊಡೊಂದಂಡ ಯಾನು ದಾದ ತಪ್ಪು ಮಲ್ತೆ. ದೇಬರೆ ಇನಿವರೆ ಮುಟ್ಟೋಗುಲ ಯಾನು ಅಂಚ ಮಲ್ತೆ ಯಾನು ಇಂಚ ಮಲ್ತೆ ಪಣಪು ನಂಚಿತ್ತಿನ ಅಹಂಕಾರ ಎಂಡೆಜ್ಜಾಂಡು. ಆನಿದ ಪೊರ್ತುಡು ಅಕುಲಿರುವೆರೆ ಮೈಂದ ದ್ವಿದರು ಇಂಚಿದ ಮರ್ಗಿಲ್ಡು ಜಾಂಬವ ದೇವರು ಒತ್ತುಡು ಯಾನು ಪಾರೊಂದು ಕನ್ನಡು ಕಡದಕ್ಕ ಬಿಡೊಂದು ದೇವರೇ ನನ ಇರೆನು ತೂಪು ನಂಚಿತ್ತಿನ ಯೋಗ ಏಪ ಅತ್ತಂಡ ಇರ್ನೊಟ್ಟಿಗೆ ಎಂಕುಲು ಬರ್ಪ ಎಂಕುಲಗಿ ದೊಕ್ಕೆಲ ಬರ್ಚಿ ಈ ಚಿರಂಜೀವಿತ್ವನೇ ಬರ್ಚಿ ಬಂಡದೆ. ಆ ಸರಯು ತುದೆತ ಅಡಿಕ್ ಕಂತೊಂದು ಕಂತೊಂದು ಪೋನಗ ಅಲ್ಪನೆಯವರ ಉಂತೊಂದು ತಡೆತು ಬಂಡರು ಯುಗ ಯುಗಟು ಬಗೆ ಬಗೆಟು ಬರ್ಪೆ ನಿಖಿಲೆಗೆ ದರ್ಶನ ಕೊರ್ಪೆ ಅಂಡ. ಇನಿತ ದಿನ ಯಾನು ಮಲ್ತಿ ನಂಚಿತ್ತಿನ ಪಾಪದಾದನು ಇನಿವರೆ ಮುಟ್ಟ ರಾಮ ಭಕ್ತೆ ಅದು ರಾಮ ದಾಸೆ ಅದು ರಾಮನೇ ಉಸುಲುಡು ಉಸುಲಾದು ದಿಡ್ಡೊಂದು ಎನ್ನ ಅಮ್ಮೆ ಗಾಳಿ ದೇವರಿಂದ ಆರತ್ತು ಎಂಕ ಶ್ವಾಸಗಿಪ್ಪು ನಾವು ಶ್ವಾಸಗು ರಾಮೇ ಪಣಪು ನವಿನ ಇನಿವರೆ ಮುಟ್ಟ ನಡಪಾಯಿನಾಯಿ ಮೆರೆಪಾಯಿನಾಯಿಯಾನು ಅಂಚಿತ್ತಿನಡೆ ಈ ಪೊರ್ತುಡು ಸಾಮಾನ್ಯ ವಂಜಿ ಬಿರುಬಗರಿ ಬತ್ತು ನಂಚಿತ್ತಿನ ಬಿಲ್ಗಾರಿ ನರಮಾನಿ ಒರು ತಾಯಿ ಈ ಯುಗ ತಾಯಿ. ರಾಮ ದೇವರ್ನ ಪಗರಿದ ಸಂಕ ರಾಮ ದೇವರ್ನ ಸಂಕ ದಾಲತ್ತು ಎನ್ನ ಪಗರಿದ ಸಂಕನೆ ಮಿಗಿನವು ಪಣಪಿನಡೆ ನಿನ್ನನ್ನು ಚಲ್ಲ ಮಲ್ತಿನಡೆ. ಎನ್ನ ಉಡಲಿಗೆ ಕಂತಿನಂಚಿತ್ತಿನ ಎವು ಬೆಪ್ಪುದ ಬೇನೆ ಆ ಪಗರಿ ಆ ಸಂಕನು ಪೊಲಿಪ್ಪುನವರೆ ಮುಟ್ಟ ಬತ್ತಂಡು ಪೊಲ್ತೃದು ತಜ್ಪಾಯೇ ಅಪಂಡ ಇತ್ತೆಗಾನಗ ನಿನ್ನನ್ನು ದೂಷಣೆ ಮಲ್ತಿನಂಚೆತ್ತಿನ ಎನ್ನನ್ನು ಕಿಂಜ ಮಲ್ತಿನಂಚೆತ್ತಿನ ಆಯನ ಅಂತ್ರಟನೆ ಮಿಗಿಲು ಪೋಪುಣಂದ. ಆ ಶಂಕುನು ಪುಲಿಪೆರೆ ಎನ್ನ ಪೊಟ್ಟೆಗೆ ಬಲೆದಂತೆ ರಟ್ಟೆಗೆ ತ್ರಾಣದಂತೆ ಬೋದು ಯಾನು ನೆಗರ್ವೆಂದಂಡ ನಿನ್ನ ರಾಮನಾಮದ ಅಚ್ಚರೊಗು ಬಲೆದಂತೆ ಬಲದಂತೆ ಬೋಣಂದ. ಯಾನು ಈ ಲೋಕುಡು ಬದುಕದು ದಾದ ಪೆರೆ ಜನ ಅಜ್ಜಂದೆಂಕು ಸೈಯರ್ಲ ಪೂಜ ದೇವರೇ ಅಪಂಡ ಈ ಪೊರ್ತುಡು ಕರ್ತೃ ಆಯಿನಂಚಿತ್ತನ ದೇವರೇ ಈರೆಂಕೆ ಮುನಿಪರಂದಂಡ ಎನ್ನ ಗತಿದಾನೆ ಅಪಂಡ ಯಾನ ನನ್ನ ಆಯನ ಅಂಗದ ಪಿರವುಡು ತೊಡುನು ಪತ್ತೊಂದು ಆಯನ ಚಾಕಿರಿದಾಯಾದ ಪೋಪನಂಚಿತ್ತನ ಗತಿ ದೇವರೇ ಈರು ಕಂತು ಒಡ್ಡಿಯರನ್ನಂಡ ಎನ್ನ ಬದುಕಡೆ ದಾಂತೆ ಬಾಯರೇ ದೇವರೇ ರಾಮ ರಾಮ.

0: వెరేన స్వామి
1: కొరియా శబ.

0: ಇದುವರೆಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಆಶ್ರಯದಲ್ಲಿ ನಡೆದ ತುಳು ಯಕ್ಷಗಾನ ತಾಳಮದ್ದಳೆ ಪಗರಿದ ಸಂಕ ಇದರ ಕೊನೆಯ ಕಂತು ಕೇಳಿದಿರಿ. ಕೇಳ್ತಾನೇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM, ಎಂದೂ ಮರೆಯದ ಹಾಡು.

0: ರೇಡಿಯೋ ಸಾರಂಗ್ 107.8 FM ಎಂದು ಮರೆಯದ ಹಾಡು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮ್ಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

Sarang 107.8 FM.

रेडियो सारंग 107.8 FM।

0: रेडियो सारंग 107.8 एफएम
1: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 ಎಫ್ಎಂ, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
2: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು,

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಭಾವಲಹರಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ HS ವೆಂಕಟೇಶ ಮೂರ್ತಿ ಇವರ ರಚನೆಯ ಮೃತ್ಯುಂಜಯ ದೊಡ್ಡವಾಡ, ಇವರ ಸಂಗೀತ ನಿರ್ದೇಶನದ MD ಪಲ್ಲವಿ ಇವರು ಹಾಡಿರುವ ಕಂಡರಾಗದೆ

ಮುಂದಿನ ಹಾಡು ಬಿ ಎ ಸನಾದಿ ಇವರ ರಚನೆಯ, ಸುನಿತಾ ಚಂದ್ರಕುಮಾರ್ ಇವರ ಸಂಗೀತ ನಿರ್ದೇಶನದ, ಸುಪ್ರಿಯಾ ಆಚಾರ್ಯ ಇವರು ಹಾಡಿರುವ ಇಳೆಗೆ ಮಳೆಯ.

ಮುಂದಿನ ಹಾಡು ಕುವೆಂಪು ಅವರ ರಚನೆಯ, ನರಸಿಂಹ ನಾಯಕ್ ಅವರ ಸಂಗೀತ ನಿರ್ದೇಶನ ಹಾಗೂ ಗಾಯನದ ಜೀವನ ಸಂಜೀವನ.

ಮುಂದಿನ ಗೀತೆ ಋಷಿ ಇವರ ರಚನೆಯ, ಮಧುರ ಇವರ ಸಂಗೀತ ನಿರ್ದೇಶನದ, ಸಿ ಅಶ್ವಥ್ ಅವರು ಹಾಡಿರುವ ಒಳಿತು ಮಾಡು ಮನುಸಾ.

ಮುಂದಿನ ಹಾಡು ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ ಇವರ ರಚನೆಯ, ಮೈಸೂರು ಅನಂತಸ್ವಾಮಿ ಇವರ ಸಂಗೀತ ನಿರ್ದೇಶನದ ಸುಲೋಚನಾ ಇವರು ಹಾಡಿರುವ ಎಲ್ಲಿ ಜಾರಿತೋ ಮನವು.

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.
2: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.

0: ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.
1: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.